ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಅಶ್ವಯುಜ ಮಾಸದ 8ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 30ನೇ ತಾರೀಕು ಬುಧವಾರ. ಸಮಯ 5:58:50. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2047 ವೇಳೆಗೆ ವಿಕಸಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನೌಕಾಪಡೆ ಪ್ರಮುಖ ಕಾರ್ಯತಂತ್ರದ ಚಾಲಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಯಾವುದೇ ಬಿಕ್ಕಟ್ಟು ದೇಶದ ಬಾಗಿಲಿಗೆ ಬರುವ ಮುನ್ನವೇ ನಮ್ಮ ಸಿದ್ಧತೆ ಆ ಹಂತವನ್ನು ತಲುಪಿರಬೇಕು ಎಂಬುದು ಸರ್ಕಾರದ ಸ್ಪಷ್ಟ ಗುರಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ನೌಕಾಪಡೆಯ ಕಮಾಂಡರ್ಗಳ ಸಮ್ಮೇಳನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರ ಖಾತೆಗೆ ಜಮೆಯಾಗುವ ಮಾಸಿಕ 2,000 ರೂಪಾಯಿ ಹಣವನ್ನು ಯಾವುದೇ ಕಾರಣಕ್ಕೂ ಸಾಲದ ಕಂತು ಅಥವಾ ಬಡ್ಡಿಗೆ ಕಡಿತ ಮಾಡಿಕೊಳ್ಳದಂತೆ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶಿಸಿದ್ದಾರೆ. ರಾಜ್ಯದ ತಂತ್ರಜ್ಞಾನ ಬೆಳವಣಿಗೆಯನ್ನು ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಗೆ ವಿಸ್ತರಿಸುವ ಉದ್ದೇಶದೊಂದಿಗೆ ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಗೃಹ, ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ. ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಕಾಂಗ್ರೆಸ್ ಸಾರ್ವಜನಿಕರಲ್ಲಿ ಅಪನಂಬಿಕೆ ಮೂಡಿಸುವಂತಹ ಹೇಳಿಕೆಗಳನ್ನು ನೀಡುವುದು ಸೂಕ್ತವಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ದಕ್ಷಿಣ ಒಳನಾಡು ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ 2 ಅಕ್ಟೋಬರ್ವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ

ಮಾಡ್ತಾರ ಏಷ್ಯನ್ ಗೇಮ್ಸ್ನ ಶೂಟಿಂಗ್ ಸ್ಪರ್ಧೆಯಲ್ಲಿ ಹೊಸ ಇತಿಹಾಸ ಬರೆದ ನೀರು ದಂಡ ಮಹಿಳೆಯರ ಟ್ರ್ಯಾಪ್ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಶೂಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇದಕ್ಕೂ ಮುನ್ನ ಅವರು ಆಶಿಮ್ ಅಖ್ಲಾವತ್ ಮತ್ತು ಮನೀಶ್ ಕೀರ್ ಅವರೊಂದಿಗೆ ಮಹಿಳೆಯರ ಟ್ರ್ಯಾಪ್ ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕ ಜಯಿಸಿದ್ದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? ಇದೀಗ ನೀವು ಕೇಳಲಿದ್ದೀರಿ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ, ಮಾತು ಮಾಹಿತಿ ಪ್ರಕಟಣೆ ಪ್ರಚಲಿತ ಪ್ರಾಯೋಜಿತ ಕಾರ್ಯಕ್ರಮ, ಭಾವಗೀತೆ ಚಿತ್ರಗೀತೆ ಪ್ರಸಾರವಾಗಲಿದೆ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು. 11:30 ಕಲಾಭಾರತಿ. 12:05 ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, ಕರೆಗೊಂದು ಹಾಡು, ನಿಮ್ಮ ಕರೆ ನಮ್ಮ ಹಾಡು. 1:20 ಬುಧವಾರದ ವಿಶೇಷ ಪದಬಂಧ. 2:15 ಸ್ಪಂದನ ಪ್ರಸಾರವಾಗುವುದು ನಮ್ಮ ನಿಮ್ಮ ಮಾತು. 2:40 ಚಿತ್ರತಾನ. ಸಾಯಂಕಾಲ 4:00 ಪರಿಮಳ. 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಸೇಫ್ ಡ್ರೈವ್ ಗಾನ ಭಜನ 6:02. 7:22 ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧುರಾಲಾಪ 8:02. 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾದೋಪಾಸನೆ ಕೇಳುತ್ತಿದ್ದೀರಿ.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ತಿಳಿದವರ ಜೊತೆ ಅರ್ಧ ಗಂಟೆ ಕಳೆದರೆ ನಾಲ್ಕು ಪುಸ್ತಕಗಳನ್ನು ಓದಿದಂತೆ, ಯೋಗಿಗಳ ಜೊತೆ ಅರ್ಧ ಗಂಟೆ ಕಳೆದರೆ ಅರ್ಧ ಬದುಕನ್ನೇ ದಾಟಿದಂತೆ. ಸಿದ್ದೇಶ್ವರ ಸ್ವಾಮೀಜಿ.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೇ. ಮನಸ್ಸೇ ಬಡವಾಗಿದ್ದರೆ ನಮ್ಮಲ್ಲಿ ಎಷ್ಟೇ ಸಂಪತ್ತು ಇದ್ದರೂ ನಾವು ಬಡವರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ, ಹೀಗೆಂದರು ಸಿದ್ದೇಶ್ವರ ಸ್ವಾಮೀಜಿ.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಅನ್ಯರನ್ನು ಆಳು ಮಾಡದೆ ತನ್ನನ್ನು ತಾನು ಆಳಿದರೆ ಅದೇ ಬಿಡುಗಡೆ, ಹೀಗೆಂದರು ದರಾಬೇಂದ್ರೆ. ಆದರ್ಶಗಳು ಪ್ರತಿದಿನ ಪಠಣ ಮಾಡಬೇಕಾದ ಗೊಡ್ಡು ಮಂತ್ರಗಳಲ್ಲ, ಅವು ನಮ್ಮ ಜೀವನದ ಉಸಿರಾಗಬೇಕು, ಹೀಗೆಂದರು ಕುವೆಂಪು.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆಯನ್ನು ಕೇಳುತ್ತಿದ್ದೀರಿ. ವಿವೇಕ ಅಂದರೆ ಬಿಡಿಸಿ ನೋಡುವುದು, ವಿಶ್ಲೇಷಿಸುವುದು, ತೂಗುವುದು ಹಾಗೂ ಅಳೆಯುವುದು. ಹೀಗೆಂದರು ಎಂ ಗೋಪಾಲಕೃಷ್ಣ ಅಡಿಗ. ಧರ್ಮದ ಬೇರು ಅಂದರೆ ಅದು ದಯೆ, ಸತ್ಫಲ, ಸರ್ವಭ್ರಾತೃತ್ವ ಹಾಗೂ ಅದೇ ಎಲ್ಲದರ ಮೂಲ. ಹೀಗೆಂದರು ಕೆಎಸ್ ನಿಸಾರ್ ಅಹಮದ್.

0: ಸಮಯ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಮ್ಮು ಕಾಶ್ಮೀರ ಕುರಿತು ವಿಶ್ವಸಂಸ್ಥೆಯ ಮಹಾಧಿವೇಶನದಲ್ಲಿ ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯಿಪ್ ಎರ್ಡೋಗಾನ್ ಅವರು ಮಾಡಿದ ಉಲ್ಲೇಖಗಳನ್ನು ಭಾರತ ತಿರಸ್ಕರಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್, ಇದು ಭಾರತದ ಪ್ರಾದೇಶಿಕ ಸಮಗ್ರತೆಗೆ ಸಂಬಂಧಿಸಿದ ವಿಷಯವಾಗಿದ್ದು ಈ ವಿಚಾರದಲ್ಲಿ ಯಾವುದೇ ಇತರ ರಾಷ್ಟ್ರಕ್ಕೆ ಹಸ್ತಕ್ಷೇಪದ ಹಕ್ಕಿಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಕೊಳ್ಳೇಗಾಲಕ್ಕೆ ಭೇಟಿ ನೀಡಲಿದ್ದು ಕೊಳ್ಳೇಗಾಲ ಮತ್ತು ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 1,300 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ 2026ರ 29ನೇ ಆವೃತ್ತಿಯ ಸಿದ್ಧತೆಗಳ ಕುರಿತು ಬೆಂಗಳೂರು ಟೆಕ್ ಸಮಿಟ್ ತಂಡದೊಂದಿಗೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯದ ಸರ್ಕಾರದ ಗೃಹ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನೆ ನಡೆಸಿದರು. ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ಅನ್ಮ್ಯಾಪ್ಡ್ ಹಾಗೂ ತಾರ್ಕಿಕ ವ್ಯತ್ಯಾಸಗಳು ಇರುವ ಹಿನ್ನೆಲೆಯಲ್ಲಿ ನೋಟಿಸ್ ನೀಡಲಾಗಿರುವ ಮತದಾರರಿಗೆ ಅನುಕೂಲವಾಗುವಂತೆ ಭಾರತ ಚುನಾವಣಾ ಆಯೋಗ ಹಲವು ಕ್ರಮಗಳನ್ನು ಕೈಗೊಳ್ಳಲು ನಿರ್ದೇಶನ ನೀಡಿದೆ. ಅಕ್ಟೋಬರ್ನಲ್ಲಿ ಪೋಲೆಂಡ್ ಪ್ರಧಾನಮಂತ್ರಿ ಡೊನಾಲ್ಡ್ ಟಸ್ಕ್ ಬೆಂಗಳೂರಿಗೆ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಪೋಲೆಂಡ್ ರಾಯಭಾರ ಕಚೇರಿಯ ರಾಜಕೀಯ ಮತ್ತು ಆರ್ಥಿಕ ವಿಭಾಗದ ಮುಖ್ಯಸ್ಥ ಲಾರಾ ಟ್ರೆಬಲ್ ಗ್ನ್ಯಾಡೋವಾಸ್ಕ ಅವರ ನೇತೃತ್ವದ ನಿಯೋಗವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿ ಕರ್ನಾಟಕ ಪೋಲೆಂಡ್ ನಡುವಿನ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಿದರು. ಉಪ್ಪು ಬಳಕೆ ಮತ್ತು ಸೇವನೆ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಈ ಸಂಬಂಧ ಸಾರ್ವಜನಿಕರು, ಶಾಲೆಗಳು, ಹೋಟೆಲ್, ಆಹಾರ ತಯಾರಕರಿಗೆ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00 ಗಂಟೆಗೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಏಳು ಗಂಟೆ 15 ನಿಮಿಷದಿಂದ ಶುಭೋದಯ ಕರ್ನಾಟಕ ಪ್ರಸಾರವಾಗಲಿದೆ. ಈಗ ಸಮಯ 7:05. ಕೇಳೋಣ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳಿಗೆ ಶೀಘ್ರವೇ ಚುನಾವಣೆ ಘೋಷಣೆ, ಸಚಿವ ಲಕ್ಷ್ಮಣ ಸವದಿ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮೂಲಕ ಕೋಟ್ಯಂತರ ಉದ್ಯೋಗ ಸೃಜನೆ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ, ಸಚಿವ ಎನ್ ಚಲುವರಾಯಸ್ವಾಮಿ. ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಯಳಂದೂರು ತಾಲೂಕು ಆಸ್ಪತ್ರೆ, ಮದ್ದೂರಿನಲ್ಲಿ ನೂತನ ಸೇತುವೆ, ಕೊಳ್ಳೇಗಾಲದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ, ಮೆಟ್ರಿಕ್ ಪೂರ್ವ ನಂತರದ ವಸತಿ ನಿಲಯ ಉದ್ಘಾಟನೆಗೊಳ್ಳಲಿದ್ದು, ಸಂತೆಮರನಹಳ್ಳಿಯಲ್ಲಿ ಎಳನೀರು ಮಾರುಕಟ್ಟೆ, ಮುಡಿಗುಂಡದಲ್ಲಿ ಪರ್ಯಾಯ ಸೇತುವೆ, ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು, ಕೊಳ್ಳೇಗಾಲ ಆಸ್ಪತ್ರೆ ಮೇಲ್ದರ್ಜೆಗೇರಿಸುವ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ರಾಜ್ಯದ ಪ್ರಮುಖ ಜಲಬೇಡಿಕೆಗಳನ್ನು ಮಂಡಿಸಿದರು. ಮೇಕೆದಾಟು, ಭದ್ರಾ ಮೇಲ್ದಂಡೆ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಶೀಘ್ರ ಅನುಮೋದನೆ, ಅಗತ್ಯ ಅನುದಾನ ಹಾಗೂ ಕರ್ನಾಟಕಕ್ಕೆ ನ್ಯಾಯಯುತ ನೀರಿನ ಪಾಲು ಕಲ್ಪಿಸುವಂತೆ ಮನವಿ ಮಾಡಿದರು. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರವೇ ಘೋಷಣೆಯಾಗಲಿದೆ ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಆದಷ್ಟು ಬೇಗ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗಲಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಸಾಲ ಸೌಲಭ್ಯದಿಂದ ವಂಚಿತರಾದವರಿಗೆ ಹಣಕಾಸಿನ ನೆರವು ನೀಡುವುದು ಮತ್ತು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಸಾಕಾರಗೊಳಿಸುವ ಉದ್ದೇಶ ಹೊಂದಿದೆ. ಸಾಂಪ್ರದಾಯಿಕವಾಗಿ ಔಪಚಾರಿಕ ಹಣಕಾಸು ವ್ಯವಸ್ಥೆಯ ವ್ಯಾಪ್ತಿಯಿಂದ ಹೊರಗಿದ್ದ ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಮುಂದುವರಿಸಲು ಮತ್ತು ವಿಸ್ತರಿಸಲು ಅಗತ್ಯವಾದ ಬಂಡವಾಳವನ್ನು ಈ ಉಪಕ್ರಮವು ಒದಗಿಸುತ್ತದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ ಯೋಜನೆಯು 2015 ಮತ್ತು 2018ರ ನಡುವೆ 1.12 ಕೋಟಿ ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಇದು ಉದ್ಯಮಗಳ ಸ್ಥಾಪನೆಯ ಜೊತೆಗೆ ಜೀವನೋಪಾಯದ ಅವಕಾಶಗಳನ್ನು ಕಲ್ಪಿಸುವಲ್ಲಿ ಯೋಜನೆಯ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ಧಾರವಾಡದ ವ್ಯಾಪಾರಿ ವೀರಪ್ಪ ಅಶೋಕ್ ಅರಳಿ ಅವರು ಆರ್ಥಿಕ ಸಬಲತೆ ಹೊಂದಿದ್ದಾರೆ. ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ನಡೆಸುತ್ತಿದ್ದ ವೀರಪ್ಪ ಅರಳಿಯವರು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 5 ಲಕ್ಷ ರೂಪಾಯಿ ಸಾಲ ಪಡೆದು ತಮ್ಮ ಉದ್ಯೋಗವನ್ನು ಯಶಸ್ವಿಯಾಗಿ ವಿಸ್ತರಿಸಿಕೊಂಡಿದ್ದಾರೆ. ಆಕಾಶವಾಣಿಯೊಂದಿಗೆ

0: ತಮ್ಮ ಅನಿಸಿಕೆಯನ್ನು ಅವರು ಹಂಚಿಕೊಂಡಿದ್ದಾರೆ.
1: ನಾನು ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಮುಲ್ತಾನ ಕಳ್ಳೋ ಗಾಡಿ ಬೀದಿ ಬದಿ ವ್ಯಾಪಾರಸ್ಥರು. ಮೊದಲ ನಮ್ ಸರ್ಗಳು ನಮಗ್ ಬಂದು ಹಿಂಗ ಮುದ್ರಾ ಯೋಜನೆದಾಗ ಹಿಂಗ ನಿಮ್ಗೆ ಸ್ಕೀಮ್ ಐತಿ ತಗೋರಿ ಅಂತ ಹೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ. ನಾವೇನ್ ಮಾಡಿದ್ವಿ, ಹಂಗ ಒಂದ್ಸಲ ಅವ್ರ ಬ್ಯಾಂಕಿಗೆ ಬಂದು ವಿಸಿಟ್ ಮಾಡ ಅಂತ ಹೇಳಿದ್ರು. ವಿಸಿಟ್ ಮಾಡಿದ್ಕೆ ಅವ್ರು ಹೇಳಿದ್ರು ಇಲ್ಲ ಹಿಂಗ ಪ್ರಧಾನಮಂತ್ರಿ ಅವರಿಂದ ಮುದ್ರಾ ಯೋಜನೆ ಒಳಗ ಹಿಂಗ ಬೀದಿ ಬದಿ ವ್ಯಾಪಾರಸ್ಥರಿಗೆ 5 ಲಕ್ಷ ಮಟ ಲೋನ್ ಸಿಗುದೈತಿ, ನೀವು ನಿಮ್ ಅಂಗಡಿಗಳನ್ನ ಏನಾರ ಸುಧಾರಣೆ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದರಿಂದ ನಾನು ಅಪ್ಲಿಕೇಶನ್ ಹಾಕಿದೆ, ಸೆಲೆಕ್ಟ್ ಆಗಿ ಅದರಿಂದ ನನ್ಗೆ 5 ಲಕ್ಷ ರೂಪಾಯಿ ಬಂತು. ಆಮೇಲೆ ನನ್ನ ಮೊದಲ ತಗಡಿನ ಅಂಗಡಿ ಅದನ್ನ ನಾನು ಈಗ ಅದನ್ನೆಲ್ಲ ಚೇಂಜ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಕೌಂಟರ್ ತರ್ತೀನಿ ಸರ್. ಆಮೇಲೆ ಸ್ಪೂನ್ ಆಗ್ಲಿ, ಪ್ಲೇಟ್ಸ್ ಆಗ್ಲಿ, ಟೇಬಲ್ಸ್ ಆಗ್ಲಿ, ಇವೆಲ್ಲ ಏನಿದಲ್ ಸರ್ ಸ್ಟೇನ್ಲೆಸ್ ಸ್ಟೀಲ್ ಇಂದ ತರಿಸಿ ಕಸ್ಟಮರ್ ಗೆ ಸೇವೆಯನ್ನು ನೀಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ನನಗೆ ಬಹಳ ಅನುಕೂಲ ಆಗಿದೆ. ಮೊದಲು ನಾವು ಕಡು ಬಡವರಿದ್ವಿ, ಪಿಎಂ ಮುದ್ರಾ ಯೋಜನೆಯಿಂದ ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ಹೋಗಕ್ಕೆ ಪ್ರಧಾನಮಂತ್ರಿಯವರ ಯೋಜನೆ ನಮಗೆ ಬಹಳ ಅನುಕೂಲ ಆಗಿದೆ.
0: ಕರ್ನಾಟಕದ ರೈತ ಬಾಂಧವರ ಹಿತ ಕಾಯಲು ಕೇಂದ್ರ ಸರ್ಕಾರ ಮತ್ತೊಂದು ಪ್ರಮುಖ ಹಾಗೂ ರೈತಪರ ನಿರ್ಧಾರವನ್ನು ಕೈಗೊಂಡಿದೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. 2026-27 ಮುಂಗಾರು ಋತುವಿನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ರಾಜ್ಯದ ಪ್ರಮುಖ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಮ್ಮ ಮನವಿ ಹಾಗೂ ರಾಜ್ಯ ಸರ್ಕಾರದ ಮನವಿಗೆ ಸ್ಪಂದಿಸಿ ಖರೀದಿಗೆ ಅನುಮೋದನೆ ನೀಡಿದ್ದಾರೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಈ ಯೋಜನೆಯಡಿ ಕರ್ನಾಟಕದಿಂದ ಒಟ್ಟು 13,413 ಮೆಟ್ರಿಕ್ ಟನ್ ಸೂರ್ಯಕಾಂತಿ, 38,250 ಮೆಟ್ರಿಕ್ ಟನ್ ಹೆಸರುಕಾಳು ಹಾಗೂ 115,500 ಮೆಟ್ರಿಕ್ ಟನ್ ಸೋಯಾಬೀನ್ ಅನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ಖರೀದಿಸಲಾಗುವುದು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವರಾದ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಇಂಜಿನಿಯರ್ ಕಚೇರಿಯ ವ್ಯಾಪ್ತಿಯ ವಿವಿಧ ಮಹತ್ವದ ತಾಂತ್ರಿಕ ಹಾಗೂ ಸಂಶೋಧನಾ ಘಟಕಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಲವಿಜ್ಞಾನ ಘಟಕದ ಮಳೆ ಮಾಪನ ಹಾಗೂ ಹವಾಮಾನ ಕೇಂದ್ರಗಳ ದತ್ತಾಂಶಗಳನ್ನು ನಿಖರವಾಗಿ ಬಳಸಿಕೊಳ್ಳುವುದು, ಯೋಜನಾ ಮತ್ತು ತನಿಖಾ ಘಟಕದ ವತಿಯಿಂದ ಹೊಸ ನೀರಾವರಿ ಯೋಜನೆಗಳ ಡಿಪಿಆರ್ ಸಿದ್ದಪಡಿಸುವಿಕೆಗೆ ವೇಗ ನೀಡುವುದು ಹಾಗೂ ತಾಂತ್ರಿಕ ಸಲಹಾ ಸಮಿತಿಯ ಮೂಲಕ ಕಾಮಗಾರಿಗಳ ಅನುಮೋದನೆಯನ್ನು ತ್ವರಿತಗೊಳಿಸಲು ಸೂಚಿಸಲಾಗಿದೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 800 ಎಕರೆ ಪ್ರದೇಶದಲ್ಲಿ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 13 ಲಕ್ಷ ಕಾರ್ಮಿಕರು ಉದ್ಯೋಗದಲ್ಲಿದ್ದಾರೆ ಎಂದು ಸಣ್ಣ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾದ ವಿಜಯಾನಂದ ಕಾಶಪ್ಪನವರ್ ತಿಳಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶವೆಂದು ಗುರುತಿಸಲಾಗಿರುವ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇದರಲ್ಲಿ ಸುಮಾರು 5 ಲಕ್ಷ ಮಹಿಳಾ ಕಾರ್ಮಿಕರು ಇದ್ದಾರೆ ಎಂದರು. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ರಸ್ತೆ, ಚರಂಡಿ, ನೀರು, ವಿದ್ಯುತ್ ಸೇರಿದಂತೆ ಹಲವು ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಖುದ್ದು ಪರಿಶೀಲನೆಯ ವೇಳೆ ಗಮನಿಸಲಾಗಿದೆ. ಅಗತ್ಯ ಕಾಮಗಾರಿಗಳಿಗೆ ಅಂದಾಜು ವೆಚ್ಚ ಸಿದ್ದಪಡಿಸಿ ವಿಸ್ತೃತ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ಸಚಿವರು ಹೇಳಿದರು. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟ ಸ್ಥಿತಿಯಲ್ಲಿರುವ ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬರದಿಂದ ತತ್ತರಿಸಿರುವ ರೈತರಿಗೆ ಸರ್ಕಾರ ಪ್ರತಿ ಎಕರೆಗೆ ಕನಿಷ್ಠ ಮೊತ್ತ 2,500 ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ರೈತರ ನೆರವಿಗೆ ಧಾವಿಸಬೇಕಾದ ಸರ್ಕಾರ ಅವರನ್ನು ನಿರ್ಲಕ್ಷ್ಯ ಮಾಡಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಮಸ್ಯೆಗೆ ಸಿಲುಕಿದೆ. ಈ ಹಿನ್ನೆಲೆಯಲ್ಲಿ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದು ಅವರು ಆಗ್ರಹಿಸಿದರು. ಕಸ್ತೂರಿ ರಂಗನ್ ವರದಿ ಹಾಗೂ ಬರಗಾಲ ಕುರಿತು ಚರ್ಚಿಸಲು ಇತ್ತೀಚೆಗೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದಿತ್ತು. ನಾಡಿನ ರೈತರ ಸಂಕಷ್ಟಕ್ಕೆ ಅಧಿವೇಶನದಲ್ಲಿ ಪರಿಹಾರ ಸಿಗಲಿದೆ ಎನ್ನುವ ನಂಬಿಕೆ ಹುಸಿಯಾಗಿದೆ. ಬರದಿಂದ ತತ್ತರಿಸಿರುವ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಲಾಗಿತ್ತು. ಆದರೆ ರಾಜ್ಯ ಸರ್ಕಾರ ಕೇವಲ 2,500 ರೂಪಾಯಿ ಮಾತ್ರ ಘೋಷಣೆ ಮಾಡಿದೆ ಎಂದರು. ರಾಜ್ಯದ 69 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತ ಜೋಡೋ ಪಾದಯಾತ್ರೆ ನಡೆಸಲಾಗುವುದು ಎಂದು ಕೆಪಿಸಿಸಿ

0: ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ನೇತೃತ್ವದ ಭಾರತ ಜೋಡೋ ಯಾತ್ರೆ ಕರ್ನಾಟಕಕ್ಕೆ ಪ್ರವೇಶಿಸಿ 4 ವರ್ಷಗಳು ಪೂರೈಸಿದ ಹಿನ್ನೆಲೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು. ಸಂವಿಧಾನ ಬಾಹಿರವಾಗಿ ನಡೆದುಕೊಳ್ಳುತ್ತಿರುವ ಚುನಾವಣಾ ಆಯೋಗದ ವಿರುದ್ಧ ಜಾಗೃತಿ ಮೂಡಿಸುವುದು ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಅವರು ವಿವರಿಸಿದರು. ಜನರ ಮನೆ ಬಾಗಿಲಿಗೆ ತೆರಳಿ ಅವರ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವಲ್ಲಿ ನಿರತವಾಗಿರುವ ಅಂಗನವಾಡಿ, ಆಶಾ ಹಾಗೂ ಆರೋಗ್ಯ ಕಾರ್ಯಕರ್ತರ ಶ್ರಮ ಶ್ಲಾಘನೀಯ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರವಾಸೋದ್ಯಮ ಒಂದು ಕಡೆಯಿಂದ ದೇಶದ ಆರ್ಥಿಕತೆ ಮತ್ತು ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದರೆ ಮತ್ತೊಂದು ಕಡೆಯಿಂದ ನಮ್ಮ ಇತಿಹಾಸ ಮತ್ತು ಪ್ರಕೃತಿಯನ್ನು ಮುಂದಿನ ಪೀಳಿಗೆಗೆ ತಿಳಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳಿಗೆ ಶೀಘ್ರವೇ ಚುನಾವಣೆ ಘೋಷಣೆ, ಸಚಿವ ಲಕ್ಷ್ಮಣ ಸವದಿ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮೂಲಕ ಕೋಟ್ಯಂತರ ಉದ್ಯೋಗ ಸೃಜನೆ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ, ಸಚಿವ ಎನ್ ಚಲುವರಾಯಸ್ವಾಮಿ. ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ, ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನವಿಶೇಷ ಭಾವಗೀತೆ ಚಿತ್ರಗೀತೆ ಶುಭೋದಯ ಕರ್ನಾಟಕದಲ್ಲಿ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲು ಕೇಳೋಣ
2: ಕನ್ನಡ ರತ್ನ ಭಂಡಾರ.
1: ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
3: ಪ್ರಾತಃ ಕಾಲವಾಗದೊಳಗಾಗಿ ಅಕ್ರೂರನು ಕೃಷ್ಣ ಬಲರಾಮರನ್ನು ಕರೆತರುವನು. ಹೌದು, ಇಂದಿಗೆ ನನ್ನ ಶತ್ರು ನಾಶವಾದಂತೆ ಸರಿ.
1: ಇದು ಕಂಸನ ಪಾತ್ರದ ಸಂಭಾಷಣೆ. ಯಾರು ಪಾತ್ರ ವಹಿಸಿದ್ರು ಅಂತ ಕೇಳ್ತೀರಾ? ಆರ್ ನಾಗರತ್ನಮ್ಮ ಅವರದು. ಕಂಸ, ರಾವಣ, ಭೀಮ, ದುರ್ಯೋಧನ ಪಾತ್ರಗಳನ್ನ ಹೆಣ್ಣು ಮಕ್ಕಳು ಮಾಡಬಲ್ಲರು. ಸ್ತ್ರೀವೇಷ ಪುರುಷರು ಹಾಕುವುದಾದರೆ ಪುರುಷನ ವೇಷ ಸ್ತ್ರೀ ಮಾಡಲಾರಳೆ ಅಂತ ಸ್ತ್ರೀ ನಾಟಕ ಮಂಡಳಿಯನ್ನ ಕಟ್ಟಿ ಮಹಿಳೆಯರನ್ನು ಹುರಿದುಂಬಿಸಿದವರು ಮಹಾನ್ ಕಲಾವಿದೆ ಆರ್ ನಾಗರತ್ನಮ್ಮ. ಎಳೆ ವಯಸ್ಸಿನಿಂದಲೇ ರಂಗಭೂಮಿ ಕಡೆ ಸೆಳೆತ. ಚಾಮುಂಡೇಶ್ವರಿ ಸಂಸ್ಥೆ, ಸುಬ್ಬಯ್ಯನಾಯ್ಡು ಅವರ ಸಂಸ್ಥೆ, ಕಂಪನಿ ನಾಟಕಗಳು, ಹಿರಣ್ಣಯ್ಯ ಮಿತ್ರ ಮಂಡಳಿ, ಹೀಗೆ ಹಲವಾರು ಸಂಸ್ಥೆಗಳ ಮೂಲಕ ರಾಜ್ಯದಾದ್ಯಂತ ಸಂಚರಿಸಿ ರಂಗನಾಟಕ ಪ್ರದರ್ಶನಗಳಲ್ಲಿ ವಿಜೃಂಭಿಸಿದ ಕಲಾವಿದೆ. ಚಲನಚಿತ್ರಗಳಲ್ಲೂ ನಟಿಸಿದರು. ಶ್ರೀ ಸ್ತ್ರೀ ನಾಟಕ ಮಂಡಳಿ ಹುಟ್ಟಿದ್ದು ಹೇಗೆ? ನಾಗರತ್ನಮ್ಮನವರೇ ಹೇಳಿದ್ದಾರೆ, ಕೇಳೋಣ.
3: ಮೈಸೂರಿನಲ್ಲಿ ಒಬ್ರು ಅಂಬುಜಮ್ಮ ಅಂತಿದ್ರು. ಅವರಿಗೆ ನಾಟಕದ ಮೇಲೆ ಒಂದು ಅಭಿಮಾನ. ನಾವು ಈ ಥರ ಒಂದು ಹೊಸದಾಗಿ ಒಂದು ನಾಟಕ ಆಡಬೇಕು ಅಂತ ಇದ್ವಿ, ಈ ಥರ ಮಾಡಬೇಕು ಅಂತ ಹೇಗೆ ಅಂದರು. ಅದಕ್ಕೆ ನಿಮ್ಮಿಷ್ಟ ನೋಡಿ ಅಂತಂದೆ. ಅದಕ್ಕೆ ಸರಿಯಾಗಿ ಈ ಗುಬ್ಬಿ ಕಂಪ್ನಿಲಿ ಒಬ್ಬರು ದೊರಸ್ವಾಮಿ ಅಂತ ಒಬ್ಬರು ಇದ್ರು. ಆ ಮನುಷ್ಯ ಇವ್ರನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಒಂದು ನಾಟಕನ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಿಸೋಣ, ಕೃಷ್ಣ ಯಾವ್ದು ತೊಗೊಳಿದ್ರು ಕೃಷ್ಣ ಗಾಡಿ ತೊಗೊಳೋಣ ಅಂದರು. ಸರಿ ಮಾಡಿ ಅಂತಂದು. ಸರಿ ಆಮೇಲೆ ನೀವು ಇದ್ರಲ್ಲಿ ಪಾತ್ರ ಮಾಡಬೇಕು ಅಂದರು. ಅಯ್ಯೋ, ಸದ್ಯ ನಾನು ಗಂಡು ಪಾತ್ರ ಮಾಡೋದು, ಇವತ್ತಿನವರೆಗೂ ಬರೀ ಹೆಣ್ಣು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಅದು ನನಗೆ ಕಷ್ಟ ಆಗುತ್ತಮ್ಮ ಅಂದೆ. ಸರಿ ಆದುರ್ಸ್ವಾಮಿ ಅವರೆಲ್ಲ, ಸರಿ ಇಲ್ಲ ಇಲ್ಲ ನೀನಾಗು ನೀ ಮಾಡ್ತೀಯ ಅಂದ್ಬಿಟ್ಟು ಮೊದಲು ಕೃಷ್ಣ ಮಾಡು ಅಂದರು. ಸರಿ ಆಮೇಲೆ ಅರ್ಜುನ ಮಾಡು ಅಂದರು. ಕಡೆಗೆ ಏನು ಮಾಡಿಬಿಟ್ರು, ಯಾವುದು ಬೇಡ ಎರಡು ಸರಿ ಇಲ್ಲ, ಭೀಮನ ಪಾತ್ರ ಮಾಡಿಸೋಣ ಅಂತ ಅವರಿಬ್ಬರು ನಿರ್ಧಾರ ಮಾಡಿಕೊಂಡ್ರು. ಸರಿ, ಅವಾಗ ಭಾಳ ಬಲವಂತವಾಗಿ ನನ್ನನ್ನು ಭೀಮನ ಪಾತ್ರಕ್ಕೆ ಒಪ್ಪಿಸಿದ್ರು. ಆಮೇಲೆ ನನ್ನ ಮನೆಯೊಳಗೆ ಇದಕ್ಕೆ ಆಕ್ಷೇಪಣೆ ಆಯಿತು. ನಮ್ಮ ತಾಯಿ ಇದ್ದವರು, ಏನು ನೀನು ಇಷ್ಟು ಒಳ್ಳೆ ಹೆಸರು ತೊಗೊಂಡು ನೀನು ಏನಾದ್ರು ಮರ್ಯಾದೆಗೆ ಕಳ್ಕೊಬೇಡ ಅಂತ ಅಂದರು. ಆದರೆ ನನಗೇನು ಅಂದರೆ, ಒಂದು ಮಾತು ಕೊಟ್ಬಿಟ್ಟ ಮೇಲೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಕೈಲಾಗ್ತಾ ಇರಲಿಲ್ಲ. ಚಾಮುಂಡೇಶ್ವರಿ ಕಂಪ್ನಿಯೊಳಗೆ ಭೀಮನ ಪಾತ್ರ ಮಾಡ್ತಾ ಭೀಮನ್ ಕೃಷ್ಣಮೂರ್ತಿ ರಾಯರು ಅಂತಿದ್ರು, ಅವ್ರ ಹೆಸರು ಭೀಮ ಕೃಷ್ಣಮೂರ್ತಿ ರಾಯರು ಅಂತಲೇ ಆ ಮನುಷ್ಯ ಪಾತ್ರ ಮಾಡ್ತಾ ಇದ್ದಿದ್ದನ್ನು

0: ಚೆನ್ನಾಗಿ ನನಗೆ ಮನಸ್ಸಿನಲ್ಲಿತ್ತು. ಸರಿ, ಅದಂತ ಇವರು ಪಾತ್ರ ಹೇಳ್ಕೊಡೋರು. ಆದರೆ ನನಗೆ ಏನಾಗುತ್ತೆ ಅಂದರೆ, ಈ ಪ್ರಾಕ್ಟೀಸ್ ಮಾಡುವಾಗ, ಅಭ್ಯಾಸ ಮಾಡುವಾಗ, ರಿಹರ್ಸಲ್ ಮಾಡಿ ಇಲ್ಲೇ ಮಾಡಿ ಎಲ್ಲರೆದುರಿಗೂ ಅಂತಾರೆ. ನನಗೆ ಅದು ಮಾತ್ರ ಬರ್ತಾ ಇರಲಿಲ್ಲ. ಸುಮ್ಮನೆ ಮಾತು ಗಟ್ಟಿ ಮಾಡೋವನೇ ಹೊರತು ಅಭಿನಯ ಸಹಿತವಾಗಿ ನಾನೇನು ಮಾಡ್ತಾ ಇರಲಿಲ್ಲ. ಇದು ಅವಳು ಏನು ಮಾಡಿದ್ರು, ಆಕೆ ಮಂಡ್ಯದಲ್ಲಿ ಇಟ್ಕೊಂಬಿಟ್ರು ನಾಟಕನ, ಡೇಟು ಫಿಕ್ಸ್ ಮಾಡಿಬಿಟ್ರು. ನಾನು ಇನ್ನೂ ಅದನ್ನು ಪಾತ್ರ ಬಾಯಿಗೆ ಕಲ್ತಿರಲಿಲ್ಲ. ಸರಿ, ಅಕ್ಕಪಕ್ಕದವ್ರಲ್ಲ, ಏನು ಇವಳು ಇನ್ನೂ ಪುಸ್ತಕ ಇಟ್ಕೊಂಡೆ ಪಾತ್ರ ಮಾಡ್ತಾ ಇದ್ದಾರಲ್ಲ, ಇವಳು ಏನು ಮಾಡ್ತಾಳೆ ನಾಡಿದ್ದು ನಾಟಕದಲ್ಲಿ ಪಾತ್ರನ, ಅಭಿಮಾನ್ ಪಾತ್ರನ ಅಂತ ಎಲ್ಲರೂ ಅಂದರು. ನನಗೂ ಒಂದು ಸ್ವಲ್ಪ ಭಯವಾಗಿತ್ತು. ನಾನು ದೇವ್ರನ್ನ ಹರಿಸ್ಕೊಂಡ್ಬಿಟ್ಟಿದ್ದೆ, ಸ್ವಾಮಿ ಹೋಗಲಿ, ನಾಟಕ ತಪ್ಪು ಹೋಗ್ಬಿಡಲಿ, ನಿಂತು ಹೋಗಲಿ ಅಂತ. ಅದೇನೋ ಕಾರಣದಿಂದ ಅವತ್ತು ನಾಟಕ ನಿಂತ್ಕೊಂಡ್ಬಿಡ್ತು, ತಪ್ಪು ಬಿಡು ಅಂದ್ಕೊಂಡು ಮನಸ್ಸು ಗಟ್ಟಿ ಮಾಡ್ಕೊಂಡು ಇದ್ದೆ. ಆದರೆ ಆಕೆ ಹಠ ಬಿಡಲಿಲ್ಲ. ತಿರುಗಿ ಇನ್ನೊಂದು ವಾರ ಒಂದು ದಿವಸ ಬಿಟ್ಟು ನಾಟಕ ಇಟ್ಕೊಂಡ್ಬಿಟ್ರು. ಹೇಳಿದ್ಮೇಲೆ ಎಲ್ಲ ಮನಸ್ಸನ್ನು ಇಟ್ಕೊಂಡು, ಸರಿ ಮಂಡ್ಯದಲ್ಲಿ ನಾಟಕ ಪ್ರಾರಂಭ, ದೇವಸ್ಥಿತಿ ಮಾಡ್ತಾ ಇದ್ದಾರೆ, ಭಯ ಏನಾಗುತ್ತೋ ಏನಾಗುತ್ತೋ ಅನ್ನೋ ಒಂದು ಭಯ ಇದ್ದೇ ಇತ್ತೋನೇ. ಹೊಡೆದ್ರು ಬೆಲ್ ಹೊಡೆದ್ರು, ಮೂರನೇ ಬೆಲ್ಲು ಪರದೆ ಎತ್ತುವಾಗ್ಲೇ ಮೊದಲೇ ದೊಡ್ಡ ದರ್ಬಾರು, ದರ್ಬಾರಲ್ಲಿ ಧನರಾಯ, ದ್ರೌಪದಿ, ಅರ್ಜುನ, ಎಲ್ಲ ಕೃಷ್ಣ ಎಲ್ಲ ಇರುವಂಥ ಒಂದು ಆ ದೃಶ್ಯದೊಳಗೆ ಮೊದಲು ಭೀಮ ಕೂತಿದ್ದವನು ಎದ್ದು ಬಂದು ಮಾತಾಡ್ತಾನೆ. ಆ ಗೌನ್ ಒಂದು ಸತಿ ಎಡಗಡೆಯಿಂದ ಒಂದು ತರಹ ಜೋಕ್ನಲ್ಲಿ ಹಿಂದಕ್ಕೆ ಒದರದು, ಅದೊಂದು ಇದಿಟ್ಕೊಂಡಿದೆ ಏನು ನೋಡಿದ್ದೆ ಎಲ್ಲರೂ ಈ ಕಾಣಿಂದ ಒಂಥರ ಮಾಡಿದೆ. ಆ ತಕ್ಷಣವೇ ಜನಗಳೆಲ್ಲ ಏನು ನಾಕಾಣಿ ಕ್ಲಾಸ್ ಆವಾಗ ನಾಕಾಣಿ ಇದ್ದಿದ್ದು ಏನು ಪಟ ಪಟ ಪಟ ಪಟ ಅಂತ ಚಪ್ಪಾಳಿಗಳು ಹೊಡೆದ್ಬಿಟ್ರು. ಹಾಗೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ನನಗೆ, ಓ ಪರವಾಗಿಲ್ಲ ಅಂದ್ಬಿಟ್ಟು ಪೂರ್ತಿ ಮಾತನಾಡಿದೆ. ಆ ಮಧ್ಯದಲ್ಲಿ ಎರಡು ಮೂರು ಸತಿ ನನಗೆ ಒನ್ಸ್ ಮೋರು ಕ್ಲಾಪ್ಸ್ಗಳು ಭಾಳ ಬಿತ್ತು. ಅವರೇನು ಮಾಡಿಬಿಟ್ರು, ನನ್ನನ್ನು ಬಂದು ಹೇಳ್ಕೊಂಡ್ರು, ಇಲ್ಲ ನೋಡು ಇದು ಒಳ್ಳೆ ಹೆಸರು ಬಂದಿದೆ, ನಿಜವಾಗ್ಲೂ ಇದು ನಾಟಕ ಆಡೋಣ, ನಾಟಕ ಕಂಪ್ನಿ ಮಾಡೋಣ. ಹಾಗೆ ಅಂದು, ಅಯ್ಯೋಯ್ಯೋ ಇದೇನಪ್ಪ ನೀವು ಈ ಥರ ಮಾತಾಡ್ತೀಯಾ, ಸದ್ಯ ನಾನು ಮಾಲೀಕರ ಹತ್ರ ಸಂಬಳ ತೊಗೊಂಡು ಕೆಲಸ ಮಾಡೋದೇ ನನ್ನ ಅಭ್ಯಾಸ, ಅವ್ರ ಕಷ್ಟಗಳನ್ನೆಲ್ಲ ನಾನು ನೋಡಿದ್ದೀನಿ ಆಯ್ತಾ, ಅಂಥದ್ದು ನಾನು ಬೇರೆ ಮಾಲೀಕಳಾಗಿ ಬೇಡಪ್ಪ ಸದ್ಯ ಬೇಡ, ಇದು ಇದು ಬೇಡ ದೊರಸ್ವಾಮಿಗಳಿಗೆ ಯಾಕೆ ಹಿಂಗೆ ಮಾಡ್ತೀರಾ ನೀವು ಒಂದೇ ಇಲ್ಲ ಇಲ್ಲ ನಾವು ಅಂದರು. ತಿಪ್ಟೂರು ಕ್ಯಾಂಪು 11 ನಾಟಕ ಒಪ್ಕೊಂಬಂದ್ಬಿಟ್ರು ಕಾಂಟ್ರಾಕ್ಟ್ನ, ಇಲ್ಲ ಇಲ್ಲ ಹಿಂಗೆ ಮಾಡಲೇಬೇಕು, ಏನು ದೊರಸ್ವಾಮಿ ಈ ಥರ ಮಾಡ್ತಿದ್ದೀರಾ ಅಂತ. ಸರಿ ಈ ಸತಿ ಮಾಡ್ಬಿಡ್ತೀನಿ ನಾನು, ಆಮೇಲೆ ಮಾಡೋಲ್ಲ. ಸರಿ ಅಂದರು ಅವ್ರೇನು ಮಾಡಿಬಿಟ್ರು, ಜ್ಯೋತಿಷನ ಹತ್ರ ಹೋಗಿ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಬೋರ್ಡ್ ಇದು ಬರೆಸ್ಕೊಂಡು ನಾಗರತ್ನಮ್ಮನ ಹೆಸರಿಗೆ ಇದು ಸರಿಯಾಗಿದೆ ಅಂತ ಅದು ತಂದೇ ಬಿಟ್ರು, ತಂದು ಬೋರ್ಡ್ ಹಾಕಿಸ್ಬಿಟ್ರು ನಾಗರತ್ನಮ್ಮ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಅಂದ್ಬಿಟ್ಟು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಆರ್ ನಾಗರತ್ನಮ್ಮ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಸಾಯಂಕಾಲ 6:55 ಮರುಪ್ರಸಾರವಾಗುವುದು. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡೋಣ ವಾರ್ತಾ ಪ್ರಸಾರದ ನಂತರ. ಸಮಯ ಆಗಿದೆ 7:21. ಪ್ರಚಲಿತ ಪ್ರಕಟಣೆ, ಮಾತು, ಮಾಹಿತಿ, ಭಾವಗೀತೆ, ಚಿತ್ರಗೀತೆ, ಶುಭೋದಯ ಕರ್ನಾಟಕದಲ್ಲಿ. ಈಗ ಕೇಳೋಣ ಭಾವಗೀತೆಗಳು.

ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದರಿದೆ ಗೀತ, ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಕಿಲ ಸಂಗೀತ. ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿಗಳ ಕವನ ಕೇಳಿದಿರಿ. ಹಾಡಿದವರು ಶಾಂತಾಜಯ ತೀರ್ಥ.

ಗ್ರಹ ತಾರೆಗಳ ದೀಪ ಬಾನಿನಲ್ಲಿ, ಸಹನೆ ಅನುಭವದ ದೀಪ, ದುಡಿಮೆ ಬೆವರಿಗೆ ದೀಪ, ಮುನಿಸು ಒಲವಿನ ದೀಪ, ಕರುಣೆ ನಂದಾದೀಪ, ಈ ಸಾಲುಗಳನ್ನು ಬರೆದವರು ಕೆಎಸ್ ನರಸಿಂಹಸ್ವಾಮಿಗಳು. ಈ ಗೀತೆಯನ್ನು ಹಾಡಿದವರು ಬಿಆರ್ ಛಾಯಾ. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ.

0: ನಿರ್ದೇಶಕರು ಬಂದ್ರು. ನಿರ್ದೇಶಕರು
1: ಅವರೇ, ಅವರೇ ನಿರ್ದೇಶಕರು.
2: ಎಲ್ರಿಗೂ ನಮಸ್ಕಾರ. ಶ್ರೋತೃಗಳೆಲ್ಲ ಬಹಳ ದೂರದಿಂದ ಒಟ್ಟಿಗೆ ಬಂದಿದ್ದೀರಿ, ಏನು ಅಂತ ಕೇಳ್ಬೋದಾ
3: ಸರ್? ನಿಮ್ಮಲ್ಲಿ ಪ್ರಸಾರ ಆಗೋ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರುತ್ತವೆ.
2: ಬಹಳ ಸಂತೋಷ.
3: ಕಾರ್ಯಕ್ರಮ

0: ಕಾರ್ಯಕ್ರಮಗಳನ್ನ ಹೇಗೆ ಸಿದ್ಧಪಡಿಸ್ತೀರಿ?
1: ಆಧುನಿಕ ಜಗತ್ತಿನ ಕೇಳುಗರ ಇಷ್ಟಾನುಸಾರ ಕಾರ್ಯಕ್ರಮಗಳನ್ನ ರೂಪಿಸ್ತೇವೆ.
2: ನಾವು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಹೇಗೆಲ್ಲ ಕೇಳಬಹುದು ಸರ್?
1: ರೇಡಿಯೋ ಸೆಟ್, ಮೊಬೈಲ್, ಇಂಟರ್ನೆಟ್, ಯೂಟ್ಯೂಬ್, ಡಿಟಿಎಚ್ ವೆಬ್ಸೈಟ್ಗಳಿಂದಲೂ ಕೇಳಬಹುದು.
3: ಈ ಮೊಬೈಲ್ ನಲ್ಲಿ ನಾವು ರೇಡಿಯೋ ಹೇಗೆ ಕೇಳೋದು ಅಂತ?
1: ಬಹಳ ಸುಲಭ. ನ್ಯೂಸ್ ಆನ್ ಏರ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ
4: ಸರ್. ಯೂಟ್ಯೂಬ್
1: ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಅಂತ ಟೈಪ್ ಮಾಡಿ.
5: ಎಲ್ಲಾ ಕಡೆನೂ ಕೇಳಬಹುದಾ ಸರ್?
1: ಸಾಗರದಾಚೆಯ ವಿದೇಶಗಳಲ್ಲಿಯೂ ಲಭ್ಯ.
6: ಅಂಕಲ್, ನಾನು SSLC ಓದ್ತಾ ಇದ್ದೀನಿ, ನಿಮ್ಮ ರೇಡಿಯೋ ಕೇಳೋದ್ರಿಂದ ನನ್ಗೇನು ಉಪಯೋಗ?
1: ಒಳ್ಳೆ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಿಂದ ಹಿಡಿದು KAS
7: ಕೇಳಿ ಆಕಾಶವಾಣಿ. ಈಗ ವಾರ್ತಾ ಪ್ರಸಾರ.
8: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಅಣ್ವಸ್ತ್ರರಹಿತ ಜಗತ್ತಿನ ಗುರಿಗೆ ಭಾರತ ಬದ್ಧ, ವಿಶ್ವಸಂಸ್ಥೆ ಸಭೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸಿಬಿ ಜಾರ್ಜ್ ಪುನರುಚ್ಚಾರ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿಯವರೊಂದಿಗೆ ಸಚಿವ ಡಾಕ್ಟರ್ SJYSHANKAR ಮಾತುಕತೆ. 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ. 20 ಸಾಧಕ ಕಲಾವಿದರಿಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸನ್ಮಾನ. ನವದೆಹಲಿಯಲ್ಲಿ ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಉದ್ಯಮ ಹಾಗೂ ಸರಕು ಜಂಟಿ ಸಮಿತಿ ಸಭೆ ಸಂಪನ್ನ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ. ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು ಎರಡನೇ ಪಂದ್ಯ. ವಾರ್ತೆಗಳ ವಿವರ. ಅಣ್ವಸ್ತ್ರಗಳಿಂದ ಮುಕ್ತವಾದ ವಿಶ್ವದ ನಿರ್ಮಾಣ ಹಾಗೂ ಅಂತಹ ಮಾರಕ ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಯ ನೆರವಿಗೆ ಭಾರತ ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪರಮಾಣು ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನದ ಉನ್ನತ ಮಟ್ಟದ ಸಭೆಯಲ್ಲಿ ಭಾರತದ ಪರವಾಗಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಭಾಗವಾಗಿ ಆಯೋಜಿಸಲಾಗಿದ್ದ ಡರ್ಬನ್ ಘೋಷಣೆ ಮತ್ತು ಕ್ರಿಯಾ ಯೋಜನೆಯ 25ನೇ ವರ್ಷಾಚರಣೆಯ ಉನ್ನತ ಮಟ್ಟದ ಸಭೆಯಲ್ಲಿ ಸಿಬಿ ಜಾರ್ಜ್ ಜನಾಂಗೀಯ ದ್ವೇಷ, ಜನಾಂಗೀಯ ತಾರತಮ್ಯ ಹಾಗೂ ವಿದೇಶಿಯರ ಮೇಲಿನ ಅಸಹಿಷ್ಣುತೆಯನ್ನು ತಡೆಗಟ್ಟಲು ಭಾರತ ನಿರಂತರವಾಗಿ ಶ್ರಮಿಸಲಿದೆ ಎಂದು ತಿಳಿಸಿದರು. ಇದಲ್ಲದೆ ಘಾನಾ, ಜರ್ಮನಿ ಮತ್ತು ಫ್ರಾನ್ಸ್ ಜಂಟಿಯಾಗಿ ಆಯೋಜಿಸಿದ್ದ ಮತ್ತೊಂದು ಸಭೆಯಲ್ಲಿ ಭಾಗವಹಿಸಿ ಆಯಾ ದೇಶಗಳ ಕಳುವಾದ ಅಥವಾ ಸ್ಥಳಾಂತರಿಸಲಾದ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಆಸ್ತಿಗಳನ್ನು ಅವುಗಳ ಮೂಲ ದೇಶಗಳಿಗೆ ಗೌರವಪೂರ್ವಕವಾಗಿ ಮರಳಿಸಲು ಬಲವಾದ ಅಂತಾರಾಷ್ಟ್ರೀಯ ಸಹಕಾರ ಅಗತ್ಯ ಎಂದು ಅವರು ಪ್ರತಿಪಾದಿಸಿದರು. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ SJYSHANKAR ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದರು. ಈ ಭೇಟಿಯ ವೇಳೆ ವಿಶ್ವಸಂಸ್ಥೆಯೊಂದಿಗೆ ಭಾರತವು ಹೊಂದಿರುವ ಸಕ್ರಿಯ ಸಹಕಾರವನ್ನು ಪ್ರಧಾನ ಕಾರ್ಯದರ್ಶಿಗಳು ಶ್ಲಾಘಿಸಿದರು. ಉಭಯ ನಾಯಕರು ಬಹುಪಕ್ಷೀಯತೆ, ಭಾರತ ವಿಶ್ವಸಂಸ್ಥೆ ನಡುವಿನ ಜಂಟಿ ಸಹಕಾರ ಹಾಗೂ ಪ್ರಚಲಿತ ಜಾಗತಿಕ ಬೆಳವಣಿಗೆಗಳ ಕುರಿತು ವಿಸ್ತೃತವಾಗಿ ಸಮಾಲೋಚಿಸಿದರು. ವಿಶೇಷವಾಗಿ ಉಕ್ರೇನ್ ಸಂಘರ್ಷ ಮತ್ತು ಪಶ್ಚಿಮ ಏಷ್ಯಾದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಸಭೆಯಲ್ಲಿ ಆಳವಾದ ಚರ್ಚೆ ನಡೆಯಿತು ಎಂದು ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರ ವಕ್ತಾರ ಸ್ಟೀಫನ್ ದುಜಾರಿಕ್ ಮಾಹಿತಿ ನೀಡಿದ್ದಾರೆ. ಜಾಗತಿಕ ಸಂಘರ್ಷಗಳು ಮತ್ತು ಅವುಗಳಿಂದ ಮುಖ್ಯವಾಗಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲಾಗುತ್ತಿರುವ ಪರಿಣಾಮಗಳನ್ನು ತಗ್ಗಿಸುವ ಅಗತ್ಯತೆಯ ಕುರಿತು ಮಾತುಕತೆ ಕೇಂದ್ರೀಕೃತವಾಗಿತ್ತು ಎಂದು ವಿದೇಶಾಂಗ ಸಚಿವ ಡಾಕ್ಟರ್ SJYSHANKAR ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಈ ಭೇಟಿ ನಡೆದಿದ್ದು ಆಹಾರ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸುಧಾರಣೆಯ ಕುರಿತು ಸಹ ಚರ್ಚೆಗಳು ಜರುಗಿದವು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವ್ಯಾಪ್ತಿಗೆ ಒಳಪಡುವ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆ NRIDA ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIM ಕೋಲ್ಕತ್ತಾ ನಡುವೆ ಮಹತ್ವದ ತಿಳುವಳಿಕಾ ಒಪ್ಪಂದ ಸಹಿಯಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಂತ 4 ಮತ್ತು PM ಜನ್ಮನ್ ಯೋಜನೆಗಳ ಅಡಿಯಲ್ಲಿ ನಿರ್ಮಿಸಲಾದ ಗ್ರಾಮೀಣ ರಸ್ತೆಗಳ ಪರಿಣಾಮ ಹಾಗೂ ಸಾಮಾಜಿಕ ಆರ್ಥಿಕ ಪ್ರಭಾವದ ಕುರಿತು ಮುಂದಿನ 4 ವರ್ಷಗಳ ಕಾಲ ಸಮಗ್ರ ಅಧ್ಯಯನ ನಡೆಸಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. NRIDA ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮತ್ತು IIM ಕೋಲ್ಕತ್ತಾ ನಡುವಿನ ಈ ಜಂಟಿ ಸಹಯೋಗ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನಾ ಪರಾಮರ್ಶೆ, ಕಾರ್ಯಸಾಧನೆಯ ಮೇಲ್ವಿಚಾರಣೆ, ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ ಹಾಗೂ ಭವಿಷ್ಯದ ಕಾರ್ಯತಂತ್ರ ರೂಪಿಸಲು ಅತ್ಯಂತ ಮೌಲ್ಯಯುತ ಸಲಹೆ ಸೂಚನೆಗಳನ್ನು ಒದಗಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಲಲಿತಕಲಾ ಅಕಾಡೆಮಿ ನವದೆಹಲಿಯಲ್ಲಿ ಆಯೋಜಿಸಿದ್ದ 65ನೇ ರಾಷ್ಟೀಯ ಕಲಾ ಪ್ರದರ್ಶನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು 20 ಪ್ರಶಸ್ತಿ ವಿಜೇತ ಕಲಾವಿದರನ್ನು ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಸೃಜನಶೀಲತೆ ಮತ್ತು ಪರಿಸರ ಸುಸ್ಥಿರತೆಯನ್ನು ಒಂದೇ ವೇದಿಕೆಯಲ್ಲಿ ಜೋಡಿಸುವ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸೇವಾ ಹಿ ಸಂಸ್ಕೃತಿ ಅಭಿಯಾನವು ಸೃಜನಶೀಲತೆ ಹಾಗೂ ಸೇವಾ ಮನೋಭಾವ ಹೇಗೆ ಅರ್ಥಪೂರ್ಣವಾಗಿ ಒಂದಾಗಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಬಣ್ಣಿಸಿದರು. ತ್ಯಾಜ್ಯ ವಸ್ತುಗಳಿಗೆ ಕಲಾತ್ಮಕ ರೂಪ ನೀಡುವ ಲಲಿತಕಲಾ ಅಕಾಡೆಮಿಯ ವೇಸ್ಟ್ ಟು ವೆಂಡರ್ ಸೇರಿದಂತೆ ವಿವಿಧ ವಿನೂತನ ಪ್ರಯತ್ನಗಳನ್ನು ಶ್ಲಾಘಿಸಿದ ಸಚಿವರು, ತ್ಯಾಜ್ಯ ವಸ್ತುಗಳನ್ನು ಕಲಾಕೃತಿಗಳನ್ನಾಗಿ ಪರಿವರ್ತಿಸುವ ಮೂಲಕ ಕಲೆಯು ಪರಿಸರ ಸುಸ್ಥಿರತೆಯನ್ನು ಉತ್ತೇಜಿಸುವಲ್ಲಿ ವಹಿಸುವ ಪ್ರಮುಖ ಪಾತ್ರವನ್ನು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
8: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
8: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯಡಿಯಲ್ಲಿ ಈಗಾಗಲೇ 1,000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700ಕ್ಕೂ ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆಯ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ದೇಶಾದ್ಯಂತ ಕ್ರೀಡಾಂಗಣಗಳು ಮತ್ತು ತರಬೇತಿ ಅಕಾಡೆಮಿಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಈ ಯೋಜನೆಗಳು ಭಾರತವನ್ನು ಕ್ರೀಡಾ ಪ್ರಧಾನ ರಾಷ್ಟ್ರವನ್ನಾಗಿ ರೂಪಿಸುತ್ತಿವೆ. ರಕ್ಷಣಾ ಉದ್ಯಮ ಮತ್ತು ಸರಕು ಸಹಕಾರಕ್ಕೆ ಸಂಬಂಧಿಸಿದಂತೆ ಭಾರತ ಹಾಗೂ ದಕ್ಷಿಣ ಕೊರಿಯಾ ನಡುವಿನ 10ನೇ ಜಂಟಿ ಸಮಿತಿ ಸಭೆಯು ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಉಭಯ ದೇಶಗಳ ನಡುವೆ ರಕ್ಷಣಾ ಉತ್ಪಾದನೆ ಹಾಗೂ ಸರಕು ಕ್ಷೇತ್ರದಲ್ಲಿ ಜಂಟಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಮತ್ತು ಬಲಪಡಿಸುವ ಮಾರ್ಗಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಯಿತು. ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ಭಾರತ ಸರ್ಕಾರದ ರಕ್ಷಣಾ ಉತ್ಪಾದನಾ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ದಿನೇಶ್ ಮಾಹೂರ್ ಹಾಗೂ ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತದ ಹೆಚ್ಚುವರಿ ಮತ್ತು ಉಪಸಚಿವ ಕಿಮ್ ಇಲ್ ಡಾಂಗ್ ವಹಿಸಿದ್ದರು. ಭಾರತದಲ್ಲಿನ ದಕ್ಷಿಣ ಕೊರಿಯಾದ ರಾಯಭಾರಿ ಸಾಂಗ್ ಹೋ ಲೀ ಹಾಗೂ ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದ ಈ ಸಭೆಯ ಹಿನ್ನೆಲೆಯಲ್ಲಿ ಕಿಮ್ ಇಲ್ ಡಾಂಗ್ ಅವರು ಭಾರತದ ರಕ್ಷಣಾ ರಾಜ್ಯ ಸಚಿವ ಸಂಜಯ್ ಸೇಥ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ರಕ್ಷಣಾ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸುವ ಬಗ್ಗೆ ಚರ್ಚಿಸಿದರು. ಗುವಾಹಟಿಯ ಬರ್ಸಾಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 3 ಪಂದ್ಯಗಳ ಪುರುಷರ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು 2:30 ಆರಂಭವಾಗಲಿದೆ. ತಿರುವನಂತಪುರದಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ 8 ವಿಕೆಟ್ಗಳ ಜಯ ದಾಖಲಿಸಿರುವ ಭಾರತ ಸರಣಿಯಲ್ಲಿ ಆರಂಭಿಕ ಮುನ್ನಡೆ ಸಾಧಿಸಿದೆ. ಮೊದಲ ಪಂದ್ಯದಲ್ಲಿ ಸೋಲು ಅನುಭವಿಸಿರುವ ವೆಸ್ಟ್ ಇಂಡೀಸ್ 2ನೇ ಪಂದ್ಯದಲ್ಲಿ ಪುಟಿದೇಳುವ ನಿರೀಕ್ಷೆಯಲ್ಲಿದೆ. ಜಮ್ಮು ಮತ್ತು ಕಾಶ್ಮೀರದ ಬಡ್ಗಾಮ್ ಜಿಲ್ಲೆಯ ಯಸ್ಮಾರ್ಗ್ ಬಳಿಯ ಕೋರಾಗ್ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಸಂಜೆ ಭದ್ರತಾ ಪಡೆಗಳು ನಡೆಸಿದ ಜಂಟಿ ಎನ್ಕೌಂಟರ್ನಲ್ಲಿ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಕಮಾಂಡರ್ ಸುಲೈಮಾನ್ ಶಹ ಮೂಸಾ ಆತನಾಗಿದ್ದಾನೆ. ಭಾರತೀಯ ಸೇನೆಯ ಚಿನಾರ್ ಕೋರ್, ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ಸಿಆರ್ಪಿಎಫ್ ಪಡೆಗಳು ಜಂಟಿಯಾಗಿ ನಡೆಸಿದ ಆಪರೇಷನ್ ಕೊರಾಗ್ ಕಾರ್ಯಾಚರಣೆಯಲ್ಲಿ ಈ ಪ್ರಮುಖ ಯಶಸ್ಸು ದೊರೆತಿದೆ. ಹಲವು ಉಗ್ರಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಮೂಸಾ ಕಳೆದ ಸೆಪ್ಟೆಂಬರ್ 5ರಂದು ಯಸ್ಮಾರ್ಗ್ ಗುಡ್ಡಗಾಡು ಪ್ರದೇಶದಲ್ಲಿ ನಡೆದಿದ್ದ ಕಾರ್ಯಾಚರಣೆ ವೇಳೆ ತಪ್ಪಿಸಿಕೊಂಡಿದ್ದನು. ಈ ಸಂದರ್ಭದಲ್ಲಿ ಆತನ ನಿಕಟವರ್ತಿ ಯಾಸಿರ್ ಹತನಾಗಿದ್ದನು. ಇದೀಗ ನಿಖರ ಮಾಹಿತಿಯನ್ನಾಧರಿಸಿ ನಡೆಸಿದ ಎನ್ಕೌಂಟರ್ನಲ್ಲಿ ಆತನನ್ನು ಹೊಡೆದುರುಳಿಸಲಾಗಿದ್ದು ಪ್ರದೇಶದಲ್ಲಿ ಭದ್ರತಾ ಪಡೆಗಳ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಣ್ವಸ್ತ್ರರಹಿತ ಜಗತ್ತಿನ ಗುರಿಗೆ ಭಾರತ ಬದ್ಧ, ವಿಶ್ವಸಂಸ್ಥೆ ಸಭೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸಿವಿ ಜಾರ್ಜ್ ಪುನರುಚ್ಚಾರ.
4: ಯೂಟ್ಯೂಬ್ ಚಾನೆಲ್ನಲ್ಲಿ
8: ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅವರೊಂದಿಗೆ ಸಚಿವ ಡಾ ಜೈಶಂಕರ್ ಮಾತುಕತೆ.
9: ಇನ್ಸ್ಟಾಗ್ರಾಮ್ ಖಾತೆ
8: 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ. 20 ಸಾಧಕ ಕಲಾವಿದರಿಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸನ್ಮಾನ. ನವದೆಹಲಿಯಲ್ಲಿ ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಉದ್ಯಮ ಹಾಗೂ ಸರಕು ಜಂಟಿ ಸಮಿತಿ ಸಭೆ ಸಂಪನ್ನ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
7: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಸಮಯ 7:45 ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ.
10: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
11: ಕೇಳುವರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾವು ಇವತ್ತು ಬಿಸಿ ನೀರಿನ ತಯಾರಿಕಾ ವಿಧಾನ ಹಾಗೂ ಅದರ ಪ್ರಯೋಜನವನ್ನು ತಿಳ್ಕೊಳ್ಳೋಣ. ಬನ್ನಿ, ನೀರಂದ್ರೆ ಜೀವಜಲ, ನೀರಿನ ಸೆಲೆ ಇದ್ದಲ್ಲೇ ನಾಗರಿಕತೆಯ ನೆಲೆ, ನೀರೆಂದ್ರೆ ತಾಯಿ ದೇವರು ಅಂತ ನಮ್ಮ ಪೂರ್ವಜರು ಕುಡಿಯುವ ನೀರಿನ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ರು. ಉತ್ತಮ ನೀರಿನ ಮೂಲ ಇದ್ದಲ್ಲೇ ನೆಲೆಸಿ ಊರುಗಳನ್ನ ಕಟ್ತಾ ಇದ್ರು. ಮಳೆ ನೀರು ಭೂಮಿಗೆ ತಾಗುವ ಮೊದಲೇ ಸಂಗ್ರಹಿಸಿ ಅದನ್ನು ದಿವ್ಯ ಜಲ ಅಂತ ಕುಡಿಯೋದಕ್ಕೆ ಪಥ್ಯ ರೂಪದಲ್ಲಿ ಬಳಸ್ತಾ ಇದ್ರು. ನೀರನ್ನ ಶುದ್ಧೀಕರಿಸೋಕೆ ಅನೇಕ ವಿಧಾನಗಳಿವೆ, ಆದರೆ ಸಾಮಾನ್ಯ ಜನರಿಗೂ ಕೈಗೆಟುಕುವ ಸರಳ ವಿಧಾನವೆಂದರೆ ನೀರನ್ನು ಕುದಿಸಿ ಆರಿಸಿ ಕುಡಿಯುವುದು. ಇದರಿಂದ ನೀರಿನ ರುಚಿ ಕೆಡುತ್ತೆ ಎನ್ನುವ ಆರೋಪ ಬಿಟ್ಟರೆ ಬಹುತೇಕ ರೋಗಕಾರಕ ಕ್ರಿಮಿಗಳಿಂದ ಮುಕ್ತವಾದ ಕುಡಿಯುವ ನೀರನ್ನ ನಾವು ಪಡೆಯಬಹುದು. ಬಿಸಿನೀರು ಅಂದ್ರೆ ಕೇವಲ ಬಿಸಿ ಮಾಡಿದ ನೀರಲ್ಲ, ಅದನ್ನು ತಯಾರಿಸಲು ಸಹ ಕೆಲವು ವಿಶೇಷ ನಿಯಮಗಳಿವೆ. ಬಹಳಷ್ಟು ಜನರು ಕೆಲವು ನಿಮಿಷ ಬಿಸಿ ಮಾಡಿದ ನೀರನ್ನೇ ಬಿಸಿನೀರು ಅಂತ ಉಪಯೋಗಿಸ್ತಾರೆ. ಹೀಗೆ ಮಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆಯುರ್ವೇದ ವೈದ್ಯಕೀಯ ಗ್ರಂಥಗಳು ಬಿಸಿನೀರನ್ನ ಎಲ್ಲಾ ವ್ಯಾಧಿಗಳಿಗೂ ಪಥ್ಯ ಅಂತ ಕರೆದಿದ್ದಾರೆ. ಬಿಸಿನೀರನ್ನ ಸರಿಯಾದ ವಿಧಾನದಲ್ಲಿ ಸಿದ್ಧಪಡಿಸಿ ಸೇವಿಸಿದರೆ ಬಿಸಿನೀರು ಔಷಧಿಯಂತೆ ಕೆಲಸ ಮಾಡುತ್ತೆ. ಬಿಸಿನೀರನ್ನ ಸಿದ್ಧಪಡಿಸುವ ವೈಜ್ಞಾನಿಕ ವಿಧಾನವನ್ನು ತಿಳ್ಕೊಳ್ಳೋಣ. ಬನ್ನಿ, ನೀರನ್ನು ಪಾತ್ರೆಯಲ್ಲಿ ಹಾಕಿ ಮುಚ್ಚಳ ಮುಚ್ಚದಂತೆ ಅದು ಕುದಿಯುವವರೆಗೆ ಬಿಸಿ ಮಾಡಬೇಕು. ನಂತರ ಮುಚ್ಚಳ ಮುಚ್ಚದೆ ಅದು ತಾನಾಗೇ ಆರಲು ಬಿಡಬೇಕು. ಉಗುರು ಬೆಚ್ಚಿಗೆ ಅಂದ್ರೆ ಸ್ವಲ್ಪ ಬೆಚ್ಚಿಗಾದ ನಂತರ ಅದನ್ನು ಉಪಯೋಗಿಸಬೇಕು. ಇದರಿಂದ ಹಾನಿಕಾರಕ ರೋಗಾಣುಗಳನ್ನು ನಿವಾರಿಸುವುದು ಅಷ್ಟೇ ಅಲ್ಲ, ಈ ರೀತಿ ತಯಾರಿಸಿದ ಬಿಸಿನೀರು ಕೀಲು ನೋವು, ಅಜೀರ್ಣ, ಮಲಬದ್ಧತೆ ಹಾಗೂ ವಾತ ಸಂಬಂಧಿತ ರೋಗಗಳಲ್ಲಿ ಪಥ್ಯ ಹಾಗೂ ಜೀರ್ಣಿಸಲು ಸಹ ಹಗುರ. ಕೆಲವು ಪ್ರಾಂತ್ಯದ ನೀರನ್ನು ಕುದಿಸಿದ್ರೆ ನೊರೆ ನೊರೆ ಬರುತ್ತೆ. ಅಂತ ಸಂದರ್ಭದಲ್ಲಿ ನೊರೆ ಸಂಪೂರ್ಣ ಹೋಗಿ ತಿಳಿಯಾಗುವವರೆಗೆ ನೀರನ್ನು ಕುದಿಸಬೇಕು. ವ್ಯಾಧಿಗಳಿಗೆ ಅನುಸಾರವಾಗಿ ಬಿಸಿನೀರಿನ ತಯಾರಿಕಾ ವಿಧಾನಗಳು ಸಹ ಬದಲಾಗುತ್ತೆ. ಉದಾಹರಣೆಗೆ ಅಜೀರ್ಣ, ತಲೆಭಾರ, ನೆಗಡಿ, ಮಧುಮೇಹ ಇಂತಹ ಕಫ ಪ್ರಾಧಾನ್ಯ ವ್ಯಾಧಿಗಳಲ್ಲಾದರೆ ಬಹಳ ಹೊತ್ತು ನೀರನ್ನು ಕುದಿಸಬೇಕು. ಅಂದರೆ ಒಂದು ತಂಬಿಗೆಷ್ಟು ನೀರನ್ನು ತೆಗೆದುಕೊಂಡ್ರೆ ಅದು ಅರ್ಧ ಆಗುವವರೆಗೆ ಈ ಮೊದಲು ಹೇಳಿದಂತೆ ಪಾತ್ರೆಯ ಮುಚ್ಚಳವನ್ನು ಮುಚ್ಚದೆ ಕುದಿಸಿ ನಂತರ ಉಪಯೋಗಿಸಬೇಕು. ಕೀಲು ನೋವು, ಮೈಕೈ ನೋವು ಇಂಥ ವ್ಯಾಧಿಗಳಲ್ಲಿ ಮುಕ್ಕಾಲು ಭಾಗ ಆಗುವವರೆಗೆ ಕುದಿಸಿದರೆ ಸಾಕು. ಹೀಗೆ ವ್ಯಾಧಿ ಅನುಸಾರ ಕುದಿಸುವ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ. ಹೆಚ್ಚು ಹೆಚ್ಚು ಕುದಿಸಿದಷ್ಟು ಬಿಸಿನೀರು ಲಘು ಆಗುತ್ತೆ. ಲಘು ಅಂದರೆ ಜೀರ್ಣಕ್ರಿಯೆಗೆ ಸರಳ ಅಂತ. ಇಂತಹ ನೀರು ಪಚನಕ್ರಿಯೆಗೆ ಸಹಾಯವಾಗುತ್ತೆ ಹಾಗೂ ಸುಲಭವಾಗಿ ದೇಹಗತವಾಗುತ್ತೆ. ನೀರನ್ನ ಕುದಿಸುವಾಗ ರೋಗಾನುಸಾರವಾಗಿ ಸುಲಭವಾಗಿ ಸಿಗುವಂತಹ ಮೂಲಿಕೆಗಳನ್ನು ಹಾಕಿಯೂ ಸಹ ನಾವು ಕುದಿಸಬಹುದು. ಉದಾಹರಣೆಗೆ ಮಧುಮೇಹ, ಸ್ಥೂಲಕಾಯ ಇರುವವರು ಗರಿಕೆಯನ್ನು ಹಾಕಿ ಕುದಿಸಿಕೊಂಡು ಕುಡಿಯಿರಿ. ಉಷ್ಣ ಪ್ರಕೃತಿ ಉಳ್ಳವರು ರಕ್ತ ಚಂದನ, ಸಾರಿವ ಅಂದ್ರೆ ನಾಮದ ಬೇರು, ಜ್ವರ ಇರುವವರು ಅಮೃತ ಬಳ್ಳಿ ಹಾಕಿ ಕುದಿಸಿದಂತ ನೀರನ್ನ ಉಪಯೋಗಿಸಬಹುದು. ಸುಗಂಧ ದ್ರವ್ಯ ಅಥವಾ ಮಸಾಲೆ ಪದಾರ್ಥಗಳನ್ನ ಅಲ್ಪ ಪ್ರಮಾಣದಲ್ಲಿ ಹಾಕಿ ಕುದಿಸಿದ ನೀರು ಆಹ್ಲಾದಕರ ಹಾಗೂ ಮಾನಸಿಕ ಒತ್ತಡ ನಿವಾರಕ. ಒಮ್ಮೆ ಕಾಯಿಸಿದ ನೀರನ್ನ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಕಾಯಿಸಬಾರದು. ಇಂದು ಕಾಯಿಸಿದ ನೀರನ್ನ ಮರುದಿನ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು. ಅಂದ್ರೆ ಒಮ್ಮೆ ಕಾಯಿಸಿದ ನೀರನ್ನ 12 ಗಂಟೆಗಳ ಒಳಗಾಗಿ ಉಪಯೋಗಿಸಬೇಕು. ಇದನ್ನ ಬಿಸಿನೀರಿನ ಎಕ್ಸ್ಪೈರಿ ಡೇಟ್ ಅನ್ಬಹುದು. 12 ಗಂಟೆಗಳ ನಂತರ ಅದನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಬಿಸಿ ನೀರು ಕರುಳನ್ನು ಉತ್ತೇಜಿಸಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೂ ಮಲವಿಸರ್ಜನೆಗೆ ಸಹಾಯಕ. ದೇಹದ ತೂಕ ಕಡಿಮೆ ಮಾಡಿಕೊಳ್ಳಬೇಕೆನ್ನುವರು ಯಾವಾಗಲೂ ಬಿಸಿನೀರನ್ನು ಕುಡಿಯುವುದು ಸೂಕ್ತ. ಬಿಸಿನೀರನ್ನು ಗುಟುಕರಿಸುವುದರಿಂದ

0: ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗಿ ಮೂಡ್ ಎನ್ಹಾನ್ಸ್ ಆಗುತ್ತೆ, ರಕ್ತ ಪರಿಚಲನೆ ಹೆಚ್ಚಾಗುತ್ತೆ, ದೇಹ ಡಿಟಾಕ್ಸ್ ಆಗುತ್ತೆ ಅಂತ ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಹೀಗೆ ಸರಿಯಾದ ವಿಧಾನದಿಂದ ಬಿಸಿನೀರನ್ನು ತಯಾರಿಸಿ ಬಳಸಿದ್ರೆ ಮನೆಯಲ್ಲಿಯೇ ಶುದ್ಧವಾದ ವ್ಯಾಧಿಶಾಮಕ ಬಿಸಿನೀರನ್ನ ನಾವು ತಯಾರು ಮಾಡ್ಕೋಬಹುದು. ಬಿಸಿನೀರು ಅಂದ್ರೆ ಬರೀ ಬಿಸಿ ಮಾಡಿದ ನೀರಲ್ಲ, ಅದೊಂದು ಔಷಧಿ, ಎಲ್ಲಾ ರೋಗಗಳಿಗೂ ಪಥ್ಯ. ಸರಿಯಾದ ಕ್ರಮ ಅನುಸರಿಸಿ ತಯಾರಿಸಿ ಬಳಸಿದ್ರೆ ನಾವು ಬಿಸಿನೀರಿಂದ ಎಷ್ಟೋ ವ್ಯಾಧಿಗಳನ್ನ ತಡೆಯಬಹುದು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬಿಸಿ ನೀರು ತಯಾರಿಕಾ ವಿಧಾನ ಹಾಗೂ ಬಳಕೆ ಕುರಿತು ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ನಮ್ಮೂರು ಚಂದವೋ ನಿಮ್ಮೂರು ಚಂದವೋ, ಕೆ ಎಸ್ ನರಸಿಂಹಸ್ವಾಮಿಗಳ ಪ್ರಸಿದ್ಧ ಕವನವನ್ನು ಕೇಳಿದಿರಿ. ಹಾಡಿದವರು ಮೈಸೂರು ಅನಂತಸ್ವಾಮಿ. ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ ಒಂದು ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ವಿವರ ಹೇಗಿದೆ? ಸೇಲ್ಸ್ ಡಿವಿಷನ್ ಬೆಂಗಳೂರು, ಇಲ್ಲಿ 2 ಹುದ್ದೆಗಳಿವೆ. ದೂರದರ್ಶನ ಬೆಂಗಳೂರು, ಇಲ್ಲಿ 1 ಹುದ್ದೆ ಇದೆ. ಈ ನೇಮಕಾತಿ ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ ಒಪ್ಪಂದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದೆ. ಸೇಲ್ಸ್ನಲ್ಲಿ ಅನುಭವ ಇರಬೇಕು. ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https://avedan.prasarbharati.org ಇಲ್ಲಿ ನೋಡಬಹುದು. ಕೊನೆಯ ದಿನ October 5 ತಾರೀಖು. ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕೊನೆಯದಾಗಿ

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿಗಳ ಕವನಗಳನ್ನು ಕೇಳಿದಿರಿ. ಕೊನೆಯದಾಗಿ ನೀವು ಕೇಳಿದ ಗೀತೆಯನ್ನು ಹಾಡಿದವರು ಮಾಲತಿ ಶರ್ಮಾ ಹಾಗೂ ಶ್ರುತಿ ಆರ್. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಣ್ವಸ್ತ್ರಗಳಿಂದ ಮುಕ್ತವಾದ ವಿಶ್ವದ ನಿರ್ಮಾಣ ಹಾಗೂ ಅಂತಹ ಮಾರಕ ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಯ ನಿಲುವಿಗೆ ಭಾರತ ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿವಿ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪರಮಾಣು ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನದ ಉನ್ನತ ಮಟ್ಟದ ಸಭೆಯಲ್ಲಿ ಭಾರತದ ಪರವಾಗಿ ಅವರು ಈ ಹೇಳಿಕೆ ನೀಡಿದ್ದಾರೆ. ರಾಜ್ಯದ 69 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತ್ ಜೋಡೋ ಪಾದಯಾತ್ರೆ ನಡೆಸಲಾಗುವುದು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಚಿತ್ರದುರ್ಗದಲ್ಲಿ ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಯಾತ್ರೆ ಕರ್ನಾಟಕಕ್ಕೆ ಪ್ರವೇಶಿಸಿ 4 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ಪರಿಶೀಲಿಸಿ ವಾಸ್ತವ ಸ್ಥಿತಿಗತಿಗಳ ಅಧ್ಯಯನ ನಡೆಸುವ ಉದ್ದೇಶದಿಂದ ಕೇಂದ್ರ ಬರ ಅಧ್ಯಯನ ತಂಡವು 5 ಅಕ್ಟೋಬರ್ ಜಿಲ್ಲೆಗೆ ಭೇಟಿ ನೀಡಲಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಪಂಜಾಬ್ಗೆ ಭೇಟಿ ನೀಡಲಿದ್ದು ಜಲಂಧರ್ನಲ್ಲಿ ಆಯೋಜಿಸಲಾಗಿರುವ ನಶಾಮುಕ್ತ ಪಂಜಾಬ್ ಯಾತ್ರೆಯ ಸಮಾರೋಪದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವ್ಯಾಪ್ತಿಗೆ ಒಳಪಡುವ ರಾಷ್ಟೀಯ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆ NRIDA ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIM ಕೋಲ್ಕತ್ತಾ ನಡುವೆ ಮಹತ್ವದ ತಿಳುವಳಿಕಾ ಒಪ್ಪಂದ ಸಹಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಬಡ್ಗಾಮ್ ಜಿಲ್ಲೆಯ ಯಸ್ಮಾರ್ಗ್ ಬಳಿಯ ಕೊರಾಗ್ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಸಂಜೆ ಭದ್ರತಾ ಪಡೆಗಳು ನಡೆಸಿದ ಜಂಟಿ ಎನ್ಕೌಂಟರ್ನಲ್ಲಿ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಕಮಾಂಡರ್ ಸುಲೈಮಾನ್ ಶಾಹ ಮೂಸಾ ಹತನಾಗಿದ್ದಾನೆ. ಗುವಾಹಟಿಯ ಬರ್ಸಾಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 3 ಪಂದ್ಯಗಳ ಪುರುಷರ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 10 ಗಂಟೆಗೆ

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೆಲವರಿಗೆ ಭಾವಗೀತೆಗಳು ಇಷ್ಟ, ಕೆಲವರಿಗೆ ಚಿತ್ರಗೀತೆಗಳು ಇಷ್ಟ, ಕೆಲವರಿಗೆ ಹಾಡು ಅಂದ್ರೇನೆ ಪಂಚಪ್ರಾಣ. ಎಲ್ಲ ಹಾಡುಗಳನ್ನು ಬೆಳಗ್ಗೆಯಿಂದ ಕೇಳ್ತಾ ಇದ್ದೀವಿ, ಮಾತುಗಳನ್ನು ಕೇಳ್ತಾ ಇದ್ದೀವಿ, ರತ್ನ ಭಂಡಾರ ಕೇಳಿದ್ವಿ ಅಂತ ಸುಮಾರು ಸಂದೇಶಗಳಿಲ್ಲಿವೆ. ನಿಮ್ಮೆಲ್ಲ

ಕೇಳ್ತಾ ಇದ್ರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. 8:30 ಇನ್ನೂ ನಮ್ಮ ಸಂದೇಶಗಳನ್ನು ನೋಡಲಿಲ್ವಲ್ಲ, ನೋಡ್ತೀನಿ ಅಂತ ಹೇಳ್ತಾ ಮುಂದೆ ಸಾಗ್ತಾ ಇದ್ದೀರಿ ಅಂತೀರಿ ಅನೇಕ ಶ್ರೋತೃಗಳು. ಸುಮಾರು 100ಕ್ಕೂ ಹೆಚ್ಚು ಸಂದೇಶಗಳು ಇಲ್ಲಿವೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬದಿಂದ ಸಂದೇಶ ಕಳಿಸಿದ್ದೀರಿ. ಗುಬ್ಬಿ ತಾಲೂಕು ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ನಿಮ್ಮೊಂದಿಗಿದ್ದೀವಿ, ಕಾರ್ಯಕ್ರಮಗಳು ಚೆನ್ನಾಗಿವೆ, ಗೀತೆಗಳು ಸೊಗಸಾಗಿವೆ ಅಂತ. ಹಾಗೆ ಶುಭೋದಯ ಕರ್ನಾಟಕದಲ್ಲಿ ಪ್ರಸಾರ ಆದ ಕನ್ನಡ ರತ್ನ ಭಂಡಾರದ ನಾಗರತ್ನಮ್ಮ ಅವರ ಧ್ವನಿ ನಮಗೆ ಬಹಳ ಇಷ್ಟ ಆಯಿತು, ಇನ್ನೂ ಕೇಳಬೇಕು ಅಂತ ಅನ್ನಿಸ್ತು ಅಂತಾರೆ. ಹಾಗೆ ನಾದೋಪಾಸನೆಯ ಭಕ್ತಿಗೀತೆಗಳು, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ಈ ಗೀತೆ ನಮಗೆ ತುಂಬ ಇಷ್ಟ ಆಯಿತು ಅಂತಾರೆ ನಾಗರತ್ನ ರಾಜಾಜಿನಗರದಿಂದ. ಧರ್ಮಣ್ಣ ಧನ್ಯವರು ಕಲಬುರಗಿಯಿಂದ. ಆರ್ ನಾಗರತ್ನಮ್ಮ ಅವರ ಪರಿಚಯ ಮತ್ತು ಮಾತು ಎರಡೂ ಇಷ್ಟ ಆಯಿತು ಅಂತಾರೆ. ವರಲಕ್ಷ್ಮಿ ಪೀಣ್ಯದಿಂದ ಮಂಡಿಕಲ್ ಕೃಪಾ ಅವರು ಸಂದೇಶ ಕಳಿಸಿದ್ದೀರಿ. ಬೆಳಗಿನ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತಾರೆ ನಮ್ಮ ಶ್ರೋತೃ ಅರವಿಂದ್ ಗಿರಿನಗರದಿಂದ. ಗಿರಿನಗರದ ಅರವಿಂದ್ ಕೇಳ್ತಾರೆ, ನಾವು ನಿಮಗೆ ಇಮೇಲ್ ಮಾಡೋದಕ್ಕೆ ವಿಳಾಸ ಏನು ಅಂತ, ಕನ್ನಡ ವಿವಿಧ ಭಾರತಿ @gmail.com, ಕನ್ನಡ ವಿವಿಧ ಭಾರತಿ @gmail.com, ವಿವಿಧ VIVIDHA ಹಾಕಿ, ಭಾರತಿ ಅಲ್ಲಿ TI ಹಾಕಿ, THI ಅಲ್ಲ, ಕನ್ನಡ ವಿವಿಧ ಭಾರತಿ @gmail.com. ಈ ವಿಳಾಸಕ್ಕೆ ನೀವು ಮೇಲ್ಗಳನ್ನು ಕಳಿಸಬಹುದು. ಅರವಿಂದ್ ಹಾಗೂ ಇತರ ಶ್ರೋತೃಗಳು ಕೂಡ ನಮ್ಮ ಸ್ಪಂದನಾ ಕಾರ್ಯಕ್ರಮ 2:15 ಪ್ರತಿದಿನ ಪ್ರಸಾರ ಆಗ್ತಾ ಇದೆ. ನಿಮ್ಮ ಇಮೇಲ್ಗಳನ್ನು ನಾವು ಅಲ್ಲಿ ನೋಡ್ತೇವೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಪ್ರಸಾರ ಆಗಿದ್ದು. ನಮಗೆ ನಾಗರತ್ನಮ್ಮ ಅವರ ಧ್ವನಿ ಕೇಳಿ ಖುಷಿಯಾಯಿತು ಅಂತಾರೆ ಎನ್ ರಾಘವನ್ ಅವರು. ಹಾಗೆ ಬಾಲಕೃಷ್ಣ ಅವರ ಮಾತನ್ನು ಮರುಪ್ರಸಾರ ಮಾಡಿ ಅಂತೀರಿ, ಖಂಡಿತ ಮಾಡೋಣ. ಕೇಳ್ತಾ ಇದ್ದೀರಿ ರತ್ನಭಂಡಾರ, ನಿತ್ಯವೂ ಕೂಡ ಬರಬಹುದು. ಇನ್ನು ಇವತ್ತಿನ ಬೆಳಗಿನ ಗೀತೆಗಳು ನಮಗೆ ಇಷ್ಟ ಆಯಿತು ಅಂತಾರೆ ನಮ್ಮ ಶ್ರೋತೃ ನಳಿನ ಲಂಕೇಶ್ ವಿಜಯನಗರದಿಂದ, ವಿಶಾಲ ಹಿರೇಮಠ್ ಸಹಕಾರ ನಗರದಿಂದ, ಬೆಳಗಾವಿ ಈಶಾನ್ವಿ ಹಲಗಲಿ ಮಠ್, ಬೆಳಗಾವಿ ರಾಯಭಾಗದಿಂದ ಶಿವಲಿಂಗಯ್ಯ ಮತ್ತು ಮನೆಯವರು, ಪೂರ್ಣಿಮಾ ಮೇಸ್ತಿ, ಕೋಮಲಾರಾಮು ಶಿವರಾಮ ಕಾರಂತ ಮತ್ತು ಮನೆಯವರು, ಶಿವರಾಮ ಕಾರಂತ ನಗರದಿಂದ ಕೋಮಲಾರಾಮು ಮತ್ತು ಮನೆಯವರು. ನುಡಿಮುತ್ತುಗಳು ನಮಗೆ ಇಷ್ಟ ಅಂತಾರೆ ಸಾವಿತ್ರಿ ಉಮೇಶ್ ಅವರು. ಜ್ಯೋತಿ ಮೌನೇಶ್ ಪತ್ತಾರ್, ಬಸಯ್ಯ ಸ್ವಾಮಿ, ಭಾರತಿ ಅರವಿಂದ್, ಹರೀಶ್ ಮಲ್ಲೇಶ್ವರದಿಂದ No. 4200 ಹೆಸರನ್ನು ಹಾಕಿಲ್ಲ ನೀವು, ರಾಯಚೂರಿನ ಶ್ರೀನಿವಾಸ್ ಅವರು, ತೀರ್ಥೇಶ್ ಚನ್ನಪಟ್ಟಣದಿಂದ, NR ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಚಂದೂಲಾಲ್ ಬಾಗಲಕೋಟೆ ಬನಹಟ್ಟಿಯ ಅಂಕುಶ್ ದೀಪ ಮತ್ತು ಮನೆಯವರು, ತುಮಕೂರಿನ ಪ್ರಶಾಂತ ಆರ್ಯ ಧೀಮಂತ್ ಮತ್ತು ಮನೆಯವರು, ಹನುಮಂತ ಪಾಹುಲುಗಮ್ಮನವರ್, ಭೈರನಟ್ಟಿ ದೇವರಾಜ್ ಕಿಲಾರಿ, ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, No. 608 ನೀವು ಕೂಡ ಹೆಸರನ್ನು ಹಾಕಲಿಲ್ಲ, ಅಜಯ್ ಲೀಲಾ ಪೂಜಾ ವಿಸ್ಮಯ ಪೂರ್ವಿಕ್ ಮತ್ತು ಮನೆಯವರು, ನಮ್ಮ ಭಾವನೆಗಳಿಗೆ ಸ್ಪಂದಿಸುವ ಮನಸ್ಸು ಇದ್ದರೆ ನಮ್ಮ ಜೀವನದಲ್ಲಿ ಎಷ್ಟು ಚೆನ್ನಾಗಿರುತ್ತೆ, ವಿವಿಧ ಭಾರತಿ ನಮಗೆ ಹಾಗನ್ಸುತ್ತೆ ಅಂತಾರೆ ಹೊನ್ನೂರಲಿಯವರು. ಮುರಳೀಧರ ರೆಡ್ಡಿ ತಮಿಳುನಾಡಿನಿಂದ ಸಂದೇಶ ಕಳಿಸಿದ್ದೀರಿ. ಶ್ರೀನಿವಾಸ್ ಬೆಂಗಳೂರಿನಿಂದ, ಸವಿಯಾದ ತಿಂಡಿ ಸ್ವಲ್ಪ ಕೊಟ್ಟು ವಾಪಸ್ ತಗೊಂಡ ಹಾಗೆ ಆಯಿತು, ಇವತ್ತಿನ ನಾಗರತ್ನಮ್ಮ ಅವರ ಮಾತುಗಳನ್ನು ಕೇಳ್ತಾ ಇನ್ನಷ್ಟು ಕೇಳಬೇಕು, ಮತ್ತಷ್ಟು ಸವಿಯಬೇಕು ಅಂತ ಅನ್ನಿಸ್ತು ಅಂತಾರೆ ಲೀಲಾ ಮಧು ಕೆಂಗೇರಿಯಿಂದ. ಕನ್ನಡ ರತ್ನ ಭಂಡಾರ ತುಂಬ ಚೆನ್ನಾಗಿತ್ತು ಅಂತಾರೆ ಪರಿಮಳ ಶಿವಕುಮಾರ್. ಈರಣ್ಣ ವಿಜಯಶ್ರೀ ಗಂಗಾವತಿಯಿಂದ, ಬೆಳಗಿನ ಎಲ್ಲ ಗೀತೆಗಳು ಕಾರ್ಯಕ್ರಮಗಳು ಇಷ್ಟ ಆಗ್ತಾ ಇದೆ ಅಂತಾರೆ ನಮ್ಮ ಶ್ರೋತೃ ಗಿರಿನಗರದ ವಸಂತ ಅವರು. ಶಿವಾನಂದ ಪರುತಪ ಹೂಗಾರ್, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ನಮಗೆ ನಿಮ್ಮ ಮಾತು ಇಷ್ಟ ಅಂತ ಹೇಳಿದಿರಿ. ಹಾಗೆ ಶೀರ್ಷಿಕೆ ಗಾನಕ್ಕೆ ಕಾಯ್ತಾ ಇದ್ದೀವಿ, ಇವತ್ತಿನ ಶೀರ್ಷಿಕೆ ಏನು ಅಂತಾರೆ ಕೌಸಲ್ಯ ಬನಶಂಕರಿಯಿಂದ, ಕವಿತಾ ಧಾರವಾಡದಿಂದ, ಚಂದ್ರಕಾಂತ್ ಮತ್ತು ಮನೆಯವರು ಅಥಣಿಯಿಂದ. ಇವತ್ತಿನ ಶೀರ್ಷಿಕೆ ಏನು? ಇವತ್ತಿನ ಶೀರ್ಷಿಕೆ ಕೇಳಿ. ಶುಭೋದಯ ಕರ್ನಾಟಕದಲ್ಲಿ ಈಗ

ಅಜದ್ ವರದರಾಜ್ ಅವರು ಬರೆದ ಗೀತೆ ಕೇಳಿದಿರಿ. ಕಿರ್ವಾಣಿ ಎಂಎಂ ಅವರ ಸಂಗೀತ ನಿರ್ದೇಶನವಿತ್ತು. ಆರ್ ಆರ್ ಆರ್ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಹಾಡಿದವರು ಪ್ರಕೃತಿ ರೆಡ್ಡಿ. ಹೌದು, ಇವತ್ತಿನ ಶೀರ್ಷಿಕೆ ಉಯ್ಯಾಲೆ. ಉಯ್ಯಾಲೆ ಶೀರ್ಷಿಕೆ ಗೀತೆಗಳನ್ನು ಕೇಳೋಣ, ಬನ್ನಿ ತೂಗೋಣ, ಹಾಯಾಗಿ ಹಾಡು ಕೇಳೋಣ ಉಯ್ಯಾಲೆಯಲ್ಲಿ.

ಹೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕದಲ್ಲಿ ಉಯ್ಯಾಲೆ ಶೀರ್ಷಿಕೆ ಗೀತೆಗಳು. ಇನ್ನು ಇವತ್ತಿನ ಒಂದಷ್ಟು ಸಂಗತಿಗಳನ್ನು ನೋಡೋದಾದರೆ 1938 ಇದೇ ದಿನ ಜರ್ಮನಿ, ಬ್ರಿಟನ್ ಮತ್ತು ಫ್ರಾನ್ಸ್ ನಡುವೆ ಮ್ಯೂನಿಕ್ ಅಗ್ರಿಮೆಂಟ್ ಅಂದರೆ ಮ್ಯೂನಿಚ್ ಒಪ್ಪಂದ ನಡೆದದ್ದು. ಹಾಗೆ ಈ ದಿನ 1996 ಮಡ್ರಾಸ್ ಅಂತ ನಾವೇನು ಕರಿತಾ ಇದ್ವಿ, ಇದು ಚೆನ್ನೈ ಅಂತ ಮರುನಾಮಕರಣಗೊಂಡಿದ್ದು ಇದೇ ದಿನ ಸೆಪ್ಟೆಂಬರ್ 30. ಇದೇ ದಿನ ಸೆಪ್ಟೆಂಬರ್ 30 1993 ಒಂದು ಭಯಂಕರ ಭೂಕಂಪ ಭಾರತದಲ್ಲಿ ಸಂಭವಿಸಿತು. ಲಾತೂರ್ ಭೂಕಂಪ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಕರಾಳವಾದ ಭೂಕಂಪ ಇದು ಅಂತ ಇವತ್ತಿಗೂ ಗುರುತಿಸ್ತೀವಿ. 6.3 ತೀವ್ರತೆಯ ಭೀಕರ ಭೂಕಂಪ ಇದಾಗಿತ್ತು. ಸುಮಾರು 10,000 ಹೆಚ್ಚು ಜನ ಪ್ರಾಣ ಕಳೆದುಕೊಂಡ್ರು. 100 ಹಳ್ಳಿಗಳು ಸಂಪೂರ್ಣವಾಗಿ ನಾಶವಾದವು ಈ ದಿನ 1993.

ಅಂತ ನೆನಪಿಸಿಕೊಂಡ್ರೆ ಸಾಕು, ಒಂದು ಸಣ್ಣ ಕಂಪನ. ಯಾವುದೋ ನೆನಪು, ಯಾವುದೋ ಆಸೆ, ಯಾವುದೋ ಕಲ್ಪನೆ, ಎಲ್ಲದರ ಜೊತೆ ನಾವು ಹಾಗೂ ಹೀಗೋ ತೂಗಿದ ಹಾಗೆ, ಜೀಕಿದ ಹಾಗೆ ಉಯ್ಯಾಲೆ ಶೀರ್ಷಿಕೆ ಹಾಡುಗಳು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶೀರ್ಷಿಕೆ ಗಾನ ಕೇಳ್ತಾ ಇದ್ದೀರಿ. ಶುಭೋದಯ ಕರ್ನಾಟಕದಲ್ಲಿ ಭಾರತದ ಮೊದಲ ಸ್ವದೇಶಿ ಜಲಾಂತರ್ಗಾಮಿ ಉಡಾವಣೆಯಾಗಿದ್ದು ಇದೇ ದಿನ ಸಂಪೂರ್ಣವಾಗಿ ನಿರ್ಮಿಸಲಾದ ಮೊದಲ ಜಲಾಂತರ್ಗಾಮಿ ನೌಕೆ ಐಎನ್ಎಸ್ ಶಾಲ್ಕಿ ಇದೇ ದಿನ ಮುಂಬೈನಲ್ಲಿ ಯಶಸ್ವಿಯಾಗಿ ಉಡಾವಣೆಯಾಗಿದ್ದು 1989. ಇನ್ನು ಈ ದಿನ ಮನ್ನಾಡೆಯವರಿಗೆ, ಗಾಯಕ ಮನ್ನಾಡೆಯವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಘೋಷಣೆಯಾದ ದಿನ. ಇವತ್ತು ಗಾಯಕ ಶಾನ್ ಅವರ ಜನ್ಮದಿನ. 1972 ಅವರು ಹುಟ್ಟಿದ್ದು. ಹೃಷಿಕೇಶ್ ಮುಖರ್ಜಿ ಖ್ಯಾತ ನಿರ್ದೇಶಕರು 1922 ಹುಟ್ಟಿದ್ದು ಇದೇ ದಿನ. ಕಲಾವಿದೆ ದೀಪ್ತಿ ಭಟ್ನಾಗರ್ ಅವರ ಜನ್ಮದಿನ ಇಂದು. 1967 ಅವರು ಜನಿಸಿದ್ದು. ಉಯ್ಯಾಲೆ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಇವತ್ತಿನ ಶೀರ್ಷಿಕೆ ಗಾನದಲ್ಲಿ. ಉಯ್ಯಾಲೆ ಅಂದರೆ ಒಂದು ಸಣ್ಣ ಕಂಪನ, ಏನೋ ಭಾವ, ಹಾಗೂ ಹೀಗೂ ಅಂತ ಅಂದುಕೊಳ್ತಾ ಇರ್ತೀವಿ. ಹಗ್ಗ ಕಟ್ಟಿ ಮಣೆ ಹಾಕಿದ ಉಯ್ಯಾಲೆ ಇರಬಹುದು, ಅಥವಾ ಮರಗಳಿಗೆ ಹಗ್ಗ ಹಾಕಿ ಜೀಕುವ ಉಯ್ಯಾಲೆ ಇರಬಹುದು. ಮನೆ ಒಳಗೆ ಇಟ್ಟು ಇಷ್ಟೇ ಇಷ್ಟು ದೂರ, ಹಾಗಿಂದ ಹೀಗೆ, ಹೀಗಿಂದ ಹಾಗೆ, ಏನೋ ಆಲೋಚನೆ ಮಾಡ್ತಾ ತೂಗ್ತಾ ಇರುವ ಉಯ್ಯಾಲೆ ಇರಬಹುದು. ಹೊಲಗಳಲ್ಲಿ, ಮನೆಯ ಅಂಗಳದಲ್ಲಿ, ಸಂತೆಗಳಲ್ಲಿ ಉಯ್ಯಾಲೆ ಆಡದೇ ಇರುವವರು ಯಾರು?

ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಪ್ರಚಲಿತ ಒಂದು ಸಂಗತಿ ಹೇಳೋದಾದರೆ, ಕಾಲೇಜಲ್ಲೇ ಸಿಇಟಿ ಪರೀಕ್ಷೆಗೂ ಕೂಡ ತಯಾರಾಗಬಹುದು ಅಂತ ಸರ್ಕಾರದ ಕಾಲೇಜುಗಳಲ್ಲಿ ಈ ರೀತಿಯ ತರಬೇತಿ ನೀಡಲಾಗ್ತಾ ಇದೆ ಅಂತ ಒಂದು ಪ್ರಕಟಣೆ ಇದೆ. ಸಮಗ್ರ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ವ್ಯವಸ್ಥೆಯ ಅಡಿ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ಕೈಗೊಂಡಿದೆ. ಇಂಜಿನಿಯರಿಂಗ್ ಇರಬಹುದು, ಕೃಷಿ, ನರ್ಸಿಂಗ್ ಸೇರಿದ ಹಾಗೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಯಾರಿಗೆ ಆಸಕ್ತಿ ಇದೆ ಅಂತಹವರು ಸಾಮಾನ್ಯ ಪ್ರವೇಶ ಪರೀಕ್ಷೆಗಳನ್ನು ತಗೊಳ್ತಾರಲ್ಲ, ಅಂದರೆ ಸಿಇಟಿ ತಗೋತಾರಲ್ಲ, ಇದಕ್ಕಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲೇ, ಅಂದರೆ ಹೆಚ್ಚಿನ ಸಮಯ ವ್ಯಯ ಮಾಡದೆ ಕಾಲೇಜಲ್ಲೇ ತರಬೇತಿಯನ್ನು ನೀಡಬೇಕು ಅಂತ ಒಂದು ಸುತ್ತೋಲೆ ಇದೆ. ಪದವಿ ಪೂರ್ವ ಇಲಾಖೆ ಜಾರಿಗೊಳಿಸಿದೆ ಈ ಒಂದು ಸುತ್ತೋಲೆಯನ್ನು ಸಮಗ್ರ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ವ್ಯವಸ್ಥೆಯ ಅಡಿಯಲ್ಲಿ. ಇದರ ಪ್ರಯೋಜನವನ್ನು ಎಲ್ಲರೂ ಪಡ್ಕೊಳ್ಳಬಹುದು ಅಂತ ಹೇಳಿದೆ. 1 ಗಂಟೆ 30 ನಿಮಿಷಗಳ ಕಾಲ ಭೌತಿಕ ತರಗತಿಗಳನ್ನು ನಡೆಸಲಾಗುತ್ತೆ. ಸಾಮಾನ್ಯ ತರಗತಿಗಳ ಜೊತೆ ಇದನ್ನು ಸಮನ್ವಯಗೊಳಿಸಿ ಕಾಲೇಜಿನಲ್ಲೇ ಇದನ್ನು ಮಾಡಲಾಗುತ್ತೆ ಅಂತ. ಪಿಸಿಎಂಬಿ ವಿಷಯಗಳಿಗೆ ವಿಶೇಷವಾದ ಪ್ರತ್ಯೇಕ ತರಬೇತಿ ಇರುತ್ತೆ ಅಂತ ಕೂಡ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಉಯ್ಯಾಲೆ ಶೀರ್ಷಿಕೆಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಇವತ್ತಿನ ಶುಭೋದಯ ಕರ್ನಾಟಕದಲ್ಲಿ. ಉಯ್ಯಾಲೆ, ಎಷ್ಟೆಲ್ಲ ಉಯ್ಯಾಲೆ ಗೀತೆಗಳಿವೆ ಗೊತ್ತಾ?

ಅಬ್ಬಬ್ಬಾ, ಪ್ರೇಮದ ಉಯ್ಯಾಲೆ, ಮನಸ್ಸಿನ ಉಯ್ಯಾಲೆ, ತೂಗು ಉಯ್ಯಾಲೆ ಇರಲಿ, ಪಂಚಮಿ ಹಬ್ಬದಲ್ಲಿ ಜಾತ್ರೆಯಲ್ಲಿ ಉಯ್ಯಾಲೆ ಇರಲೇಬೇಕು. ದೇವರುಗಳಿಗೆ ಉಯ್ಯಾಲೆ ಸೇವೆ ಮಾಡಿಸ್ತಾರೆ ಅಂದಮೇಲೆ ಇನ್ನು ನಮ್ಮ ಕಥೆ ಬಿಡಿ.

ನಾನು ಉಯ್ಯಾಲೆ, ನೀನು ಉಯ್ಯಾಲೆ, ಜೀವನ ನಿಲ್ಲದ ಉಯ್ಯಾಲೆ, ವಿಶ್ವವೇ ಸೃಷ್ಟಿಯ ಉಯ್ಯಾಲೆ, ಭೂಮಿ ಗಗನದ ಉಯ್ಯಾಲೆ, ಜಗವೇ ದೇವನ ಉಯ್ಯಾಲೆ ಅಂದ ಮೇಲೆ ಇನ್ನು ಮಾತೇನು. ಕವಿಗಳಂತೂ ಉಯ್ಯಾಲೆಯನ್ನು ಬೇಕಾದಷ್ಟು ರೀತಿ ವರ್ಣಿಸಿದ್ದಾರೆ. ದುಃಖ, ಸುಖ, ಭಾವನೆಗಳ ಏರಿಳಿತ, ನೆನಪು, ಹೀಗೆ ಉಯ್ಯಾಲೆ ಅಂದರೆ ಸಾವಿರಾರು ಭಾವಗಳು ಮನಸ್ಸಲ್ಲಿ ಉಯ್ಯಾಲೆ ಆಡ್ತಾ ಜೀಕ್ತಾ ಬರುತ್ತೆ, ಹೌದಲ್ಲ? ಉಯ್ಯಾಲೆ ಶೀರ್ಷಿಕೆ ಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಉಯ್ಯಾಲೆಯಲ್ಲಿ ಕುಳಿತರೆ ಹಾಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅನ್ನುವ ಮಾತು. ಈಗ ನಾವು ಗಾನದುಯ್ಯಾಲೆಯಲ್ಲಿ ಕೂತು ಉಯ್ಯಾಲೆ ಶೀರ್ಷಿಕೆ ಗೀತೆಗಳನ್ನು ಕೇಳಿದಿವಿ. ಇದು ಇಂದಿನ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕೇಳಿದಿರಿ.

0: ನಿರ್ದೇಶಕರು ಬಂದ್ರು. ನಿರ್ದೇಶಕರು
1: ಅವರೇ, ಅವರೇ ನಿರ್ದೇಶಕರು.
2: ಎಲ್ರಿಗೂ ನಮಸ್ಕಾರ. ಶ್ರೋತೃಗಳೆಲ್ಲ ಬಹಳ ದೂರದಿಂದ ಒಟ್ಟಿಗೆ ಬಂದಿದ್ದೀರಿ, ಏನು ಅಂತ ಕೇಳ್ಬೋದಾ
1: ಸರ್? ನಿಮ್ಮಲ್ಲಿ ಪ್ರಸಾರ ಆಗೋ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ತುಂಬಾ ಚೆನ್ನಾಗಿ ಮೂಡಿಬರುತ್ತವೆ.
2: ಬಹಳ ಸಂತೋಷ.
1: ಕಾರ್ಯಕ್ರಮಗಳನ್ನ ಹೇಗೆ ಸಿದ್ಧಪಡಿಸ್ತೀರಿ?
2: ಆಧುನಿಕ ಜಗತ್ತಿನ ಕೇಳುಗರ ಇಷ್ಟಾನುಸಾರ ಕಾರ್ಯಕ್ರಮಗಳನ್ನ ರೂಪಿಸ್ತೇವೆ.
0: ನಾವು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಹೇಗೆಲ್ಲ ಕೇಳಬಹುದು ಸರ್?
2: ರೇಡಿಯೋ ಸೆಟ್, ಮೊಬೈಲ್, ಇಂಟರ್ನೆಟ್, ಯೂಟ್ಯೂಬ್, ಡಿಟಿಎಚ್ ವೆಬ್ಸೈಟ್ಗಳಿಂದಲೂ ಕೇಳಬಹುದು.
3: ಈ ಮೊಬೈಲ್ ನಲ್ಲಿ ನಾವು ರೇಡಿಯೋ ಹೇಗೆ ಕೇಳೋದು ಅಂತ?
2: ಬಹಳ ಸುಲಭ. ನ್ಯೂಸ್ ಆನ್ ಏರ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ
4: ಸರ್. ಯೂಟ್ಯೂಬ್
2: ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಅಂತ ಟೈಪ್ ಮಾಡಿ.
0: ಎಲ್ಲಾ ಕಡೆನೂ ಕೇಳಬಹುದಾ ಸರ್?
2: ಸಾಗರದಾಚೆಯ ವಿದೇಶಗಳಲ್ಲಿಯೂ ಲಭ್ಯ.
5: ಅಂಕಲ್, ನಾನು SSLC ಓದ್ತಾ ಇದ್ದೀನಿ, ನಿಮ್ಮ ರೇಡಿಯೋ ಕೇಳೋದ್ರಿಂದ ನನ್ಗೇನು ಉಪಯೋಗ?
2: ಒಳ್ಳೆ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಿಂದ ಹಿಡಿದು KAS ಹಾಗೂ IAS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯೋಗ ಇದೆ.
4: ಅಣ್ಣವರೇ, ಕೃಷಿಗೆ?
2: ಪರಿಕೃಷಿಗೆ ಅಲ್ಲ ಸ್ವಾಮಿ, ನಮ್ಮ ಪ್ರೀತಿಯ ಕೇಳುಗರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸೋ ಒಂದೇ ಒಂದು ಮಾಧ್ಯಮ ಅಂದ್ರೆ ಅದು ನಿಮ್ಮ ಪ್ರೀತಿಯ ಆಕಾಶವಾಣಿ ಮಾತ್ರ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಹೇಳಿ. ಪ್ರಸಾರವಾದ ನಂತರವೂ ಕಾರ್ಯಕ್ರಮಗಳು ಯೂಟ್ಯೂಬ್ನಲ್ಲಿ ಲಭ್ಯ. ಯೂಟ್ಯೂಬ್ ವಿಳಾಸ ಮತ್ತೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಏನಪ್ಪಾ? ಇವತ್ತಿನ ವಿಶೇಷ 30 ಸೆಪ್ಟೆಂಬರ್ 2026 ಬುಧವಾರ. ಇವತ್ತಿನ ವಿಶೇಷಗಳು ಏನಿವೆ ಅಂತ ಹಾಗೆ ಒಟ್ಟಾಗಿ ನೋಡೋದಾದರೆ, ಇವತ್ತು ವಸತಿ ಶಾಲೆಗಳಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳು, ಇವರಿಗಾಗಿ ಸತ್ಯ ಮತ್ತು ಅನುಸಂಧಾನ ದಿನ ಅಂತ ಕೆನಡಾದಲ್ಲಿ ಆಚರಿಸಲಾಗುತ್ತೆ. ಆರೆಂಜ್ ಶರ್ಟ್ ಡೇ ಅಂತ ಈ ದಿನವನ್ನು ಕರೆಯಲಾಗುತ್ತೆ. ಕೆಲವು ದೇಶಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಆಸ್ಟ್ರೇಲಿಯಾ, ಕೆನಡಾ ಮತ್ತು ಲಂಡನ್, UK ಮತ್ತು ಅಮೆರಿಕ, ಈ ದೇಶಗಳಲ್ಲಿ ಮಹಿಳೆಯರ ಫಿಟ್ನೆಸ್ ಆರೋಗ್ಯ ದಿನ ಅಂತ ಈ ದಿನವನ್ನು ಆಚರಿಸಲಾಗುತ್ತೆ. ರುಮಿ, ಕಾವ್ಯ ಪ್ರಿಯರ ಆಸಕ್ತಿ. ಶತಮಾನಗಳನ್ನು ಪ್ರಭಾವಿಸಿದ ಕವಿಗಳು ಇದ್ದಾರೆ, ಹಾಗೆ ರುಮಿ ಕೂಡ 13ನೇ ಶತಮಾನದ ಕವಿ. ಆತ ಎಲ್ಲಿಯವನು, ಯಾವ ದೇಶದವನು ಅಂತ ನಿರ್ದಿಷ್ಟವಾಗಿ ಗುರುತಿಸಲಾಗಿಲ್ಲ ಅಂತ ಹೇಳ್ತಾರೆ. ಬಾಲ್ಕಿ, ಆಫ್ಘಾನಿಸ್ತಾನ್ ಅಥವಾ ತಜಕಿಸ್ತಾನ್ನಲ್ಲಿ ಈತ ತನ್ನ ಜೀವನವನ್ನು ಕಳೆದ ಅಂತ ಹೇಳ್ತಾರೆ. ಇರಾನ್, ಪರ್ಷಿಯಾ, ಟರ್ಕಿ, ಗ್ರೀಸ್, ಇಲ್ಲೆಲ್ಲ ಆತ ಜನಪ್ರಿಯ. ಭಾರತದಲ್ಲೂ ಕೂಡ ರುಮಿಯ ಕಾವ್ಯವನ್ನು, ಕವನಗಳನ್ನು ಆಸ್ವಾದಿಸುವವರು, ಆನಂದಿಸುವವರು ಇದ್ದಾರೆ. ಅಮೆರಿಕದಲ್ಲಿ ಮತ್ತು ವಿಶ್ವದ ನಾನಾ ಕಡೆಗಳಲ್ಲಿ ಇವತ್ತು ರುಮಿ ದಿನ ಅಂತ ಆಚರಿಸ್ತಾರೆ. ರುಮಿ ಪುಸ್ತಕಗಳು ಇವತ್ತಿಗೂ ಎಲ್ಲ ಕಡೆ ಬಹಳ ಹೆಚ್ಚಾಗಿ ಮಾರಾಟವಾಗುವಂತಹ ಪುಸ್ತಕಗಳು. ಇಂದು ರುಮಿ ದಿನ. ರುಮಿ ಹುಟ್ಟಿದ್ದು ಇದೇ ದಿನ, ಸೆಪ್ಟೆಂಬರ್ 30ನೇ ತಾರೀಕು. ಹಾಗಾಗಿ ಆತನ ಸ್ಮರಣೆ ರುಮಿ ದಿನ ಅಂತ ಆಚರಿಸಲಾಗುತ್ತೆ. ಇನ್ನು ಅಮೆರಿಕದಲ್ಲಿ ವಾಣಿಜ್ಯ ಉದ್ದೇಶಗಳಿಗೆ ಈ ದಿನ ಚುಯಿಂಗಮ್ ಡೇ ಅಂತ ಆಚರಿಸ್ತಾರೆ. ಇವತ್ತು ಅಂತಾರಾಷ್ಟ್ರೀಯ ಪಾಡ್ಕಾಸ್ಟ್ ದಿನ. ಇತ್ತೀಚೆಗೆ ತಂತ್ರಜ್ಞಾನ ಎಷ್ಟೆಲ್ಲ ಅಭಿವೃದ್ಧಿಯಾಗಿದೆ. ಧ್ವನಿಯ ಪಾಡ್ಕಾಸ್ಟ್ ಆಗಿರಬಹುದು ಅಥವಾ ನಾವು ನೋಡುವ ಅನೇಕ ವಿಜುವಲ್ ಪಾಡ್ಕಾಸ್ಟ್ಗಳಾಗಿರಬಹುದು, ಪಾಡ್ಕಾಸ್ಟ್ ಡೇ ಅಂತ ಈ ದಿನವನ್ನು ಆಚರಿಸಲಾಗುತ್ತೆ. 45ರಿಂದ 1 ಗಂಟೆಯ ಅವಧಿಯ ಒಂದು ಪಾಡ್ಕಾಸ್ಟ್ನ ತಯಾರು ಮಾಡಿ ಅಥವಾ ನೋಡಿ ಅಂತ ಹೇಳುವ ದಿನ ಇಂದು. ಇವತ್ತು ಅಂತಾರಾಷ್ಟ್ರೀಯ ಅನುವಾದ ದಿನ. ಇಷ್ಟೆಲ್ಲ ದಿನಗಳು ಇದೆ, ಇವತ್ತು ಯಾವುದನ್ನ ಇಂದಿನ ವಿಶೇಷಕ್ಕೆ ಆರಿಸಿಕೊಳ್ಳೋಣ? ಇಂದಿನ ವಿಶೇಷ ಅಂತಾರಾಷ್ಟ್ರೀಯ ಅನುವಾದ ದಿನ.

ಆನಂದ ಅನುವಾದದಿಂದ. ಅಂತಾರಾಷ್ಟ್ರೀಯ ಅನುವಾದ ದಿನದ ಬಗ್ಗೆ ಮಾತಾಡ್ತಾ ಹಾಡುಗಳನ್ನು ಕೇಳೋಣ. ಇದು ಇಂದಿನ ವಿಶೇಷ.

ಕೇಳ್ತಾ ಇದ್ರಿ ಇಂದಿನ ವಿಶೇಷ. ಈಗ ನೀವು ಕೇಳಿದ ಗೀತೆಯನ್ನು ಭುವನಂ ಗಗನಂ ಚಿತ್ರದಿಂದ ಆರಿಸಿದ್ದು ಅರ್ಮನ್ ಮಾಲಿಕ್ ಹಾಗೂ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಗಳಲ್ಲಿತ್ತು. ಅನಿರುದ್ಧ ಶಾಸ್ತ್ರಿ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಗುಮಿನೇನಿ ವಿಜಯ್. ಸಮಯ 9:15. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ವಿಶ್ವ ಅನುವಾದ ದಿನ, ಅಂತಾರಾಷ್ಟ್ರೀಯ ಅನುವಾದ ದಿನ ಇಂದಿನ ವಿಶೇಷ. ನಾವು ಸಿನಿಮಾಗೆ ಹೋಗ್ತೀವಿ, ಭಾಷೆ ಬರೋಲ್ಲ, ಕಥೆ ಇಷ್ಟ, ನಿರ್ದೇಶಕರು ಇಷ್ಟ, ಕಲೆಯ ಆನಂದ ಬೇಕು, ಪೂರ್ತಿ ಆಸ್ವಾದಿಸಬೇಕು, ಆದರೆ ಭಾಷೆ ಗೊತ್ತಿಲ್ಲ. ಆಗ ಏನೋ ಕೆಳಗಡೆ ನಮ್ಮ ಭಾಷೆಯಲ್ಲಿ ಅಥವಾ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹಾಗೇ ಒಂದು ಲೈನ್ ಹರಿದು ಹೋಗ್ತಾ ಇದೆ. ನಾವು ಅದನ್ನು ಓದ್ತಾ ಓದ್ತಾ ನಮಗೆ ತೆರೆಯಲ್ಲಿ ಸಿಗುವ ಎಲ್ಲ ಆನಂದದ ಅನುಭವವನ್ನು ಪಡ್ಕೊಳ್ತಾ ಸಾಕ್ತೀವಿ. ನಮಗೆ ಎಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ ಆ ಕೆಳಗಿನ ಸಾಲುಗಳನ್ನು ಓದಿದಾಗ, ಅಲ್ವಾ? ಅನುವಾದ ಅಂದರೆ ಬರೀ ಪುಸ್ತಕಗಳು ಅಷ್ಟೇ ಅಲ್ಲ, ಹೀಗೆ ಸ್ಕ್ರಾಲ್ ಆಗುವಂತಹ ಸಬ್ಟೈಟಲ್ಸ್ ಇರಬಹುದು. ಅಂದರೆ ನಮಗೆ ಕಾಣುವ ಅಕ್ಷರಗಳು, ಪದಗಳ ಅನುವಾದ, ದೈನಂದಿನ ಭಾಷೆಗಳಲ್ಲಿ, ದೈನಂದಿನ ನಮ್ಮ ವ್ಯವಹಾರಗಳಲ್ಲಿ ನಾವು ಇನ್ನೊಬ್ಬರ ಜೊತೆ ಮಾತಾಡುವಾಗ, ಯಾರೋ ಸಿಕ್ಕಾಗ, ಇಲ್ಲಿ ಹೇಗೆ ಹೋಗಬೇಕು, ಹೌ ಟು ಗೋ ಅಂತ ಅವ್ರು ಯಾರಾದರೂ ಇಂಗ್ಲೀಷ್ ಅಥವಾ ತೆಲುಗು ಅಥವಾ ಹಿಂದಿಯಲ್ಲಿ ಕೇಳಿದಾಗ ನಾವು ಅದನ್ನು ಹೇಳುವಂಥದ್ದು, ಅವರಿಗೆ ನಮ್ಮ ಭಾಷೆಗೆ ತರ್ಜುಮೆ ಮಾಡಿಸುವಂಥದ್ದು, ನಮ್ಮ ಭಾಷೆಯನ್ನು ಕಲಿಸುವಂಥದ್ದು. ಆ ಭಾಷೆ, ಈ ಭಾಷೆ, ಎಲ್ಲ ಭಾಷೆಗಳ ಒಂದು ಕೊಡುಕೊಳ್ಳುವಿಕೆ. ನಾವು ಹಿಂದೆಲ್ಲ, ಈಗಲೂ ಇದೆ ಡಬ್ಬಿಂಗ್ ಚಿತ್ರಗಳು, ಮಾಯಾಬಜಾರ್ನಂತಹ ಚಿತ್ರಗಳು, ಅದು ಡಬ್ಬಿಂಗ್ ಆದಾಗ ಅಲ್ಲಿ ಸಂಭಾಷಣೆಗಳು, ಗೀತೆಗಳು ಕೂಡ ಅನುವಾದಗೊಂಡಿದ್ದು. ಇದನ್ನೆಲ್ಲ ನೋಡಿದಾಗ ಅನುವಾದ ಇರೋದರಿಂದ ನಮಗೆ ಎಷ್ಟೊಂದು ಅರ್ಥ ಆಗುತ್ತೆ. ಮತ್ತು ಬೇರೆ ಬೇರೆ ಸಂಸ್ಕೃತಿಗಳನ್ನು, ಬೇರೆ ಬೇರೆ ವಿಚಾರಗಳನ್ನು, ಬೇರೆ ಬೇರೆ ಜನರನ್ನು ನಾವು ಗ್ರಹಿಸುವುದು ಸುಲಭ ಆಗುತ್ತೆ. ಅಂದರೆ ಅದು ಅನುವಾದದಿಂದ ಜ್ಞಾನದ ವಿಕಾಸ, ಬೌದ್ಧಿಕ ಅರಿವು, ಆನಂದ ಅನುವಾದದಿಂದ. ಇವತ್ತು ಅಂತಾರಾಷ್ಟ್ರೀಯ ಅನುವಾದ ದಿನ.

0: ಏ ವಿಚ್ ಈಸ್ ದಿಸ್ ಮೊಬೈಲ್ ಫಿಗರ್ ಯಾ?
1: ಯೋಗರಾಜ್ ಭಟ್ ಅವರು ಬರೆದ ಗೀತೆ ಕೇಳಿದಿರಿ. ಮಿಸ್ಡ್ ಕಾಲ್ ಚಿತ್ರದಿಂದ ಈ ಗೀತೆಯನ್ನು ಆರಿಸಿದ್ದು. ಶಶಾಂಕ್ ಶೇಷಗಿರಿ ಹಾಗೂ ಸಂಗಡಿಗರು ಹಾಡಿದ ಗೀತೆ. ಸಂಗೀತ ನೀಡಿದವರು ವಿಜಯ್ ಕೃಷ್ಣ. ಇಂದಿನ ವಿಶೇಷ ಅಂತಾರಾಷ್ಟ್ರೀಯ ಅನುವಾದ ದಿನ. ನಮ್ಮ ಭಾರತ ವಿವಿಧ ಭಾಷೆಗಳ ತವರೂರು, ಇದು ನಮಗೆಲ್ಲ ಗೊತ್ತು. ಇಲ್ಲಿ ಒಂದು ರಾಜ್ಯದ ಸಂಸ್ಕೃತಿ ಇನ್ನೊಂದು ರಾಜ್ಯಕ್ಕೆ ತಲುಪಬೇಕು ಅಂದರೆ ಅನುವಾದನೇ ಮುಖ್ಯ ಕಾರಣ. ಅದೇ ನಮಗೆ ಸಾಧನ. ಅನುವಾದ ಇಲ್ಲದೆ ನಾವು ಭಾರತವನ್ನು ಕಲ್ಪಿಸಿಕೊಳ್ಳೋದಕ್ಕೂ ಅಸಾಧ್ಯ ಅಂತಾರೆ ತಜ್ಞರು. ಕನ್ನಡ ಸಾಹಿತ್ಯ ಅಂತೂ ವಿಶ್ವದ ವಿವಿಧ ಭಾಷೆಗಳಿಗೆ ಅನುವಾದಗೊಂಡಿದೆ, ಅದು ನಮ್ಮ ಹೆಮ್ಮೆ. ಸಾಹಿತ್ಯದ ಅನುವಾದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಅದು ಸಂಸ್ಕೃತದ ಮಹಾಭಾರತ ರಾಮಾಯಣಗಳು ಕನ್ನಡಕ್ಕೆ ಬಂದು ಪಂಪ ಭಾರತ ಕುಮಾರವ್ಯಾಸ ಭಾರತ ಆಗಿ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿ ಇರೋದು ಅನುವಾದದಿಂದ ಸಾಧ್ಯ ಆಗಿದೆ. ಹಾಗೆ ವಚನ ಸಾಹಿತ್ಯದ ವಿಚಾರ ಕೂಡ ಬಸವಣ್ಣನವರೂ ಸೇರಿದ ಹಾಗೆ ಶರಣರ ವಚನಗಳಿರಬಹುದು, ದಾಸರ ಪದಗಳಿರಬಹುದು, ಇವೆಲ್ಲ ಇಂಗ್ಲಿಷ್ ಮತ್ತು ವಿಶ್ವದ ಎಲ್ಲ ಭಾಷೆಗಳಿಗೂ ತರ್ಜಿಮೆಯಾಗಿದೆ, ಅನುವಾದಗೊಂಡಿದೆ ಮತ್ತು ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಪಡೆದಿದೆ ಅಂದರೆ ಎಂಥ ಸಂತೋಷದ ಸಂಗತಿ. ಇನ್ನು ನಮ್ಮ ಕನ್ನಡಿಗರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆಯಲ್ಲ, ಅತಿ ಹೆಚ್ಚು ಕನ್ನಡ ಜ್ಞಾನಪೀಠ ಪ್ರಶಸ್ತಿಗಳು ನಮಗೆ ಬಂದಿದೆ, ಕರ್ನಾಟಕಕ್ಕೆ ಬಂದಿದೆ ಅಂತ ನಾವು ಹೆಮ್ಮೆ ಪಡ್ತೀವಲ್ಲ, ಇದು ಹೇಗೆ ಸಾಧ್ಯ ಆಗಿದೆ? ನಮ್ಮ ಲೇಖಕರ ಕೃತಿಗಳು ಇತರ ಭಾಷೆಗಳಿಗೆ ಅತ್ಯುತ್ತಮವಾಗಿ ಅನುವಾದಗೊಂಡಿದೆ, ಆ ಕಾರಣದಿಂದನೇ ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬರೋದಕ್ಕೆ ಸಾಧ್ಯ ಆಗಿದೆ, ಹೌದಲ್ಲ? ಇವತ್ತು ಅಂತಾರಾಷ್ಟ್ರೀಯ ಅನುವಾದ ದಿನದ ಸಂದರ್ಭದಲ್ಲಿ ಒಂದಷ್ಟು ಮಾತಾಡ್ತಾ ಮಾಹಿತಿಗಳನ್ನು ತಿಳ್ಕೊಳ್ತಾ ಸಾಗೋಣ. ಕಾರ್ಯಕ್ರಮ ಇಂದಿನ ವಿಶೇಷ.

0: ಸೋನಿಯೇ.
1: ನಾನು ನನ್ನ ಕನಸು ಚಿತ್ರದ ಗೀತೆ ಕೇಳಿದಿರಿ, ಶ್ರೇಯಾ ಘೋಷಲ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಅನುವಾದ ದಿನದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಅನುವಾದಗಳ ಬಗ್ಗೆ ಒಂದಷ್ಟು ಹೇಳ್ತಾ, ವಿಶ್ವದಾದ್ಯಂತ ಹಾಗೆ ಭಾರತದಲ್ಲಿ ಭಾಷೆಯ ಗಡಿಗಳೇ ಇಲ್ಲದೆ ಮನಗೆದ್ದ ಮತ್ತು ಅತ್ಯಂತ ಜನಪ್ರಿಯ ಮತ್ತು ಪ್ರಭಾವಶಾಲಿ ಅನುವಾದಗಳು ಅಂತ ನಾವು ನೋಡಿದರೆ, ಬೈಬಲ್ ಜಗತ್ತಿನಲ್ಲಿ ಅತಿ ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡ ಏಕೈಕ ಗ್ರಂಥ. ಸಂಪೂರ್ಣವಾಗಿ 700 ಭಾಷೆಗಳಿಗೆ ಇದರ ಕೆಲವು ಭಾಗಗಳು 3

1500ಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡಿದೆ. ಹಾಗೆ ದ ಲಿಟಲ್ ಪ್ರಿನ್ಸ್ ಅನ್ನುವಂತಹ ಕೃತಿ, ಇದು ಫ್ರೆಂಚ್ ಕಾದಂಬರಿ, ಇದು 540ಕ್ಕೂ ಹೆಚ್ಚು ಭಾಷೆಗಳಿಗೆ ಮತ್ತು ಉಪಭಾಷೆಗಳಿಗೆ ಅನುವಾದಗೊಂಡಿದೆ. ಅಷ್ಟೇ ಅಲ್ಲ, ಅತಿ ಹೆಚ್ಚು ಬಾರಿ ಓದಲ್ಪಟ್ಟ ಕಥೆ ಇದು ಅಂತ ದಾಖಲಿದೆ. ಹಾಗೆ ನಾವು ಇತ್ತೀಚೆಗೆ ನೋಡಿದ್ದು ಹ್ಯಾರಿ ಪಾಟರ್ ಸರಣಿ, ಜಿ ಕೆ ರೌಲಿಂಗ್ ಅವರು ಬರೆದ ಇಂಗ್ಲಿಷ್ನ ಕೃತಿ ಇದು. ಮಾಂತ್ರಿಕ ಲೋಕದ ಕಥೆಗಳು 85ಕ್ಕೂ ಹೆಚ್ಚು ಭಾಷೆಗಳಿಗೆ, ಕನ್ನಡಕ್ಕೂ ಇದು ಅನುವಾದ ಆಗಿದೆ, ಅನುವಾದಗೊಂಡು ಕೋಟ್ಯಾಂತರ ಪ್ರತಿಗಳು ಮಾರಾಟ ಆಗಿದೆ ಅನ್ನೋದು ಒಂದು ದೊಡ್ಡ ದಾಖಲೆ. ಇನ್ನು ಭಾರತೀಯ ಸಾಹಿತ್ಯದ ವಿಚಾರಕ್ಕೆ ಬಂದರೆ ಭಗವದ್ಗೀತೆ 1785ರಲ್ಲಿ ಚಾರ್ಲ್ಸ್ ವಿಲ್ಕಿನ್ಸ್ ಅನ್ನೋರು ಭಗವದ್ಗೀತೆಯನ್ನು ಮೊದಲ ಬಾರಿಗೆ ಅನುವಾದ ಮಾಡಿದರು, ಸಂಸ್ಕೃತದಿಂದ ನೇರವಾಗಿ ಇಂಗ್ಲಿಷ್ಗೆ. ಆಮೇಲೆ ಇದು ವಿಶ್ವದ ಬಹುತೇಕ ಎಲ್ಲ ಪ್ರಮುಖ ಭಾಷೆಗಳಿಗೂ ಅನುವಾದ ಆಗಿದೆ. ಭಾರತದ ಹಿರಿಮೆ ಗರಿಮೆ, ಆಧ್ಯಾತ್ಮಿಕ ಸಂಪತ್ತನ್ನು ಎಲ್ಲ ಕಡೆ ಪಸರಿಸಿದೆ. ಮತ್ತೊಂದು ಜನಪ್ರಿಯ ಕೃತಿ ಅಂದರೆ ಗೀತಾಂಜಲಿ, ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಿದ್ದು, ಇದಕ್ಕೆ ನೊಬೆಲ್ ಪ್ರಶಸ್ತಿ ಕೂಡ ಬಂತು. ಮೂಲ ಬಂಗಾಳಿ ಇದು. ಇದನ್ನು ನಾವು ಕೂಡ ಕನ್ನಡದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರ ಗೀತೆ, ಅವರ ಬಂಗಾಳಿ ಕವನಗಳು ಇವನ್ನೆಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡಿ ಅದನ್ನು ಭಾವಗೀತೆಗಳ ಹಾಗೆ ಪರಿವರ್ತಿಸಿ ಹಾಡೋದು, ರಾಗ ಹಾಕಿ ಅದರ ಭಾವದಲ್ಲಿ ನಾವು ಅದರ ಸೊಗಡನ್ನು ಸವಿಯೋದು ಉಂಟು. 1913ರಲ್ಲಿ ಇದಕ್ಕೆ ನೊಬೆಲ್ ಪ್ರಶಸ್ತಿ ಬಂದಿದ್ದು. ಸಾಂಗ್ ಆಫರಿಂಗ್ಸ್ ಅಂತ ಇದನ್ನು ಅನುವಾದ ಮಾಡಿದರು. ಗೀತಾಂಜಲಿ, ಗೀತೆಯ ಅಂಜಲಿ ಅಂತ. ಮತ್ತು ಪಂಚತಂತ್ರ, ಇದು ಕೂಡ ನಾವೆಲ್ಲ ಮಕ್ಕಳಿಗೆ ಹೇಳ್ತೀವಿ, ಚಂದಮಾಮದಲ್ಲಿ ಕಥೆಗಳನ್ನು ಓದಿದ್ದೀವಿ. ಈ ಪಂಚತಂತ್ರ ವಿಶ್ವದ ಅನೇಕ ಭಾಷೆಗಳಿಗೆ ತರ್ಜುಮೆಗೊಂಡಿದೆ. ವಿಷ್ಣು ಶರ್ಮಾ ಬರೆದ ಭಾರತದ ನೀತಿ ಕಥೆಗಳು 570ರಲ್ಲೇ ಪ್ರಾಚೀನ ಪರ್ಷಿಯನ್ ಭಾಷೆಗೆ ಇದು ಅನುವಾದಗೊಂಡಿತ್ತು. ಜಗತ್ತಿನ ಐರೋಪ್ಯ ಭಾಷೆಗಳಿಗೂ ಕೂಡ ಅನುವಾದಗೊಂಡಿದೆ ಪಂಚತಂತ್ರ. ಇನ್ನು ನಮ್ಮ ಕುವೆಂಪು ಅವರ ಕೃತಿಗಳು, ಮಹಾಕವಿ ಕುವೆಂಪು ಅವರು ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕವನ್ನು ರಕ್ತಾಕ್ಷಿ ಅಂತ, ಟೆಂಪೆಸ್ಟ್ ನಾಟಕವನ್ನು ಬಿರುದು ಗಾಳಿ ಅಂತ ಕನ್ನಡಕ್ಕೆ ಅದ್ಭುತವಾಗಿ ರೂಪಾಂತರ ಮಾಡಿಕೊಟ್ರು. ಬಿ ಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳು, ಇದನ್ನು ಯಾರು ಕೇಳಿಲ್ಲ? ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಈ ಗೀತೆ ಅಂತೂ ಎಷ್ಟು ಪ್ರಸಿದ್ಧ, ಎಷ್ಟೊಂದು ಜನರ ಫೋನ್ಗಳಲ್ಲಿ ಇದು ಕಾಲರ್ ಟ್ಯೂನ್ ಆಗಿ ನಮಗೆ ಕೇಳಿಸುತ್ತೆ. ಯಾವುದೇ ಸಭೆ ಸಮಾರಂಭಕ್ಕೆ ಹೋದರೆ ಪ್ರಾರ್ಥನಾ ಗೀತೆಯಾಗಿ ಇದನ್ನು ನಾವು ಕೇಳ್ತೀವಿ. ಈ ಕರುಣಾಳು ಬಾ ಬೆಳಕೆ ಬಿ ಎಂ ಶ್ರೀ ಅವರು ಅನುವಾದ ಮಾಡಿದ ಒಂದು ಇಂಗ್ಲಿಷ್ ಗೀತ. ನವೋದಯ ಸಾಹಿತ್ಯದ ಉಗಮಕ್ಕೆ ಈ ಇಂಗ್ಲಿಷ್ ಗೀತೆಗಳು ಕಾರಣ ಆದವು ಅಂತ ಕೂಡ ಹೇಳ್ತಾರೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಕರಾವಳಿಯ ಭಾರ್ಗವ, ಕಡಲ ತೀರದ ಭಾರ್ಗವ ಶಿವರಾಮ ಕಾರಂತರು ಜಗತ್ತಿನ ಅದ್ಭುತ ಕಥೆಗಳನ್ನು, ವಿಶ್ವಪ್ರಸಿದ್ಧ ಕಥೆಗಳನ್ನು, ಜ್ಞಾನಕೋಶಗಳನ್ನು ಕನ್ನಡಕ್ಕೆ ತಂದು ಒಂದು ದೊಡ್ಡ ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಅಂತ ಅವರನ್ನು ನಾವೆಲ್ಲ ಇವತ್ತಿಗೂ ಸ್ಮರಿಸ್ತೀವಿ. ಇವತ್ತು ವಿಶ್ವ ಅನುವಾದ ದಿನ. ಈ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಐರಾವತ ಚಿತ್ರದ ಗೀತೆಯನ್ನು ಕೇಳಿದಿರಿ. ಯೋಗರಾಜ್ ಭಟ್ ಅವರು ಬರೆದ ಗೀತೆ. ಸಂಗೀತ ನೀಡಿ ಗೀತೆಯನ್ನ ಇಂದು ನಾಗರಾಜ್ ಅವರ ಜೊತೆ ಹಾಡಿದವರು ವಿ ಹರಿಕೃಷ್ಣ. ಅನುವಾದದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಂತಾರಾಷ್ಟ್ರೀಯ ಅನುವಾದ ದಿನ ಹೌದು. ಅಂತಾರಾಷ್ಟ್ರೀಯ ಅನುವಾದ ದಿನದ ಸಂದರ್ಭದಲ್ಲಿ ಯಾಕೆ ಇದನ್ನು ಮಾಡ್ತಾರೆ, ಯಾಕೆ ಈ ಸೆಪ್ಟೆಂಬರ್ 30 ಅನುವಾದ ದಿನ ಆಯಿತು ಅಂದರೆ ಸೆಪ್ಟೆಂಬರ್ 30 ಮಹಾನ್ ಭಾಷಾ ತಜ್ಞ ಸಂತ ಜೆರೋಮ್ ಅವರು ನಿಧನರಾಗಿದ್ದು ಅವರ ಪುಣ್ಯತಿಥಿಯ ಸಂದರ್ಭದಲ್ಲಿ ಈ ದಿನವನ್ನು ವಿಶ್ವ ಅನುವಾದ ದಿನ ಅಂತ ನಾವು ಆಚರಿಸ್ತೀವಿ. ಹೌದು, ಅವರ ನೆನಪಿನಲ್ಲಿ ನಾವು ಅನುವಾದ ದಿನವನ್ನು ಯಾಕೆ ಆಚರಿಸಬೇಕು ಅನ್ನೋದಾದರೆ ಆ ಪ್ರಶ್ನೆಗೆ ಉತ್ತರ ಏನಂದರೆ, ಬೈಬಲನ್ನು ಲ್ಯಾಟಿನ್ ಭಾಷೆಗೆ ಅನುವಾದಿಸಿದ್ದು ಸಂತ ಜೆರೋಮ್ ಅವರು. ಆಮೇಲೆ ಬೈಬಲ್ ಬೇರೆ ಬೇರೆ ಬೇರೆ ಬೇರೆ ಭಾಷೆಗಳಿಗೆ ಹೋಯಿತು. ಇವರನ್ನು ಅಂದರೆ ಸಂತ ಜೆರೋಮ್ ಅವರನ್ನು ಅನುವಾದಕರ ರಕ್ಷಕ ಸಂತ ಅಂತ ಕರೀತಾರೆ. ಅಂದರೆ ಅನುವಾದಗಳು ಆರಂಭ ಆಗಿದ್ದು ಅಥವಾ ಎಲ್ಲ ಕಡೆ ಒಂದು ಇದು ಪ್ರಸಿದ್ಧಿ ಪಡೆದದ್ದು ಇಲ್ಲಿಂದ ಆರಂಭ ಆಯಿತೇನೋ ಅನ್ನುವಂತಹ ಒಂದು ನಂಬಿಕೆ. ಹಾಗೆ ಭಾಷಾಂತರಕಾರರ ಶ್ರಮ ಏನಿದೆ ಇದನ್ನು ನಾವು ಜಗತ್ತಿಗೆ ಪರಿಚಯಿಸಬೇಕು ಅಂತ ವಿಶ್ವಸಂಸ್ಥೆ 2017 ಒಂದು ಅಧಿಕೃತ ನಿರ್ಣಯವನ್ನು ಕೈಗೊಳ್ತು, ಮಾನ್ಯತೆ ನೀಡಿತು. ಆಗಿನಿಂದ ನಾವು ಅನುವಾದ ದಿನ ಅಂತ ಆಚರಿಸ್ತೀವಿ. ಅನುವಾದ ಅಂದರೆ ಅದು ಕೇವಲ ಒಂದು

ಭಾಷೆಯ ಪದಗಳನ್ನು ಇನ್ನೊಂದು ಭಾಷೆಗೆ ನಾವು ಹೇಳಿಬಿಟ್ವಿ, ತರ್ಜುಮೆ ಮಾಡಿಬಿಟ್ವಿ ಅಂತ ಅಲ್ಲ. ಒಂದು ಸಂಸ್ಕೃತಿಯ ಭಾವನೆಯನ್ನು ಜೊತೆಗೆ ಜ್ಞಾನವನ್ನು ಇನ್ನೊಂದು ಸಂಸ್ಕೃತಿಗೆ ನಾವು ಕೊಡುವಂತಹ ಒಂದು ಸೇತುವೆ, ಭಾಷೆಯ ಸೇತುವೆ ಅನುವಾದ.

ವಿಶ್ವ ಅನುವಾದ ದಿನದ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೇವೆ. ಇತ್ತೀಚೆಗಂತೂ ಗೂಗಲ್ ಅನುವಾದಗಳನ್ನು ನಾವು ನೋಡ್ತೀವಿ. ಸರಳ ಅನುವಾದಗಳು ನಮಗೆ ಸಿಗುತ್ತೆ ಸುಲಭವಾಗಿ. ಆದರೂ ನಾವು ಭಾಷೆಗಳನ್ನು ಕಲಿಬೇಕಾಗಿರೋದು ಒಂದು ರೀತಿ ಸಂವಹನಕ್ಕಾಗಿ. ಮತ್ತು ನಾವು ಅನುವಾದ ಮಾಡಿರೋದು ಅದು ಭಾವದ ಅನುವಾದವೋ ಪದದ ಅನುವಾದವೋ, ಇದು ಏನು ಅರ್ಥ ಕೊಡುತ್ತೆ ಇದೆಲ್ಲವನ್ನ ತಿಳ್ಕೋಬೇಕಾದ್ರೆ, ಆ ಭಾಷೆಯ ಸೊಗಡನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಖಂಡಿತ ನಮಗೆ ಭಾಷೆಗಳನ್ನು ಕಲಿಯೋದು ಅಷ್ಟೇ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಕೊರಿಯನ್ ಇರಬಹುದು, ಸ್ಪ್ಯಾನಿಷ್ ಅಥವಾ ಹಾಲಿವುಡ್ ಸಿನಿಮಾಗಳು ನಮಗೆ ವೆಬ್ ಸೀರೀಸ್ ಮೂಲಕ ಅಥವಾ ನಮ್ಮ ಪ್ರಾದೇಶಿಕ ಸಿನಿಮಾಗಳು ಬೇರೆ ಬೇರೆ ಕಡೆಗೆ ತಲುಪ್ತಾ ಇದೆ. KGF ಇರಬಹುದು ಅಥವಾ ಕಾಂತಾರ ಇರಬಹುದು ಅಥವಾ ನಮ್ಮ ಇತ್ತೀಚಿನ ಟಾಕ್ಸಿಕ್ ಇರಬಹುದು, ಈ ಎಲ್ಲ ಸಿನಿಮಾಗಳು ವಿಶ್ವಮಟ್ಟದಲ್ಲಿ ಅಥವಾ ಗ್ಲೋಬಲ್ ಆಗಿವೆ ಅಂತಂದರೆ ಇದಕ್ಕೂ ಮುಖ್ಯ ಕಾರಣ ಅನುವಾದ. ಸಬ್ಟೈಟಲ್ಸ್ ಮೂಲಕ ಮತ್ತು ಸಂಭಾಷಣೆಗಳ ಅನುವಾದದ ಮೂಲಕ ನಾವು ಜಗತ್ತಿಗೆ ಹತ್ತಿರವಾಗಬಹುದು.

0: ಅಂತಾರಾಷ್ಟ್ರೀಯ ಅನುವಾದದ ದಿನ ಇಂದು. ಅನುವಾದ ದಿನ, ಅನುವಾದಕರಿಗೆ ನಮನಗಳು. ಅನುವಾದಕರಿಂದ ದೇಶ ದೇಶಗಳ ನಡುವೆ ಸಂಬಂಧಗಳು ಹೆಚ್ಚಾಗಿದೆ, ಜ್ಞಾನ ವಿಜ್ಞಾನದ ಸಂವಹನ ಆಗಿದೆ. ಟಾಲ್ಸ್ಟಾಯ್ ಕಥೆಗಳಿರಬಹುದು ಅಥವಾ ಶೇಕ್ಸ್ಪಿಯರ್ ಇರಬಹುದು, ಕಾಳಿದಾಸ, ಕುವೆಂಪು, ರಾಜ್ಕುಮಾರ್, ಇವೆಲ್ಲ ಜಗತ್ತಿನಾದ್ಯಂತ ಪಸರಿಸಿದೆ ಅಂದರೆ ಅದು ಅನುವಾದದಿಂದ. ಈ ಇವತ್ತಿನ ದಿನ ನಾವು ಗೂಗಲ್ ಅನುವಾದದ ಬಗ್ಗೆ ಬಹಳಷ್ಟು ಕೇಳ್ತೀವಿ. ಅನುವಾದ ಒಂದು ಭಾಷೆ, ಇದನ್ನು ನಾವು ಕಲಿತಾಗ ಜಗತ್ತು ಸುಂದರ ಹಳ್ಳಿಯಾಗತ್ತೆ. ಭಾಷೆಯ ಗಡಿಯನ್ನು ಮೀರಿ ನಾವು ಅನುವಾದವನ್ನು ಕಲಿತಾಗ ಭಾಷೆಯ ಗಡಿಯನ್ನು ನಾವು ಮೀರೋದಕ್ಕೆ ಸಾಧ್ಯ ಇದೆ. ಅನುವಾದ ಇಲ್ಲದೆ ಬದುಕನ್ನು ಊಹಿಸೋದೇ ಕಷ್ಟ. ಮೌನವನ್ನೂ ಅನುವಾದಿಸಬೇಕು, ಕಣ್ಣೋಟವನ್ನೂ ಅನುವಾದಿಸಬೇಕು ಅಂತ ಕಾವ್ಯಾತ್ಮಕವಾಗಿ ಎಲ್ಲೋ ಜಯಂತ್ ಕಾಯ್ಕಿಣಿ ಅವರು ಹೇಳಿದ್ದಾರೆ. ಭಾವಾನುವಾದ ಮಾಡಬೇಕು, ಪದ ಪದ ಅಲ್ಲ ಅಂತಾರೆ ತಜ್ಞರು. ಈಗ ಎರಡನ್ನೂ ಸೇರಿಸಿ ನೀವು ಈ ಮಾತುಗಳನ್ನು ನಿಮ್ಮ ಭಾವಕ್ಕೆ ತಂದುಕೊಂಡು ಅನುವಾದ ಮಾಡಿಕೊಳ್ಳಿ. ಅಂತಾರಾಷ್ಟ್ರೀಯ ಅನುವಾದ ದಿನ ಇಂದು. ಇಂದಿನ ವಿಶೇಷ
1: ಕಾಡು,
2: ಫಾರೆಸ್ಟ್,
1: ಬೆಟ್ಟ,
2: ಮೌಂಟೇನ್,
1: ಹೂ,
3: ಫ್ಲವರ್,
1: ಬೆಟ್ಟದ ಹೂ,
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್.

0: Wait 1 minute, I tell correct. Daily flower giving, 10 rupee taking, correct? Daily flower giving, 10 rupee taking, all the money mother keeping, 10 only I receiving. Hey, sunlight let come.
1: ಅಂತಾರಾಷ್ಟ್ರೀಯ ಅನುವಾದ ದಿನ ಇಂದಿನ ವಿಶೇಷ. ಜ್ಞಾನದ ವಿಕಾಸ, ಬೌದ್ಧಿಕ ಅರಿವು, ಆನಂದ ಅನುವಾದಕರಿಂದ. ಅನುವಾದಕರಿಗೆ ನಮನಗಳು. ಇಂದಿನ ವಿಶೇಷ ಕೇಳಿದರೆ ಪ್ರಸ್ತುತಪಡಿಸಿದವರು ವಿ ಕೆ ಸುಮತಿ. ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
2: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್

ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದರು. ಈ ಭೇಟಿಯ ವೇಳೆ ವಿಶ್ವಸಂಸ್ಥೆಯೊಂದಿಗೆ ಭಾರತವು ಹೊಂದಿರುವ ಸಕ್ರಿಯ ಸಹಕಾರವನ್ನು ಪ್ರಧಾನ ಕಾರ್ಯದರ್ಶಿಗಳು ಶ್ಲಾಘಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. 2026-27 ಮುಂಗಾರು ಋತುವಿನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ರಾಜ್ಯದ ಪ್ರಮುಖ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಮ್ಮ ಮನವಿ ಹಾಗೂ ರಾಜ್ಯ ಸರ್ಕಾರದ ಮನವಿಗೆ ಸ್ಪಂದಿಸಿ ಖರೀದಿಗೆ ಅನುಮೋದನೆ ನೀಡಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯದ ಎಲ್ಲ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ರಾಜ್ಯ ಸಚಿವರಾದ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 800 ಎಕರೆ ಪ್ರದೇಶದಲ್ಲಿ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 13 ಲಕ್ಷ ಕಾರ್ಮಿಕರು ಉದ್ಯೋಗದಲ್ಲಿದ್ದಾರೆ ಎಂದು ಸಣ್ಣ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾದ ವಿಜಯಾನಂದ ಕಾಶ್ಯಪ್ಪನವರ ತಿಳಿಸಿದ್ದಾರೆ. ರಕ್ಷಣಾ ಉದ್ಯಮ ಮತ್ತು ಸರಕು ಸಹಕಾರಕ್ಕೆ ಸಂಬಂಧಿಸಿದಂತೆ ಭಾರತ ಹಾಗೂ ದಕ್ಷಿಣ ಕೊರಿಯಾ ನಡುವಿನ 10ನೇ ಜಂಟಿ ಸಮಿತಿ ಸಭೆಯು ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಉಭಯ ದೇಶಗಳ ನಡುವೆ ರಕ್ಷಣಾ ಉತ್ಪಾದನೆ ಹಾಗೂ ಸರಕು ಕ್ಷೇತ್ರದಲ್ಲಿ ಜಂಟಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಮತ್ತು ಬಲಪಡಿಸುವ ಮಾರ್ಗಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಯಿತು. ಲಲಿತಕಲಾ ಅಕಾಡೆಮಿ ನವದೆಹಲಿಯಲ್ಲಿ ಆಯೋಜಿಸಿದ್ದ 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು 20 ಪ್ರಶಸ್ತಿ ವಿಜೇತ ಕಲಾವಿದರನ್ನು ಅಭಿನಂದಿಸಿ ಗೌರವಿಸಿದರು. ಜಪಾನ್ ಒಕಾ ಜಾಕಿ ಚೋವೋ ಸೋಗೋ ಪಾರ್ಕ್ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟದ ಮಹಿಳಾ ಕಾಂಪೌಂಡ್ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡ ಚೀನಾವನ್ನು 238-234 ಅಂಕಗಳ ಅಂತರದಲ್ಲಿ ಮಣಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ. ಪ್ರಸ್ತುತ ಭಾರತ 7 ಚಿನ್ನ ಸೇರಿದಂತೆ 53 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಹನಿ ಹನಿ ನೀರಿಗೂ ಬೆಲೆಯಿದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಹಳೆಯ ಚಿತ್ರಗೀತೆಗಳು. ಓಲ್ಡ್ ಇಸ್ ಗೋಲ್ಡ್.
3: ಜಗವೇ

ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಕದ್ದು ನೋಡುವೆ ಏಕೆ, ಈ ಗೀತೆಯನ್ನು ಬಾಂಧವ್ಯ ಚಿತ್ರದಿಂದ ಆರಿಸಲಾಗಿತ್ತು. ಎಚ್ ಕೆ ಯೋಗ ನರಸಿಂಹ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಆರ್ ರತ್ನ, ಹಾಡಿದವರು ಎಸ್ ಜಾನಕಿ.

ಶುಭ ಮಂಗಳ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಚಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ, ಅನುವಾದದ ಬಗ್ಗೆ ಎಷ್ಟೊಂದು ಮಾಹಿತಿಗಳನ್ನು ಕೊಟ್ರಿ. ಇವತ್ತು ಅಂತಾರಾಷ್ಟ್ರೀಯ ಅನುವಾದ ದಿನ ಅಂತ ಗೊತ್ತಿರಲಿಲ್ಲ, ಅನುವಾದದ ಸಂಬಂಧಪಟ್ಟ ಗೀತೆಗಳನ್ನು ಕೂಡ ಪ್ರಸಾರ ಮಾಡಿದಿರಿ, ತುಂಬ ಖುಷಿಯಾಯಿತು ಅಂತಾರೆ. ಶಿವಗಂಗಾ ಹೆಬ್ಬಾಳದಿಂದ ಪ್ರೇಮ ಮಂಜುಳಾ ಚಲ್ಲಹಳ್ಳಿಯಿಂದ ಅಲಮೇಲ ವಿಜಯಪುರ ಜಿಲ್ಲೆ ಅಲಮೇಲದಿಂದ ರಾಜು ಹಿಪ್ಪರಗಿ ಬಿಳಿಗಿರಿ ರಂಗಯ್ಯ ಹಾಡು ಕೇಳಿ ತುಂಬ ಖುಷಿಯಾಯಿತು. ಹಾಗೆ ಮಲ್ಲಿ ಹುಡುಗಿ ಈ ಹಾಡಿನ ಅನುವಾದ ಮತ್ತು ಹಾಡು ಇದರ ಬಗ್ಗೆ ಮಾತಾಡ್ತಾ ಈ ಗೀತೆ ಪ್ರಸಾರ ಮಾಡಿದ್ದು ಖುಷಿಯಾಯಿತು ಅಂತ ಹೇಳಿದಿರಿ. ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಪಾರ್ವತಿ ಹಳೆಯೂರಿನಿಂದ, ಧ್ರುವ ಮೇಘ ಕೇಶವಾಪುರದಿಂದ, ದಿನೇಶ್ ಗುಡ್ಡದೂರು ಆಲ್ದೂರು ಅಂಚೆಯಿಂದ, ನಾಗರತ್ನ ಮತ್ತು ಮನೆಯವರು, ಶೀತಲ್ ಶಿವಕುಮಾರ್, ಶ್ರೀಶಾ ಬಸವರಾಜ ದಾಕ್ಷಾಯಿಣಿ ಚನ್ನವೀರಯ್ಯ ಹಿರೇಮಠ ಆಳಂದದಿಂದ, ಬೆಳಗಾವಿ ಜಿಲ್ಲೆಯಿಂದ ಉದಯಕುಮಾರ್ ಬೃಂದಾ ಮತ್ತು ಮನೆಯವರು. ಆತ್ಮೀಯರೇ, ನೀವು ಸಂದೇಶಗಳನ್ನು ಕಳಿಸುವಾಗ ಮೊದಲು ದಯಮಾಡಿ ನಿಮ್ಮ ಹೆಸರನ್ನು ಹಾಕಿ, ಆಮೇಲೆ ನಿಮ್ಮ ಊರನ್ನು ಹಾಕಿದರೆ ಓದುವಾಗ ನಮಗೆ ಅದು ನಿರರ್ಗಳವಾಗಿ ಓದೋದಕ್ಕೆ ಆಗತ್ತೆ. ಮತ್ತು ಒಂದೆರಡು ಸೆಕೆಂಡ್ಗಳನ್ನು ಒಂದೊಂದು ಸಂದೇಶಕ್ಕೂ ನಾವು ಉಳಿತಾಯ ಮಾಡಿದರೆ ಒಂದು ಗೀತೆಯನ್ನು ಹೆಚ್ಚು ಕೇಳೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಸಂದೇಶ ಕಳಿಸುವಾಗ ಹೆಸರು ಮೊದಲು ಹಾಕಿ, ಆಮೇಲೆ ನಿಮ್ಮ ಊರು ಹಾಕಿ, ಆಮೇಲೆ ನಿಮ್ಮ ಹೆಸರನ್ನು ಹೇಳಿ. ನಮ್ಮ ಸಂಖ್ಯೆ 948309129. ಸತೀಶ್ ಕುಮಾರ್ ದೇವರಾಯನದುರ್ಗದಿಂದ ಹೇಳ್ತಾರೆ, ನಾದೋಪಾಸನೆಯಿಂದ ಇಲ್ಲಿ ತನಕ ಕೇಳ್ತಾ ಇದ್ದೀನಿ, ಕಾರ್ಯಕ್ರಮ ಚೆನ್ನಾಗಿದೆ, ಅನುವಾದದ ಬಗ್ಗೆ ನೀವು ಹೇಳಿದ ಮಾತುಗಳು ಇಷ್ಟ ಆಯಿತು ಅಂತೀರಿ. ಹಾಗೆ ನಾವು ರಾಜ್ಕುಮಾರ್ ಉದಯಕುಮಾರ್ ಇವರೆಲ್ಲರ ಚಿತ್ರಗಳನ್ನು ಬೇರೆ ಭಾಷೆಗಳಲ್ಲಿ ನೋಡಿದ್ದೀವಿ, ಅಥವಾ ಆ ಭಾಷೆಗಳ ಚಿತ್ರಗಳನ್ನು ನಾವು ಇನ್ನೊಂದು ನಟರ ಅಭಿನಯದಲ್ಲಿ ನೋಡಿದ್ದೀವಿ, ಇದಕ್ಕೆ ಅನುವಾದ ಕಾರಣ ಅಂತ ಎಷ್ಟು ಚೆನ್ನಾಗಿ ನೀವು ಹೇಳಿದಿರಿ, ಸಮೀಕರಣ ಮಾಡಿದಿರಿ ಅಂತಾರೆ ವಸಂತ ಅವರು ಬೆಂಗಳೂರಿನಿಂದ. ಕಾರ್ತೀಕ ಕೋಪರ್ಡೆ ಗದಗ ಜಿಲ್ಲೆಯಿಂದ, ಕಲಬುರಗಿ ಕಡಗಂಚಿಯ ಧರ್ಮಣ್ಣ ಧನ್ಯ ಅವರು, ನಂಬರ್ 928 ನೀವು ಒಂದು ಫೋಟೋ ಕಳಿಸಿದ್ದೀರಿ ಎಂದಿನ ಹಾಗೆ. ಬೆಳಗಾವಿ ಕನ್ಬರ್ಗಿಯ ಬಸವರಾಜ್ ಕಂಬಾರ್ ಮತ್ತು ಮನೆಯವರು, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ, ಹಿತೇಂದ್ರ ದಾಸ್ ಅಸ್ಸಾಂನಿಂದ, ರಾಣಿ ಮಳೂರು, ಶಾಂತಚಾರ್ ಬಡಿಗೇರ್ ಕೊಕ್ಕನೂರು, ಸುಜಾತ ಆರ್ ಗಣೇಶ್ ಲಿಖಿತ ಯತೀಶ್ ಮತ್ತು ಮನೆಯವರು, ಪುಷ್ಪಾ ಶಾನ್ಭಾಗರ್ ನಾಗರತ್ನ ರಾಜಾಜಿನಗರದಿಂದ, ಕದ್ದು ನೋಡುವೆ ಏಕೆ ಗೀತೆ ಈಗ ತಾನೇ ಪ್ರಸಾರ ಮಾಡಿದಿರಿ, ಅದು ನನ್ನ ತಾಯಿಗೆ ಬಹಳ ಮೆಚ್ಚಿನ ಹಾಡು ಅಂತ ಹೇಳಿದಿರಿ. ಜೆ ಪಿ ನಗರದ ಶಿವಯ್ಯ, ಹೆಬ್ಬಾಳದ ರಮೇಶ್, ಹನುಮಂತಪ್ಪ ಹುಲುಗಮ್ಮನವರ್ ಗೋಕುಲ ರಸ್ತೆ ಹುಬ್ಬಳ್ಳಿ, ಹರೀಶ್ ಮಲ್ಲೇಶ್ವರದಿಂದ 240 ಹೆಸರನ್ನು ಹಾಕಲಿಲ್ಲ, ಪರಿಮಳ ಅವರು ತುಮಕೂರಿನಿಂದ, ಇನ್ನು ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲ ಸಂದೇಶಗಳು ನಮಗೆ ತಲುಪಿವೆ, ನಿಮ್ಮ ಸಂದೇಶಗಳನ್ನು ನೋಡಿದ್ದೇವೆ, ಸಾಧ್ಯ ಆದಷ್ಟು ಸಂದೇಶಗಳನ್ನು ಓದಿದ್ದೇವೆ. ಸಮಯ 10:15. ಇನ್ನು ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಸೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ, ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.

ಚಿತ್ರಗೀತೆಗಳನ್ನು ಕೇಳುವ ಆಸೆಯು ತುಂಬಿದೆ ನನ್ನಲ್ಲಿ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದೀರಿ. ಇದೀಗ ನೀವು ಕೇಳಿದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿತ್ತು. ಜೆ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ. ರಾಜ ನನ್ನ ರಾಜ ಚಿತ್ರದ್ದು. ಬರೆದವರು ಚಿ ಉದಯಶಂಕರ್.

ಎಆರ್ ಸಭಾಪತಿಯವರು ಇದು ನಮ್ಮ ದೇಶ ಚಿತ್ರಕ್ಕೆಂದು ಬರೆದ ಗೀತೆ ಕೇಳಿದಿರಿ. ಆರ್ ರತ್ನ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಬೆಂಗಳೂರು ಲತಾ.

ಬಡವರ ಬಂಧು ಚಿತ್ರಕ್ಕೆಂದು ಕೆ ಸುಶೀಲ ಅವರು ಹಾಡಿದ ಗೀತೆ ಕೇಳಿದರೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ. ಗೀತೆಯನ್ನು ಬರೆದವರು ಚಿ ಉದಯ ಶಂಕರ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಪ್ರೇಮದ ಕಾಣಿಕೆ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ.

ಮನಸ್ಸು ವಿವಿಧ ಭಾರತಿಯಲ್ಲಿ ಲೀನವಾಗಿರುವಾಗ ಮಧುರ ಮಧುರ ಈ ಘಳಿಗೆ ಮಧುರ ಕೆಜೆ ಯೇಸುದಾಸ್ ಅವರು ಎಸ್ ಜಾನಕಿ ಅವರೊಂದಿಗೆ ಹಾಡಿದ ಗೀತೆ ಕೇಳಿದಿರಿ. ಅರುಣ್ ಜೈಗೋಪಾಲ್ ಅವರ ರಚನೆ ಇದು. ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್. ಬಾಳು ಜೇನು ಚಿತ್ರದಿಂದ ಈ ಗೀತೆಯನ್ನು ಆರಿಸಿದ್ದು. ಸಮಯ 10:35 ಕೇಳ್ತಾ ಇದ್ದೀರಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು.

ಚಿತ್ರದ ನಂದನ ವಿವಿಧ ಭಾರತಿ ಕೇಳಿದ್ರಿ. ಶನಿ ಪ್ರಭಾವ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಜ್ಯೋತಿ ಅವರ ಧ್ವನಿಗಳಲ್ಲಿ, ಸೊರಟ್ ಅಶ್ವಥ್ ಅವರು ಬರೆದ ಗೀತೆ, ರಾಗ ಸಂಯೋಜನೆ ಎಂ ರಂಗರಾವ್.

ಅಪರಾಧಿ ಚಿತ್ರದ ಗೀತೆ ಕೇಳಿದಿರಿ. ಪಿ ಸುಶೀಲ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಸತ್ಯಂ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬರೆದವರು ಚಿ ಉದಯಶಂಕರ್.

ಆಶೀರ್ವಾದ ಚಿತ್ರದ ಗೀತೆ ಕೇಳಿದಿರಿ. ಎಲ್ಆರ್ಈಶ್ವರಿ ಹಾಗೂ ಎಚ್ ಪಿ ಗೀತಾ ಅವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ನಾಗಕನ್ಯೆ ಚಿತ್ರಕ್ಕೆಂದು ಸಂಗೀತ ನೀಡಿದವರು ಸತ್ಯಂ.

ಬಾಲಸುಬ್ರಹ್ಮಣ್ಯಂ ಅವರು ವಾಣಿ ಜಯರಾಮ್ ಅವರೊಂದಿಗೆ ಹಾಡಿರುವ ಬಸವರಾಜ ಕೆಸ್ತೂರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ, ಚಿತ್ರ ದೇವರೇ ದಿಕ್ಕೋ.

0: ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಲಕ್ಷ್ಮೀ ಸರಸ್ವತಿ ಚಿತ್ರದ ಗೀತೆ ಕೇಳಿದಿರಿ. ಈ ಗೀತೆಯೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ಸಮಯ 11 ಗಂಟೆಯಾಗಿದೆ. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯ ಹೆಚ್ಚಿನ ವೇಗ ಪಡೆದುಕೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಉತ್ಪಾದಕರ ಸಂಘ ಆಯೋಜಿಸಿದ ಉದ್ಯಮಿಗಳ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತದ ವಿಸ್ತರಿಸುತ್ತಿರುವ ಕೈಗಾರಿಕಾ ನೆಲೆ ಹಾಗೂ ನುರಿತ ಕಾರ್ಮಿಕ ವರ್ಗದ ಬಗ್ಗೆ ವಿವರಿಸಿದರು. ಭಾರತ ಮತ್ತು ಇಟಲಿ ದೇಶಗಳು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಒಮ್ಮತ ವ್ಯಕ್ತಪಡಿಸಿವೆ. ಇಟಲಿಯಲ್ಲಿ ನಿನ್ನೆ ನಡೆದ 2ನೇ ಭಾರತ ಇಟಲಿ ಜಂಟಿ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆಯಿತು. ಯುವ ರಚನಾಕಾರರು ಕೃತಕ ಬುದ್ಧಿಮತ್ತೆಯನ್ನು ನಾವೀನ್ಯತೆ ಮತ್ತು ಸಬಲೀಕರಣದ ಸಾಧನವಾಗಿ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಯೂಟ್ಯೂಬ್ ಇಂಪ್ಯಾಕ್ಟ್ ಶೃಂಗಸಭೆ 2026 ಉದ್ದೇಶಿಸಿ ಅವರು ಮಾತನಾಡಿದರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆ ಆಯೋಜಿಸಿರುವ ಕರ್ನಾಟಕ ಪರ್ವ 2026 ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಇಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಹುತೇಕ ಕಡೆ ರಾತ್ರಿಯಿಡೀ ಜೋರು ಮಳೆಯಾಗಿದೆ. ಹನೂರು ತಾಲೂಕಿನಾದ್ಯಂತ ಸುರಿದ ಜೋರು ಮಳೆಗೆ ಒಡೆಯರಪಾಳ್ಯ ಮತ್ತು ಲೊಕ್ಕನಹಳ್ಳಿ ರಸ್ತೆ ಕೊಚ್ಚಿ ಹೋಗಿ ಹಳ್ಳ ಉಂಟಾಗಿದ್ದು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು 3 ಅಕ್ಟೋಬರ್ ಭೋಪಾಲ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಬೆಲ್ ದಸರಾ ಮೈದಾನದಲ್ಲಿ ನಡೆದಿರುವ ರಾಜ್ಯಮಟ್ಟದ ಗೋಪಾಲಕ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಹೊಸ ಅಪರಾಧ ಕಾನೂನುಗಳ ಕುರಿತಾದ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಏಷ್ಯನ್ ಗೇಮ್ಸ್ 2026 ಮಹಿಳೆಯರ ಕಾಂಪೌಂಡ್ ಅರ್ಚರಿ ತಂಡ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ತಾನಿಪರ್ತಿ ಚಿಕಿತಾ, ಪ್ರತಿಕಾ ಪ್ರದೀಪ್ ಮತ್ತು ಜ್ಯೋತಿ ಸುರೇಖಾ ವೆನ್ನಂ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಮಾಧ್ಯಮದಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಬಿಲ್ಲುಗಾರ್ತಿಯರ ಅತ್ಯುತ್ತಮ ನಿಖರತೆ, ಸಂಯಮ ಹಾಗೂ ತಂಡದ ಸಮನ್ವಯ ದೇಶ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಹೇಳಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11:04. ಕೇಳೋಣ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಜನಪ್ರಿಯ ಗೀತೆಗಳು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಮಿಸ್ಟರ್ ಪ್ರೇಮಿ ಚಿತ್ರದ ಗೀತೆಯನ್ನ ಇನ್ನು ಮುಂದೆ ಪ್ರಸಾರ ಮಾಡ್ತಾ ಇದ್ದೇವೆ, ಹೇಮಂತ್ ಮತ್ತು ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ. ಕವಿರಾಜ್ ಅವರು ಬರೆದಂತಹ ಗೀತೆಗೆ SP ಚಂದ್ರಕಾಂತ್ ಅವರ ಸಂಗೀತ ನಿರ್ದೇಶನ.

ರವೀಂದ್ರ ಮುತ್ತಿ ಅವರು ಬರೆದಂತಹ ಗೀತೆ ಇದು. ನಿಜವಾಗ್ಲೂ ಪ್ರೇಮಿ ವಿರಹಿಯಾದಾಗ ಈ ರೀತಿಯ ಸಾಲುಗಳನ್ನು ಕೇಳಿದ್ರೆ ಖಂಡಿತ ಬಳಿಗೆ ಬರಬಹುದು ಅಂತ ಆಶಿಸ್ತ. ನಿಶಬ್ದ ಭಾಗ ಎರಡು ಚಿತ್ರದ ಗೀತೆ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಸತೀಶ್ ಆರ್ಯನ್ ಅವರ ಸಂಗೀತ ನಿರ್ದೇಶನ ಇದ್ದಂತಹ ಗೀತೆ. ಮತ್ತೊಂದು ಗೀತೆ ಹಾಗೂ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಇದು. ವಿಜಯ್ ಪ್ರಕಾಶ್ ಅವರೇ ಹಾಡಿದ್ದಾರೆ. ಪ್ರಸನ್ನ ಅವರು ಬರೆದಂತಹ ಗೀತೆಗೆ ಹರ್ಷವರ್ಧನ್ ರಾಜ್ ಅವರ ಸಂಗೀತ ನಿರ್ದೇಶನ. ಚಿತ್ರ ರತ್ನಮಂಜರಿ.

ಸಮಯ 11:30 ಆಗಲಿದೆ. ಈ ಸಮಯ ಕಲಾಭಾರತಿ ಕಾರ್ಯಕ್ರಮದ್ದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯಾರು ಇವತ್ತಿನ ಕಲಾಭಾರತಿ ಅಂತ ಹಲವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಹಾಗೇ ನಿಮಗೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವಾಗ ಕಲಾಭಾರತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀರಿ ಅಂತ ಕೆಲವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇ ಎಲ್ಲದಕ್ಕೂ ಸಮಯ ಬರಬೇಕು, ಹಾಗಾಗಿ ಇವತ್ತಿನ ಈ ಸಮಯ ಕಲಾಭಾರತಿ ಕಾರ್ಯಕ್ರಮದ್ದು. ಇವತ್ತಿನ ತಾರೆ ಯಾರು ಅಂತ ನಿಮಗೆ ಈ ಹಾಡನ್ನು ಕೇಳಿದಾಗ ತಿಳಿಯುತ್ತೆ.

ನಿಮ್ಮ ಹತ್ರ ಐತಾ ಅಂತ ಪ್ರಶ್ನೆ ಕೇಳ್ತಾ ಇರೋದು ಟಿಪ್ಪು ಅವರ ಧ್ವನಿಯಲ್ಲಿರುವಂತಹ ಗೀತೆಯ ಸಾಲುಗಳು. ಆದರೆ ಇವತ್ತಿನ ಕಲಾಭಾರತಿ ಈ ಚಿತ್ರದ ನಾಯಕ ನಟಿ ಸಿಂಧು ಲೋಕನಾಥ್ ಅವರನ್ನು ಕುರಿತಾದ ಕಲಾಭಾರತಿ. ಸಿಂಧು ಲೋಕನಾಥ್ ಅವರು ನಮಗೆಲ್ಲ ಪರಿಚಿತರಾಗಿರೋದು ಸಿಂಧು ಅನ್ನುವಂತಹ ಹೆಸರಿನ ಮುಖಾಂತರ. ಇವರು ನಟಿ ಅಷ್ಟೇ ಅಲ್ಲ, ರೂಪದರ್ಶಿ ಸಹ. ಮಾಡ್ಲಿಂಗ್ ಕ್ಷೇತ್ರದಲ್ಲೂ ತಮ್ಮ ಹೆಸರನ್ನು ಛಾಪನ್ನು ಒತ್ತಿದ್ದಾರೆ. ಪರಿಚಯ ಚಿತ್ರದ ಮುಖಾಂತರ ಬೆಳ್ಳಿ ಪರದೆಗೆ ಒಂದು ಸಣ್ಣ ಪಾತ್ರದ ಮುಖಾಂತರ ಪರಿಚಯ ಆಗ್ತಾರೆ 2009. ಆ ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಕಷ್ಟು ಚಿತ್ರಗಳು, ಸಾಕಷ್ಟು ಪಾತ್ರಗಳು, ವಿಭಿನ್ನ ರೀತಿಯ ಪಾತ್ರಗಳನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಇವರಿಗಾಗಿಯೇ ಹಲವಾರು ಚಿತ್ರಗಳು ಬರುತ್ತೆ. ಇನ್ನು ಯೋಗರಾಜ್ ಭಟ್ ಅವರ ನಿರ್ದೇಶನದ ಡ್ರಾಮಾ ಚಿತ್ರ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಹಾಗೆಯೇ ಲೈಫು ಇಷ್ಟೇನೆ, ಕೇಸ್ ನಂಬರ್ 18/9, ಲವ್ ಇನ್ ಮಂಡ್ಯ, ಈ ಎಲ್ಲ ಚಿತ್ರಗಳು ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ.

ಎಲ್ಲನೂ ಉಲ್ಟಂ ಪಲ್ಟ ಕಾಣ್ತವೆ ಅಂತ ಹೇಳ್ತಾ ಇದ್ರು. ಪ್ರೀತಿ ಒಪ್ಕೊಂಡ ನಂತರ ಹೀಗಾಗತ್ತೆ ಅಂತ ಪ್ರೇಮಿಯ ಭಾವನೆ. ಆದರೆ ಇಲ್ಲಿ ಸಿಂಧು ಲೋಕನಾಥ್ ಅವರು ಅನೇಕ ಕಾರ್ಪೊರೇಟ್ ಜಾಹೀರಾತುಗಳಲ್ಲಿ ಭಾಗವಹಿಸಿದ್ದಾರೆ. ರೂಪದರ್ಶಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಪರಿಚಯ ಚಿತ್ರದ ಮುಖಾಂತರ ಎಲ್ಲರಿಗೂ ಕನ್ನಡ ಜನತೆಗೆ ಪರಿಚಯವಾಗ್ತಾರೆ. ತಮಿಳು ತುಳು ಭಾಷೆಯ ಚಿತ್ರಗಳಲ್ಲೂ ಇವರು ಅಭಿನಯವನ್ನು ಮಾಡಿದ್ದಾರೆ. ಲೈಫು ಇಷ್ಟೇನೆ, ಡ್ರಾಮಾ ಯಾರೇ ಕೂಗಾಡಲಿ, ಸ್ಯಾಂಡಲ್ವುಡ್, ಸರಿಗಮ, ಕೇಸ್ ನಂಬರ್ 18/9, ಕಾಫಿ ವಿತ್ ಮೈ ವೈಫ್, ಈ ಎಲ್ಲ ಚಿತ್ರಗಳು ಅಂದರೆ 2013 ಮೂರು ಚಿತ್ರ ಬಿಡುಗಡೆಯಾಗುತ್ತೆ, 12 ಮೂರು ಚಿತ್ರ ಬಿಡುಗಡೆಯಾಗುತ್ತೆ. 2014 ನನ್ ಲೈಫ್ ಅಲಿ ಅನ್ನುವಂತಹ ಚಿತ್ರದಲ್ಲಿ ಇವರು ಅಭಿನಯವನ್ನು ಮಾಡ್ತಾರೆ. ಆನಂತರ ಎಂದೆಂದೂ ನಿನಗಾಗಿ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಹಾಗೆಯೇ ಲವ್ವಿನ್ ಮಂಡ್ಯ ಈ ಚಿತ್ರ ಇವರಿಗೆ ಬಹಳ ದೊಡ್ಡ ಹೆಸರನ್ನು ತಂದುಕೊಡುತ್ತೆ. ಹಾಗೆಯೇ ಖಾಸಗಿ ವಾಹಿನಿಯವರಿಂದ ಅತ್ಯುತ್ತಮ ಅಭಿನಯಕ್ಕಾಗಿ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ನಂತರ ಅಜಯ್ ರಾವ್ ಅವರ ಜೊತೆಯಲ್ಲಿ ಜೈ ಭಜರಂಗ್ ಬಲಿ ಚಿತ್ರದಲ್ಲಿ ಅಭಿನಯವನ್ನು ಮಾಡ್ತಾರೆ. ಕೃಷ್ಣಲೀಲಾ ಚಿತ್ರದಲ್ಲೂ ಒಂದು ಅತಿಥಿ ಪಾತ್ರ, ಗೆಸ್ಟ್ ಅಪಿಯರೆನ್ಸ್ ಮಾಡ್ಕೋತಾರೆ. ಹಾಗೆಯೇ ಶ್ರೀ ಐರಾವತ, ರಾಕ್ಷಸಿ, ಅಮೃತ ಕ್ವಾಟ್ರಸ್, ಹಾಗೆಯೇ ಅಮೃತ ಕೇಟ್ರಸ್, ಹಾಗೆಯೇ ಹೀಗೊಂದು ದಿನ, ಕಾಣದಂತೆ ಮಾಯವಾದನು, ಕೃಷ್ಣ ಟಾಕೀಸ್, ಅಪರಿಚಿತ, ಎಲ್ಲ ಚಿತ್ರಗಳಲ್ಲಿ ಇವರು ಅಭಿನಯವನ್ನು ಮಾಡಿದ್ದಾರೆ. ಕಾಣದಂತೆ ಮಾಯವಾದನು ಆ ಚಿತ್ರ ಸಹ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಇನ್ನು ಅವರೇ ಹೇಳೋ ಹಾಗೆ ಇವರು ಟಾಮ್ ಬಾಯ್ಶ್ ರೀತಿ ಬೆಳೆದದ್ದು ಅಂತ ಅಂದರೆ, ನನಗೆ ಜೀವನದಲ್ಲಿ ಕಷ್ಟ ನೋವು ಎಲ್ಲರಿಗೂ ಬರುತ್ತೆ, ಎಲ್ಲ ರೀತಿಯ ಬದುಕಿನ ಏರು ಪೇರುಗಳನ್ನು ಎದುರಿಸಬೇಕಾಗತ್ತೆ, ಆದರೆ ತುಂಬ ತಲೆ ಕೆಡಿಸ್ಕೋಬಾರ್ದು, ಆರಾಮಾಗಿ ಜೀವನವನ್ನು ನಿರ್ವಹಿಸಲಿಕ್ಕೆ ನಾವು ಯೋಚನೆ ಮಾಡಬೇಕು, ಟ್ರಾವೆಲಿಂಗ್ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾರೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕೆಳಗರೆ ಇದೊಂದು ಪ್ರಕಟಣೆ ನಿಮ್ಮ ಗಮನಕ್ಕೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೋ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ ಹೀಗಿದೆ. ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿಯೇ ಇರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ

ಭಾರತೀಯ ಅಧಿಕೃತ ಜಾಲತಾಣವಾದ https://aveden.prasarabharati.org ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಲಾಭಾರತಿ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ಸಿಂಧು ಲೋಕನಾಥ್ ಅವರನ್ನು ಕುರಿತಾದ ಕಾರ್ಯಕ್ರಮ ಈ ದಿನ ನಡೀತಾ ಇದೆ. ಇನ್ನು ನಿಮಗೆ ಅವರ ಅಭಿನಯದ ಯಾವ ಚಿತ್ರ ಇಷ್ಟ ಆಗತ್ತೆ, ಯಾವ ಪಾತ್ರ ಇಷ್ಟ ಆಗತ್ತೆ ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ಈಗಾಗಲೇ ಹಲವಾರು ಗೆಳೆಯರು ಮೆಸೇಜ್ ಮಾಡ್ತಾ ಇದ್ದಾರೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9408309129. ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ.

ಕಾಣದಂತೆ ಮಾಯವಾದನು ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು. ಅನೇಕರು ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಅವರ ಈ ಚಿತ್ರ ಈ ಪಾತ್ರ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ಸುರೇಶ್ ಭಟ್ ಅವರು ಗೌರಿಬಿದನೂರಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಹಾಡುಗಳು ಸೂಪರ್, ವಿವಿಧ ಭಾರತಿಯನ್ನು ಕೇಳೋದೆ ನಮಗೆ ಖುಷಿ ಅಂತ ಹೇಳ್ತಾ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಬೀಳೆ ಭಾವಿಯಿಂದ ಮಂಜುನಾಥ್ ಇಂದರ್ಗಿ ಇವರು, ಡ್ರಾಮಾ ಚಿತ್ರದ ಪಾತ್ರ ನಂಗೆ ಇಷ್ಟ ಆಗುತ್ತೆ ಅಂತ ರಾಜ್ಕುಮಾರ್ ಕಾತರಗಿ ಇವರು KHB ಕಾಲೋನಿ ಹರಿಹರದಿಂದ ಮೆಸೇಜ್ ಮಾಡಿದ್ದಾರೆ. ಹಲ್ಸೂರಿನಿಂದ ರಾಜೇಶ್ ಅವರು, ಸಿಂಧೂ ಲೋಕನಾಥ್ ಅವರು, ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅಭಿನಯ ಅಮೋಘವಾಗಿರುತ್ತೆ, ನಂಗೆ ಇಷ್ಟ ಆಗುತ್ತೆ, ಅವ್ರ ನೃತ್ಯ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್, ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು, ಚೆನ್ನಾಗಿದೆ, ಲವಿನ್ ಮಂಡ್ಯ ಚಿತ್ರ ನಂಗೆ ಫೇವ್ರೆಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಲವಿನ್ ಮಂಡ್ಯ ಚಿತ್ರ ನನಗೆ ತುಂಬ ಇಷ್ಟ ಆಗುತ್ತೆ, ಗೀತೆಗಳು ಇಷ್ಟ ಆಗುತ್ತೆ ಅಂತ ಹರೀಶ್ ಅವರು ಮಲ್ಲೇಶ್ವರಂಯಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ವಾಸುಕಿ ಇವರು ಸಾಗರದಿಂದ, ವಿ ಹರಿಕೃಷ್ಣ ಅವರ ಅಂದರೆ ಸಂಗೀತ ನಿರ್ದೇಶನದ ಚಿತ್ರ ಎಂದೆಂದೂ ನಿನಗಾಗಿ, ಇದು ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಮಸ್ಕಾರ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಜಯಕುಮಾರ್ ದಾಸನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಇನ್ನು ಸರಳ ಸುಂದರಿ, ನಮ್ಮ ಮನೆಯ ನಟಿ ಅನಿಸುವಂತಹ ಅಂದರೆ ನಮ್ಮ ಮನೆಯವರೇ ಸದಸ್ಯರು ಅನಿಸುವಂತಹ, ತುಂಬ ಸರಳವಾಗಿ ಅಭಿನಯವನ್ನು ಮಾಡುವಂತಹ ಸಿಂಧು ಲೋಕನಾಥ್ ಅವರ ಸಿನಿ ಪಯಣ ಹೀಗೆ ಮುಂದುವರಿಯಲಿ. ಇನ್ನಷ್ಟು ಮತ್ತಷ್ಟು ಉತ್ತಮ ಪಾತ್ರಗಳು ಅವರನ್ನು ಅರಸಿ ಆರಿಸಿ ಬರಲಿ ಅಂತ ಆಶಿಸ್ತಾ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿಬರೋಣ.

ಇದಾಗಿತ್ತು ಇವತ್ತಿನ ವಿಶೇಷ ಕಲಾಭಾರತಿ ಕಾರ್ಯಕ್ರಮ. ನಿಮಗೆ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತಾ ಸಿಂಧು ಲೋಕನಾಥ್ ಅವರಿಗೆ ಮತ್ತೊಮ್ಮೆ ಅವರ ಮುಂದಿನ ಎಲ್ಲ ಆಸೆಯ ಆಲೋಚನೆ, ಇಷ್ಟಪಟ್ಟು ಮಾಡುವ ಕೆಲಸ, ಹಾಗೇನೆ ಬರುವ ಪಾತ್ರಗಳು, ವೈಯಕ್ತಿಕ ಬದುಕು, ವೃತ್ತಿ ಬದುಕು ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ವಿವಿಧ ಭಾರತೀಯ ಕೇಳುಗರ ಪರವಾಗಿ, ವೈಯಕ್ತಿಕವಾಗಿ ಮತ್ತು ಅವರ ಅಭಿಮಾನಿಗಳ ಪರವಾಗಿ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಳಗಾವಿ ಹಾಗೂ ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಹುಬ್ಬಳ್ಳಿ ಐಟಿ ಪಾರ್ಕ್ 5,80,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅನುಷ್ಠಾನ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ. 2025-26 ಸಾಲಿನ ರಾಜ್ಯ ಬಜೆಟ್ನಲ್ಲಿ ಕಿಯೋನಿಕ್ಸ್ ಮೂಲಕ ಮಂಗಳೂರು, ಹುಬ್ಬಳ್ಳಿ ಹಾಗೂ ಬೆಳಗಾವಿಯಲ್ಲಿ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಗಿತ್ತು. ಬೆಂಗಳೂರು ಮಡಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆ ಅಧಿಕೃತ ಘೋಷಣೆಯಾಗಿದೆ. ರೈಲ್ವೆ ಖಾತೆ ಸಚಿವರಾದ ಅಶ್ವಿನಿ ವೈಷ್ಣವ್ ತಮಗೆ ಬರೆದ ಪತ್ರದಲ್ಲಿ ರೈಲು ವಿಸ್ತರಣೆ ಆದೇಶದ ಬಗ್ಗೆ ಘೋಷಿಸಿದ್ದಾರೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಬೆಂಗಳೂರು ಮಂಗಳೂರು ಉಡುಪಿ ಕಾರವಾರ ಮೂಲಕ ಮಡಗಾಂವ್ ತನಕ ಸಾಗಲಿರುವ ರೈಲಿಗೆ ಕುಂದಾಪುರದಲ್ಲಿ ನಿಲುಗಡೆ ಭಾಗ್ಯ ದೊರೆತಿದೆ ಎಂದು ಸಾಮಾಜಿಕ ಜಾಲತಾಣದ ಮೂಲಕ ಸಂಸದರು ಮಾಹಿತಿ ನೀಡಿದ್ದಾರೆ. ವಂದೇ ಭಾರತ್ ರೈಲು ಸೇವೆ ವಿಸ್ತರಣೆಯು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ನೀಡಲಿದೆ ಎಂದಿರುವ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 4x400 meter ಮಹಿಳಾ ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶ ಹಾಗೂ ಕರ್ನಾಟಕದ ಕೀರ್ತಿ ಹೆಚ್ಚಿಸಿದ ಕನ್ನಡತಿ ಪೂವಮ್ಮ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಜಾಮೀನುರಹಿತ ಸಾಲ ಸೌಲಭ್ಯವು ಕೋಟ್ಯಂತರ ಸೂಕ್ಷ್ಮ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಯೊಳಗೆ ತಂದಿದೆ. ಇದರಲ್ಲಿ ಶೇಕಡ 68% ಸಾಲಗಳು ಮಹಿಳೆಯರಿಗೆ ಹಾಗೂ ಶೇಕಡ 51% ಸಾಲಗಳು ಪರಿಶಿಷ್ಟ ಜಾತಿ ವರ್ಗ ಹಾಗೂ ಹಿಂದುಳಿದ ಸಮುದಾಯ ವರ್ಗದವರಿಗೆ ಲಭ್ಯವಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆ ಪ್ರಕಾರ ಮುದ್ರಾ ಯೋಜನೆ 2015 ಮತ್ತು 2018 ನಡುವೆ 1,12,00,000 ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬಹುದೊಡ್ಡ ಆಸರೆಯಾಗಿದೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಪಡೆದಿರುವ ಹುಬ್ಬಳ್ಳಿಯ ಅಂಬಿಕಾ ನಾಯಕ್ ಡಿಜಿಟಲ್ ಪಾವತಿ ವ್ಯವಸ್ಥೆ ಮೂಲಕ ವ್ಯಾಪಾರ ನಡೆಸುತ್ತಿದ್ದಾರೆ. ಈ ಕುರಿತು ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಪಿಎಂ ಸ್ವನಿಧಿಯಿಂದ ತಗೊಂಡಿದ್ರಿ ದುಡ್ಡು. ಕೋವಿಡ್ ನಾಗಿದ್ದಾಗ 10,000 ತಗೊಂಡಿದ್ರಿ, ಅದಾದ್ಮೇಲೆ ಮತ್ತೆ 25,000 ಕೊಟ್ಟಾರ್ರಿ. ಆಮೇಲೆ ನಮ್ಮನ್ನು ಒಮ್ಮೆ ಸಾಲ ಇಲ್ಲ ಇದ್ದಾಗ ಅವಾಗ ದುಡ್ಡು ತಗೊಳಕ್ ಆಗ್ಲಾರ್ದಾಗ ಈ ದುಡ್ಡು ಬಹಳ ಹೆಲ್ಪ್ ಆಗೈತ್ರಿ. ಅಂದ್ರೆ ಸಾಮಾನ್ ಹಾಕಕ್ಕೆ ದುಡ್ಡು ಇದ್ದಿದ್ದಿಲ್ಲ, ಅವಾಗ ಈ ದುಡ್ಡು ತಗೊಂಡ್ಮೇಲೆ ನಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ. ನಮ್ಗಷ್ಟೇ ಅಲ್ಲ ಬೇರೆ ಬೇರೆ ವ್ಯಾಪಾರಸ್ಥರಿಗೆ ಬಹಳ ಹೆಲ್ಪ್ ಆಗಿದೆ. ಫಸ್ಟ್ 10,000 ತಗೊಂಡಿದ್ವಿ, ಅದೀಗ ಕ್ಲಿಯರ್ ಆಯ್ತು. ಸೆಕೆಂಡ್ ಕಂತಿಂದ ಮತ್ತೆ 25,000 ಕೊಟ್ಟಿದ್ದಾರೆ, ಅದು ಈಗ ಅರ್ಧ ಕ್ಲಿಯರ್ ಆಗಿ ಬಂದಿದೆ. ಇದಾದ್ಮೇಲೆ ಮತ್ತೆ 1,00,000 ಬರುತ್ತೆ. ಆಮೇಲೆ ಇದು ಫೋನ್ ಪೇ ನಾವು ಹೆಂಗಿಂಗ್ ಮಾಡ್ಕೊಂಡು ಹೋಗ್ತೀವಿ, ಅವರು ಕ್ಯಾಶ್ ಬ್ಯಾಕ್ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆಲ್ಲ ಬಹಳ ಅನುಕೂಲವಾಗಿದೆ. ನಮ್ ಕಡೆಯಿಂದ ಪಿಎಂ ಸ್ವನಿಧಿ ಲಾಂಚ್ ಮಾಡಿದವರಿಗೆ, ಸರ್ಕಾರಕ್ಕೆ ಮತ್ತೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು.
0: ಬೆಳಗಾವಿಯ ಮಹಾತ್ಮ ಗಾಂಧಿ ಭವನದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವತಿಯಿಂದ ಆಯೋಜಿತ ಸಾಮಾಜಿಕ ಹೊಣೆಗಾರಿಕೆ ಶಿಬಿರ ಹಾಗೂ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ದಿವ್ಯಾಂಗರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳನ್ನು ಸಂಸದ ಜಗದೀಶ್ ಶೆಟ್ಟರ್ ವಿತರಿಸಿದರು. ಜಿಲ್ಲೆಯ 3,000 ಫಲಾನುಭವಿಗಳಿಗೆ ಶ್ರವಣ ಸಾಧನ, ತ್ರಿಚಕ್ರ ವಾಹನ, ಕೃತಕ ಅಂಗಗಳು, ಬ್ರೈಲ್ ಸ್ಲೇಟ್, ಸ್ಮಾರ್ಟ್ಫೋನ್ ಸೇರಿದಂತೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. 29ನೇ ಆವೃತ್ತಿಯ ಬೆಂಗಳೂರು ಟೆಕ್ ಸಮಿಟ್ ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ನವೆಂಬರ್ 17-19 ನಡೆಯಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಇಂದು ಅಂತಾರಾಷ್ಟೀಯ ಭಾಷಾಂತರ ದಿನ. ದೇಶಗಳ ನಡುವೆ ಪರಸ್ಪರ ಸಂಪರ್ಕ ಹಾಗೂ ಜಾಗತಿಕ ಶಾಂತಿಗಾಗಿ ಭಾಷಾಂತರದ ಮಹತ್ವ ಹಾಗೂ ಭಾಷಾ ಪಂಡಿತರು ಭಾಷಾಂತಕರ ಕೊಡುಗೆಯನ್ನು ಈ ದಿನದಂದು ಸ್ಮರಿಸಲಾಗುತ್ತದೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಇನ್ನು ಅನೇಕ ಗೆಳೆಯರು ನಮಗೆ ಮೆಸೇಜ್ ಮಾಡಿದ್ದಾರೆ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸಂತೋಷ್ ಅವರು ಬೆಸಗರಹಳ್ಳಿ ಇಲ್ಲಿಂದ, ಈಶ್ವರ್ ನಾಡಿಗೇರ್ ಗುಡಹಾಳ ಇಲ್ಲಿಂದ ಕಾರ್ಯಕ್ರಮ ಇಷ್ಟ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 9243. ಹಾಗೆಯೇ ನಿಮ್ಮ ಧ್ವನಿ ನಂಗೆ ಇಷ್ಟ ಆಗುತ್ತೆ ಅಂತ ನಂಬರ್ ಎಂಡಿಂಗ್ ವಿತ್ 3709 ಇವರು ಮೆಸೇಜ್ ಮಾಡಿದ್ದಾರೆ. ಸೂಪರ್ ಹಾಡುಗಳು ಅಂತ 6640 ಇವರು ಮೆಸೇಜ್ ಮಾಡಿದ್ದಾರೆ. ಪುಷ್ಪ ಶಾನ್ ಭೋಗರ ಗದಗ್ನಿಂದ, ಕಲಾಭಾರತಿ ಕಾರ್ಯಕ್ರಮ ಮಾಹಿತಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಗುಡೇದ ಗುಡ್ಡದಿಂದ ವಿರೂಪಾಕ್ಷ, ಇವರು ಲವಿನ್ ಮಂಡ್ಯ ಚಿತ್ರ ಅವರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಗತ್ತೆ ಅಂತ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಕರೆಗೊಂದು ಹಾಡು. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಕರೆ ನಮ್ಮಲ್ಲಿಗೆ ಹರಿದು ಬರಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ನೀವು ನೋಟ್ ಮಾಡ್ಕೋಬೇಕು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 0800, ಇದು STD ಕೋಡ್ ಆಗಿರುತ್ತೆ. ಈ ಕೋಡನ್ನು ಬರೆದಿಟ್ಕೊಳ್ಳಿ. ಹಾಗೆಯೇ ಇದರ ಜೊತೆಗೆ ಸಂಖ್ಯೆಯನ್ನು ನೀವು ಟೈಪ್ ಮಾಡಿ ನಮಗೆ ಡಯಲ್ ಮಾಡಬೇಕಾಗತ್ತೆ. 2237 0788, ಹಾಗೆಯೇ 0800 2226157, ಮತ್ತೊಂದು ದೂರವಾಣಿ ಸಂಖ್ಯೆ ಸಹ ಬರೆದಿಟ್ಕೊಳ್ಳಿ, 0800 2226327. ಈ ಮೂರು ಸಂಖ್ಯೆಯಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಬಹುದು. ನಮ್ಮ ಜೊತೆ ಮಾತನಾಡ್ತಾ ಈ ಸಮಯ ಯಾವುದಾದ್ರೂ ಗೀತೆಯನ್ನು ನೀವು ಕೇಳಬೇಕು ಅಂತ ಅಂದ್ಕೊಂಡ್ರೆ ತಡ ಮಾಡಬೇಡಿ, ಖಂಡಿತ ಒಂದು ಪ್ರಯತ್ನವನ್ನು ಮಾಡಿ, ಒಂದು ಟ್ರೈ ಮಾಡಿ, ನಿಮಗೆ ಕರೆ ಸಿಗತ್ತೆ ಅಂತ ಆಶಾ ಭಾವನೆ ನನ್ನದು ಅಂತ ಹೇಳ್ತಾ, ದಯವಿಟ್ಟು ಇತ್ತೀಚೆಗೆ ಕರೆ ಮಾಡಿದವರು ಒಂದು ಅಂತರವನ್ನು ಕೊಟ್ಟು, ಹೊಸಬರಿಗೆ ಈಗ ತಾನೇ ಕರೆ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಅಥವಾ ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ನಾನೊಂದು ಹಾಡನ್ನು ಕೇಳಬೇಕು ಅಂತ ಅವರ ಮನಸ್ಸು ಹೇಳ್ತಾ ಇದ್ದರೆ ಅವ್ರಿಗೊಂದು ಅವಕಾಶವನ್ನು ನೀವು ಮಾಡಿಕೊಟ್ಟಂತೆ ಆಗತ್ತೆ ಅಂತ ಹೇಳ್ತಾ, ಹಾಗೆಯೇ ನೀವು ಕರೆ ಮಾಡುವಾಗ ದೂರವಾಣಿ ಲೌಡ್ ಸ್ಪೀಕರ್ನಲ್ಲಿ ಇಡಬೇಡಿ ನಿಮ್ಮ ಮೊಬೈಲ್ನ. ಹಾಗೆಯೇ ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬನ್ನಿ, ನಿಶಬ್ದವಾದ ಸ್ಥಳಕ್ಕೆ ಬಂದು ಕರೆಯನ್ನು ಮಾಡಿ.

0: ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದ ಮೊದಲ ಕಾಲರ್ ಇವರು. ನಮಸ್ಕಾರ. ಹಲೋ.
1: ಹಲೋ,
0: ನಮಸ್ತೆ, ನಿಮ್ಮ ಹೆಸರು ಹೇಳಿ. ಹಲೋ
1: ಸರ್, ಮಮತಾ ಅಂತ.
0: ಹಾ, ಮಮತಾ ಅವರ, ಎಲ್ಲಿಂದ ಕರೆ ಮಾಡಿದಿರಾ? ಹಲೋ ಹೇಳಿ ಮಮತಾ, ಕೇಳಿಸ್ತಾ ಇದೆಯಾ? ಯಲಹಂಕ. ಓಕೆ, ಏನ್ ಮಾಡ್ಕೊಂಡಿದ್ದೀರಿ ಮಮತಾ? ಹಲೋ,
1: ನಾವು ಕರ್ತಿಪೋಯ ಟೆಂಪೌಶಲ ವ್ಯಾಪಾರ ಮಾಡ್ತೀವಿ.
0: ಹಾ, ವ್ಯಾಪಾರ ಮಾಡ್ತೀರಿ, ಈಗ ವ್ಯಾಪಾರದಲ್ಲೇ ಇದ್ದೀರಾ? ಹಲೋ.
1: ಹೌದು ಸರ್.
0: ಹಾ ಹಾ ಹಾ, ನಿಮ್ ಧ್ವನಿ ಕಟ್ ಕಟ್ಟಾಗಿ ಕೇಳ್ತಾ ಇದೆ. ಹಾ, ಕಟ್ ಕಟ್ಟಾಗಿ ಕೇಳ್ತಾ ಇದೆ. ಸೊ ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ಪ್ರೇಮ ಪರ್ವ ಫಿಲಂ ಇಂದ ಆಲಿಕಿರೇ ಸೋದರರೇ ಅನ್ನೋ ಹಾಡ್ಬೇಕು ಸರ್.
0: ಆಯ್ತು, ಖಂಡಿತ ಪ್ರಸಾರ ಮಾಡೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಮತಾ. ನಮಸ್ಕಾರ. ಕೆಳಗರೆ ಹಲವಾರು ಗೆಳೆಯರು ಪ್ರಯತ್ನ ಮಾಡ್ತಾ ಇರ್ತಾರೆ, ಹಾಗೇನೆ ಕರೆ ಮಾಡುವಾಗ ದಯವಿಟ್ಟು ಸ್ವಲ್ಪ ನಿಶಬ್ದವಾದ ಸ್ಥಳಕ್ಕೆ ಬನ್ನಿ. ಬೇರೆ ಬೇರೆ ಶಬ್ದಗಳು ಬರ್ತಾ ಇದ್ರೆ ಕೇಳುಗರಿಗೂ ಸಹ ಕಷ್ಟ ಆಗುತ್ತೆ, ನಮಗೂ ಧ್ವನಿ ಕೇಳೋದಿಲ್ಲ. ಹಾಗಾಗಿ ನಿಶಬ್ದವಾದ ಸ್ಥಳಕ್ಕೆ ಬನ್ನಿ. ನೋಡಿ, ಮಮತಾ ಅವರು ಮಾಮೂಲಿಯಾಗಿ ಕರೆ ಮಾಡ್ತಾನೆ ಇರ್ತಾರೆ, ಸುಳ್ಳು ಹೇಳಿ ಹಾಡನ್ನು ಕೇಳ್ತಾರೆ. ದಯವಿಟ್ಟು ಅವ್ರ ಕರೆಯನ್ನು ಸ್ವೀಕಾರ ಮಾಡಬೇಡಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗೆಯೇ ಅನೇಕರು ಪ್ರಯತ್ನ ಮಾಡ್ತಾ ಇದ್ದೀವಿ, ಕರೆ ಸಿಗ್ತಾ ಇಲ್ಲ ಅಂತ ಕೆಲವರು ಮೆಸೇಜ್ ಮಾಡ್ತಾ ಇದ್ದಾರೆ. ನಂಬರ್ನ ಮತ್ತೊಮ್ಮೆ ಹೇಳ್ತೀನಿ, ಇಲ್ಲೊಬ್ಬರು ಇನ್ನೊಮ್ಮೆ ನಂಬರ್ ಹೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. 0802236207 ಹಾಗೇ 0802237078 ಈ ಎರಡು ಸಂಖ್ಯೆಗೆ ಕರೆ ಮಾಡಬಹುದು ಅಂತ ಹೇಳ್ತಾ ನಮ್ಮ ಮಮತಾ ಅವರು ಕೇಳಿದಂತಹ ಗೀತೆ.

ಮುಂದಿನ ಗೀತೆಗಾಗಿ ನಮಗೆ ಕರೆಯನ್ನು ಮಾಡಿದ್ದಾರೆ ಗೆಳೆಯರೊಬ್ರು. ನಮಸ್ಕಾರ. ಹಲೋ ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ ನಾ ಮಾತಾಡೋದು? ಹಲೋ, ಶಿವಮೊಗ್ಗದಿಂದ ನಮಗೆ ಆಶಾ ಅವರು ಕರೆಯನ್ನು ಮಾಡಿದರು. ಅವರು ಹೊಂಬಿಸಿಲು ಚಿತ್ರದ ಈ ಗೀತೆ ನನಗಿಷ್ಟ, ಪ್ರಸಾರ ಮಾಡ್ತೀರಾ ಅಂತ ಕೇಳಿದರು. ಅವರ ಆಯ್ಕೆಯ ಇಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ ಆನಂದಿಸಿ.

0: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ. ಹಲೋ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದಿರಿ? ಹಾ, ನಿಮ್ಮ ಹೆಸರು ಹೇಳಿ.
1: ಹಲೋ
0: ಹಲೋ
1: ಹಲೋ,
0: ಕೇಳಿಸ್ತಾ ಇದೆಯಾ
1: ಸರ್? ಮಾಲೂರ್ ತಾಲೂಕು.
0: ಹಾ ಹೇಳಿ ಹೇಳಿ.
1: ಕೇಳಿಸಲ್ಲ ಸರ್.
0: ಏನು ಕೇಳಿಸ್ತಾ ಇಲ್ವಾ?
1: ಮಾಲೂರ್ ತಾಲೂಕು.
0: ಹಾ ಹೇಳಿ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ ಹೇಳಿ? ಕೇಳಿಸ್ತಾ ಇದೆ. ಹಲೋ
1: ಸರ್, ಕಲಿಯೋಗ ಭೀಮನಿಂದ ಸರ್.
0: ಹಲೋ. ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡೋಣ. ಓಕೆನಾ?
1: ಓಕೆ ಸರ್.
0: ಬಹುತೇಕ ಸ್ವಲ್ಪ ಅವ್ರಿಗೆ ರೀಚ್ ಆಗುವಲ್ಲಿ ಕೇಳಿಸುವಲ್ಲಿ ಕಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಅವರ ಇಷ್ಟದ ಗೀತೆ ಇನ್ನು ಮುಂದೆ ಪ್ರಸಾರ ಆಗುತ್ತೆ, ಕಲಿಯುಗ ಭೀಮ ಚಿತ್ರದ್ದು.

ಮುಂದಿನ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ಕಾರ. ಹಲೋ ಹಲೋ ಈಗಷ್ಟೇ ನಮ್ಮ ಗೆಳೆಯರೊಬ್ಬರು ಕರೆ ಮಾಡಿದರು. ಅವರು ಹೇಳ್ತಾ ಇದ್ರು ಇದೇ ಫಸ್ಟ್ ಟೈಮ್ ಕರೆ ಮಾಡಿರೋದು ಅಂತ. ಕರೆಯನ್ನು ಸ್ವೀಕಾರ ಮಾಡಲಿಕ್ಕೆ ಕರೆ ಸಿಗ್ತಾ ಇರಲಿಲ್ಲ, ಅಥವಾ ಬೇರೆಯವರ ಹಾಡುಗಳನ್ನೇ ಕೇಳ್ತಾ ಇದ್ವಿ, ಫಸ್ಟ್ ಟೈಮ್ ನಾವು ಕರೆ ಮಾಡಿದ್ವಿ, ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಅವರ ಇಷ್ಟದ ಗೀತೆಯನ್ನು ತಿಳಿಸಿದರು. ಹಂತಕನ ಸಂಚು ಚಿತ್ರದ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಮುಂದಿನ ಕರೆಯನ್ನ ನಮ್ಮ ಗೆಳೆಯರು ಮಾಡಿದ್ದಾರೆ. ನಮಸ್ಕಾರ. ಹಲೋ.
1: ಹಲೋ.
0: ಹಾ, ನಿಮ್ಮ ಹೆಸರು ಹೇಳಿ.
1: ಹಲೋ.
0: ಹಲೋ, ಕೇಳಿಸ್ತಾ ಇದೆಯಾ?
1: ನಾಗರಾಜ್ ಅಂತ ಹೇಳಿ ಸರ್.
0: ನಾಗರಾಜ್ ಎಲ್ಲಿಂದ ಕರೆ ಮಾಡಿದ್ರ?
1: ನಾಗರಾಜು ಅಂತ.
0: ಎಲ್ಲಿಂದ ಕರೆ ಮಾಡಿದ್ರ?
1: ಕೆರಗಾವಲ ಹತ್ರ ಸರ್.
0: ಇನ್ನೊಂದ್ಸರಿ ಹೇಳಿ. ಹಲೋ.
1: ಕೆರಗಾವಲು.
0: ಕೆರಗಾವಲು ಎಲ್ಲಿ ಬರುತ್ತೆ?
1: ಕಿರ್ಗಾವಲು. ಕಿರ್ಗಾವಲು
0: ಯಾವ ಕಡೆ ಬರುತ್ತೆ ಅದು? ಕಿರ್ಗಾವಲು
1: ಮಳವಳ್ಳಿ ಹತ್ರ ಸರ್.
0: ಮಳವಳ್ಳಿ ಹತ್ರ ಬರುತ್ತೆ. ಓಕೆ, ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ ನಾಗರಾಜ್? ಹಲೋ.
1: ಕಾಮನಬಿಲ್ಲಿನಲ್ಲಿ ಸರ್, ರಾಜ್ಕುಮಾರ್ ಅವರದು
0: ಕಾಮನಬಿಲ್ಲು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದೀರಾ.
1: ಬಾ ಮುದ್ದು ಕೊಡುವಾಗಂದನೆ.
0: ಓಕೆ, ಆಯ್ತು. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ. ಯಾವ್ದಾದ್ರು ಹಾಡಾಕಿ ಅಂತ ಹೇಳಿದ್ರಿ. ಹಲೋ. ಆಯ್ತು, ಖಂಡಿತ ಪ್ರಸಾರ ಮಾಡೋಣ. ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡೋಣ. ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದಗಳು ನಾಗರಾಜ್.

0: ಬೇಡಮ್ಮ, ಅಳ್ಬಿಡಮ್ರಿ ಅಳ್ಬಿಡಮ್ರಿ. ಚಂದಮ್ಮ ನೋಡ್ದ ಅಲ್ಲಿ ಚಂದಮ್ಮನ್ನ, ಹಾಲು ಕುಡಿಸ್ಲ, ಬೆಣ್ಣೆ ತಿಳಿಸ್ಲ, ಬೆಳಂತೀಯ?
1: ಏನಪ್ಪ ಮಾಡ್ಲಿ ನಾನಿವಾಗ?
0: ಬ್ಯಾಡ ಮರಿ ಬ್ಯಾಡ ಮರಿ, ಅಳ್ಬಿಡಮ್ಮ ಅಳ್ಬಿಡು.

0: 12:44 ಈ ಸಮಯದಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ನಮ್ಮ ಗೆಳೆಯರಾದಂತಹ ರಾಜು ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ, ಹಾಗೇನೆ ಸರಿ ಕರೆ ಮಾಡಿದ್ದಾರೆ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ ರಾಜು? ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು?
1: ಹಲೋ,
0: ಹಲೋ, ನೀವು ಮಾತಾಡೋದು ನಿಧಾನ ಕೇಳಿಸ್ತಾ ಇದೆ. ಕೇಳಿಸ್ತಾ ಇಲ್ವಾ? ಓಕೆ, ಈಗ ಕೇಳ್ತಾ ಇದೆಯಾ? ಈಗಲೂ ಕೇಳಿಸ್ತಾ ಇಲ್ವಾ? ಬಹುಶಃ
1: ಬ್ರೇಕ್ ಆಯ್ತಾ ಇದೆ, ವಾಯ್ಸು
0: ಬ್ರೇಕ್ ಆಗ್ತಾ ಇದೆಯಾ? ಆಯ್ತು, ನಿಮ್ಮ ಇಷ್ಟದ ಗೀತೆಯನ್ನ ಖಂಡಿತ ಪ್ರಸಾರ ಮಾಡೋಣಂತೆ. ರಾಜಕುಮಾರ ಚಿತ್ರದ ಗೀತೆ ಇಷ್ಟಪಟ್ಟು ಪ್ರಸಾರ ಮಾಡಿ ಅಂತ ಹೇಳಿದ್ರಿ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ರಾಜಕುಮಾರ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ.

0: ಹಲವಾರು ಮೆಸೇಜ್ಗಳು ಬರ್ತಾ ಇವೆ ಇವತ್ತು ಸ್ವಲ್ಪ. ಹಲೋ
1: ಸರ್,
0: ನಮಸ್ತೆ, ನಿಮ್ಮ ಹೆಸರು ಹೇಳಿ. ಹಲೋ, ಹೆಸರನ್ನ ಹೇಳಿ. ಕೇಳಿಸ್ತಾ ಇದೆಯಾ ನಾ ಮಾತಾಡೋದು? ಹಲೋ ಹಲೋ ಶಿವಣ್ಣ, ಕೇಳಿಸ್ತಾ ಇದೆಯಾ? ಬಹುತೇಕ ಶಿವಣ್ಣ ಅವರು ನಮಗೆ ಕರೆಯನ್ನು ಮಾಡಿದರು. ಸೊ ಹಾಗಾಗಿ ಅವರ ಇಷ್ಟದ ಗೀತೆಯನ್ನು, ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದರು. ಅವರ ಕರೆಗಾಗಿ ಅವರ ಇಷ್ಟದ ಗೀತೆ ಇನ್ನು ಮುಂದೆ ಪ್ರಸಾರ ಆಗುತ್ತೆ.

0: ಹಲೋ ಹಲೋ ಹಲೋ
1: ಹಲೋ
0: ಹಲೋ ಕೇಳಿಸ್ತಾ ಇದೆಯಾ?
1: ಹಲೋ
0: ಹಲೋ
1: ಹಲೋ ಹಲೋ
0: ಹಲೋ ಕೇಳಿಸ್ತಾ ಇದೆಯಾ?
1: ಹಲೋ
0: ಕೇಳಿಸ್ತಾ ಇದೆಯಾ?
1: ಹಲೋ,
0: ನಾ ಮಾತಾಡೋದು ನಿಮ್ಗೆ ಕೇಳಿಸ್ತಾ ಇದೆಯಾ ಮೇಡಮ್?
1: ಹಲೋ ನಮಸ್ಕಾರ.
0: ನಮಸ್ಕಾರ.
1: ಹಲೋ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ಬರು ಮಾಡಿದ್ದಾರೆ. ನಮಸ್ಕಾರ.
1: ಹಲೋ.
0: ನಮಸ್ಕಾರ, ನಿಮ್ಮ ಹೆಸರು ಹೇಳಿ.
1: ಹಲೋ,
0: ಹಲೋ, ಕೇಳಿಸ್ತಾ ಇದೆಯಾ? ನಾ ಮಾತಾಡೋದು ಕೇಳ್ತಾ ಇಲ್ವಾ? ಓಕೆ. ಯಾಕೋ ಇವತ್ತು ನಮ್ಮ ಅಂದರೆ ದೂರವಾಣಿ ಸ್ವಲ್ಪ ಮುನಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಕಾರ್ಯಕ್ರಮದ ಕೊನೆಯ ಗೀತೆ ಇನ್ನು ಮುಂದೆ ಪ್ರಸಾರ ಆಗುತ್ತೆ. ಈ ಗೀತೆಯೊಂದಿಗೆ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ಮುಕ್ತಾಯವಾಗುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದ್ದು, ಪ್ರಸಕ್ತ ಮುಂಗಾರು ಋತುವಿನಲ್ಲಿ ಬೆಳೆದ ಸೋಯಾಬೀನ್, ಸೂರ್ಯಕಾಂತಿ, ಹೆಸರುಕಾಳು ಬೆಳೆಗಳನ್ನು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಅನುಮೋದನೆ ನೀಡಿದೆ. ಬೆಂಬಲ ಬೆಲೆ ಯೋಜನೆಯಡಿ ಸೂರ್ಯಕಾಂತಿ, ಹೆಸರುಕಾಳು, ಸೋಯಾಬೀನ್ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿರುವುದಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿನ ನಕಲಿ ಔಷಧಿ ಜಾಲದ ಮತ್ತೊಬ್ಬ ಪ್ರಮುಖ ಆರೋಪಿ ಬಾಲಸುಬ್ರಹ್ಮಣ್ಯ ಎಂಬಾತನನ್ನು ವಿಶೇಷ ತನಿಖಾ ತಂಡ ಚೆನ್ನೈನಲ್ಲಿ ಬಂಧಿಸಿದೆ. ಈ ಬಂಧನದೊಂದಿಗೆ ನಕಲಿ ಔಷಧಿ ಜಾಲಕ್ಕೆ ಸಂಬಂಧಿಸಿದಂತೆ ಬಂಧಿತರಾದವರ ಸಂಖ್ಯೆ 7ಕ್ಕೇರಿದೆ. ಶುದ್ಧ ಮತ್ತು ನಿಯಮಿತವಾಗಿ ಪರಿಷ್ಕರಿಸಲ್ಪಟ್ಟ ಮತದಾರರ ಪಟ್ಟಿಯೇ ಪ್ರಜಾಪ್ರಭುತ್ವದ ಜೀವಾಳ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ತಪ್ಪು ಮತ್ತು ಅನರ್ಹ ಹೆಸರುಗಳು ಉಳಿದುಕೊಂಡರೆ ಇಡೀ ಚುನಾವಣಾ ಪ್ರಕ್ರಿಯೆ ಪಾರದರ್ಶಕತೆಗೆ ಧಕ್ಕೆ ತರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದೊಂದಿಗಿನ ವ್ಯಾಪಾರ ಮತ್ತು ಹೂಡಿಕಾ ಪಾಲುದಾರಿಕೆಗಳನ್ನು ಸಕ್ರಿಯವಾಗಿ ಅನ್ವೇಷಿಸುವಂತೆ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವಂತೆ ಕತಾರ್ನಲ್ಲಿರುವ ಉದ್ಯಮಗಳಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಪ್ರಯಾಣಿಕ ವಾಹನಗಳಿಗಾಗಿ ಹೊಸ ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಕಾನಮಿ CAFE ಮಾನದಂಡಗಳನ್ನು ಅಧಿಕೃತವಾಗಿ ಅಧಿಸೂಚಿಸಿದೆ. ಈ ನೂತನ ನಿಯಮಗಳು 2027 April 1 ಜಾರಿಗೆ ಬರಲಿದ್ದು 2032 March 31 ಚಾಲ್ತಿಯಲ್ಲಿರುತ್ತವೆ. ಏಷ್ಯನ್ ಗೇಮ್ಸ್ನ ಶೂಟಿಂಗ್ ಟ್ರ್ಯಾಪ್ ಮಿಶ್ರ ತಂಡ ವಿಭಾಗದಲ್ಲಿ ನೀರು ದಾಂಡ ಮತ್ತು ಕೈನಾನ್ ಚೆನ್ನೈ ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಮೂಲಕ ಏಷ್ಯನ್ ಗೇಮ್ಸ್ನಲ್ಲಿ ನೀರು ದಾಂಡ 2 ಚಿನ್ನದ ಪದಕ ಭೇಟಿಯಾಡಿದ್ದಾರೆ. ಬಿಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು, ಕಾಂಪೌಂಡ್ ವಿಭಾಗದಲ್ಲಿ 2 ಚಿನ್ನದ ಪದಕಗಳನ್ನು ಭಾರತ ತನ್ನದಾಗಿಸಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು 5:00.

0: ಇಲ್ಲಿದೆ
1: ಮೇಡಮ್.
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಇನ್ನು ಮುಂದೆ ಕೇಳಿ ಲವ್ ಗುರು ಚಿತ್ರದ ಗೀತೆಯೊಂದನ್ನು. ಕೃಷ್ಣ, ಹರಿಣಿ, ಸುಚಿತ್ರ ಇವರೆಲ್ಲ ಧ್ವನಿಯಾಗಿರುವ ಗೀತೆ ಇದು. ನಾಗೇಂದ್ರ ಪ್ರಸಾದ್ ಅವರು ಬರೆದಂತಹ ಗೀತೆಗೆ ಜೋಶ್ವಾ ಶ್ರೀಧರ್ ಅವರ ಸ್ವರಕಲ್ಪನೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸರಿಯಾಗಿ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದೊಂದಿಗಿನ ವ್ಯಾಪಾರ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕತಾರ್ ಉದ್ಯಮಗಳಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ. ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯಕ್ಕೆ ಹೆಚ್ಚಿನ ವೇಗ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪ್ರಯಾಣಿಕ ವಾಹನಗಳಿಗೆ ನೂತನ ಇಂಧನ ಕಾರ್ಯಕ್ಷಮತೆ ಮಾನದಂಡಗಳನ್ನು ಅಧಿಸೂಚಿಸಿದ ಕೇಂದ್ರ ಸರ್ಕಾರ. ಏಷ್ಯನ್ ಗೇಮ್ಸ್ ಶೂಟಿಂಗ್ಸ್ನ ಟ್ರ್ಯಾಪ್ ಮಿಶ್ರ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ, ಬಿಲ್ಲುಗಾರಿಕೆಯಲ್ಲೂ ಎರಡು ಸ್ವರ್ಣ. ಹಾಗೂ ಭಾರತ ವೆಸ್ಟ್ ಇಂಡೀಸ್ ಏಕದಿನ ಕ್ರಿಕೆಟ್ ಸರಣಿ ಗುವಾಹಟಿಯಲ್ಲಿಂದು ಎರಡನೇ ಪಂದ್ಯ. ವಾರ್ತೆಗಳ ವಿವರ. ಭಾರತದೊಂದಿಗಿನ ವ್ಯಾಪಾರ ಮತ್ತು ಹೂಡಿಕಾ ಪಾಲುದಾರಿಕೆಗಳನ್ನು ಸಕ್ರಿಯವಾಗಿ ಅನ್ವೇಷಿಸುವಂತೆ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವಂತೆ ಕತಾರ್ನಲ್ಲಿರುವ ಉದ್ಯಮಗಳಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ದೋಹಾದಲ್ಲಿ ನಡೆದ ಕತಾರ್ ಉದ್ಯಮಿಗಳ ಸಂಘದ ದುಂಡುಮೇಜಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಕ್ಷಿಪ್ರ ಆರ್ಥಿಕ ಪ್ರಗತಿ ಹಾಗೂ 2025-26 ಹಣಕಾಸು ವರ್ಷದಲ್ಲಿ ದಾಖಲಾದ 94.5 ಬಿಲಿಯನ್ ಡಾಲರ್ಗೂ ಹೆಚ್ಚಿನ ಸಾರ್ವಕಾಲಿಕ ವಿದೇಶಿ ನೇರ ಹೂಡಿಕೆಯನ್ನು ಈ ವೇಳೆ ಉಲ್ಲೇಖಿಸಿದರು. ಇದಕ್ಕೂ ಮುನ್ನ ಕತಾರ್ನ ವಿದೇಶಿ ವ್ಯಾಪಾರ ಸಚಿವ ಡಾಕ್ಟರ್ ಅಹಮದ್ ಬಿನ್ ಮೊಹಮ್ಮದ್ ಅಲ್ ಸಯ್ಯದ್ ಅವರೊಂದಿಗೆ ನಡೆಸಿದ ಸಭೆಯಲ್ಲಿ ಮೂಲಸೌಕರ್ಯ, ಆಹಾರ ಭದ್ರತೆ, ಆರೋಗ್ಯ ಹಾಗೂ ನವೋದ್ಯಮ ವಲಯಗಳ ಹೂಡಿಕೆ ಕುರಿತು ಚರ್ಚಿಸಲಾಯಿತು. ಇದರ ಜೊತೆಗೆ ಭಾರತದಲ್ಲಿ ಕತಾರ್ನ 10 ಬಿಲಿಯನ್ ಡಾಲರ್ ಹೂಡಿಕೆ ಬದ್ಧತೆಯ ಅನುಷ್ಠಾನ, ಕತಾರ್ ಹೂಡಿಕೆ ಪ್ರಾಧಿಕಾರದ ಕಚೇರಿ ಸ್ಥಾಪನೆ, ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ಚುರುಕುಗೊಳಿಸುವ ಬಗ್ಗೆಯೂ ಉಭಯ ನಾಯಕರು ಸಮಾಲೋಚಿಸಿದರು. ಭಾರತ ಮತ್ತು ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯವು ಅತ್ಯಂತ ಬಲವಾದ ವೇಗವನ್ನು ಪಡೆದುಕೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಉತ್ಪಾದಕರ ಸಂಘ ಆಯೋಜಿಸಿದ್ದ ಉದ್ಯಮಿಗಳ ದುಂಡುಮೇಜಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತದ ವಿಸ್ತರಿಸುತ್ತಿರುವ ಕೈಗಾರಿಕಾ ಕ್ಷೇತ್ರ ಹಾಗೂ ಪರಿಣಿತ

ಮಾನವ ಸಂಪನ್ಮೂಲದ ಕುರಿತು ಮಾಹಿತಿ ನೀಡಿದರು. ಉಭಯ ದೇಶಗಳ ಆರ್ಥಿಕತೆಗೆ ಹೊಸ ಶಕ್ತಿ ತುಂಬಲು ಮತ್ತು ಸದೃಢ ಪೂರೈಕೆ ಸರಣಿಯನ್ನು ನಿರ್ಮಿಸಲು ಅಮೆರಿಕದ ಉತ್ಪಾದನಾ ಸಂಸ್ಥೆಗಳು ಭಾರತದಲ್ಲಿ ತಮ್ಮ ಹೂಡಿಕೆಯನ್ನು ಹೆಚ್ಚಿಸಬೇಕು ಎಂದು ಸಚಿವರು ಕರೆ ನೀಡಿದರು. ವಿಶೇಷವಾಗಿ ಭಾರತದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳಲು ಹಾಗೂ ಸುಧಾರಿತ ಉತ್ಪಾದನಾ ವಲಯಗಳಲ್ಲಿ ಜಂಟಿ ಹೂಡಿಕೆ ಮಾಡಲು ಅಮೆರಿಕದ ಉದ್ಯಮಿಗಳಿಗೆ ಅವರು ಈ ಸಂದರ್ಭದಲ್ಲಿ ಆಹ್ವಾನ ನೀಡಿದರು. ಕೇಂದ್ರ ಸರ್ಕಾರ ಪ್ರಯಾಣಿಕ ವಾಹನಗಳಿಗಾಗಿ ಹೊಸ ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಕಾನಮಿ CAFE ಮಾನದಂಡಗಳನ್ನು ಅಧಿಕೃತವಾಗಿ ಅಧಿಸೂಚಿಸಿದೆ. ಈ ನೂತನ ನಿಯಮಗಳು 2027 ಏಪ್ರಿಲ್ 1 ಜಾರಿಗೆ ಬರಲಿದ್ದು 2032 ಮಾರ್ಚ್ 31 ಚಾಲ್ತಿಯಲ್ಲಿರಲಿವೆ. ದೇಶದಲ್ಲಿ ಮಾರಾಟಕ್ಕಾಗಿ ಉತ್ಪಾದಿಸಲಾಗುವ ಹಾಗೂ ಆಮದು ಮಾಡಿಕೊಳ್ಳಲಾಗುವ ಎಲ್ಲ ಹೊಸ ಪ್ರಯಾಣಿಕ ವಾಹನಗಳಿಗೆ ಈ ಇಂಧನ ಕಾರ್ಯಕ್ಷಮತೆ ನಿಯಮಗಳು ಅನ್ವಯವಾಗಲಿದ್ದು ಆಟೋಮೊಬೈಲ್ ಕ್ಷೇತ್ರಕ್ಕೆ ಸ್ಪಷ್ಟ ಮತ್ತು ಸ್ಥಿರವಾದ ನೀತಿ ಚೌಕಟ್ಟನ್ನು ಒದಗಿಸಲಿವೆ. ವಿದ್ಯುತ್ ಸಚಿವಾಲಯದ ಪ್ರಕಾರ ಈ ಹೊಸ ಮಾನದಂಡಗಳು ವಾಹನಗಳಲ್ಲಿ ತಂತ್ರಜ್ಞಾನದ ನಾವೀನ್ಯತೆಗೆ ಉತ್ತೇಜನ ನೀಡಿ ಇಂಧನ ಬಳಕೆಯನ್ನು ಕಡಿಮೆ ಮಾಡಲು ನೆರವಾಗಲಿವೆ. ಮುಂಬರುವ 5 ವರ್ಷದಿಂದ ವರ್ಷಕ್ಕೆ ನಿಯಮಗಳನ್ನು ಹೆಚ್ಚು ಕಠಿಣಗೊಳಿಸಲಾಗುತ್ತಿದ್ದು ಇಂಧನ ಬಳಕೆ ಪ್ರಮಾಣವನ್ನು 2027-28 ಪ್ರತಿ 100 3.99 ಲೀಟರ್ನಿಂದ 2031-32 ವೇಳೆಗೆ ಪ್ರತಿ 100 3.32 ಲೀಟರ್ಗಳಿಗೆ ಇಳಿಸುವ ಗುರಿ ಹೊಂದಲಾಗಿದೆ. ಇದರಿಂದಾಗಿ ಮುಂದಿನ 5 ಅವಧಿಯಲ್ಲಿ 16% ಹೆಚ್ಚು ಇಂಧನ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು 3 ಭೋಪಾಲ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಭೇಲ್ ದಸರಾ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಗೋಪಾಲಕ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಹೊಸ ಅಪರಾಧ ಕಾನೂನುಗಳ ಕುರಿತಾದ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಅವರು ಭೌರಿ ಬಳಿ IISER ಕ್ಯಾಂಪಸ್ಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದು ಅಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ಉಜ್ಜಯಿನಿಯಲ್ಲಿ ಡೈರಿ ಘಟಕ ಹಾಗೂ ಭೋಪಾಲ್ನಲ್ಲಿ ಸಂಸ್ಕರಿಸಿದ ಹಾಲಿನ ಉತ್ಪನ್ನಗಳ ಘಟಕ ಸೇರಿದಂತೆ ಹಲವು ಡೈರಿ ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಲಾಗುವುದು. ಭೋಪಾಲ್ ಪಶ್ಚಿಮ ಬೈಪಾಸ್ ರಸ್ತೆಗೂ ಶಂಕುಸ್ಥಾಪನೆ ನೆರವೇರಿಸಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಾಂಸ್ಕೃತಿಕ ಬಲವರ್ಧನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಗಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟ್ರೀಯ ಹೆಮ್ಮೆ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲ ಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಈಗಾಗಲೇ 1,000 ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700 ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ

0: ಸಂಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ದೇಶಾದ್ಯಂತ ಕ್ರೀಡಾಂಗಣಗಳು ಮತ್ತು ತರಬೇತಿ ಅಕಾಡೆಮಿಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಈ ಯೋಜನೆಗಳು ಭಾರತವನ್ನು ಕ್ರೀಡಾ ಪ್ರಧಾನ ರಾಷ್ಟ್ರವನ್ನಾಗಿ ರೂಪಿಸುತ್ತಿವೆ. ಶುದ್ಧ ಮತ್ತು ನಿಯಮಿತವಾಗಿ ಪರಿಷ್ಕರಿಸಲ್ಪಟ್ಟ ಮತದಾರರ ಪಟ್ಟಿಯೇ ಪ್ರಜಾಪ್ರಭುತ್ವದ ಜೀವಾಳ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ತಪ್ಪು ಮತ್ತು ಅನರ್ಹ ಹೆಸರುಗಳು ಉಳಿದುಕೊಂಡರೆ ಇಡೀ ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆಗೆ ಧಕ್ಕೆ ತರುತ್ತದೆ ಎಂದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಶೂಟಿಂಗ್ ಟ್ರ್ಯಾಪ್ ಮಿಶ್ರತಂಡ ವಿಭಾಗದಲ್ಲಿ ನೀರು ದಾಂಡ ಮತ್ತು ಕೈನಾನ್ ಚೆನ್ನೈ ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಮೂಲಕ ನೀರು ದಾಂಡ ಎರಡು ಚಿನ್ನದ ಪದಕ ಭೇಟಿಯಾಡಿದರೆ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ಕಾಂಪೌಂಡ್ ವಿಭಾಗದಲ್ಲಿ ಎರಡು ಚಿನ್ನದ ಪದಕಗಳನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಸಾಹಿಲ್ ಜಾಧವ್ ಹಾಗೂ ಚಿಕಿತಾ ತನಿಪಾರ್ತಿ ಅವರನ್ನೊಳಗೊಂಡ ಭಾರತದ ಕಾಂಪೌಂಡ್ ಮಿಶ್ರ ತಂಡ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿತು. ಈ ಐತಿಹಾಸಿಕ ಗೆಲುವಿನೊಂದಿಗೆ ಈ ಜೋಡಿ 2028 ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ಗೆ ಅಧಿಕೃತ ಅರ್ಹತೆಯನ್ನು ಪಡೆದುಕೊಂಡಿದೆ. ಇನ್ನು 60 kg ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾರತದ ಪ್ರಿಯಾ ಘಾಂಗಾಸ್ ಕಂಚು ಪದಕ ಪಡೆದಿದ್ದಾರೆ. ಇದಕ್ಕೂ ಮುನ್ನ ನಡೆದ ಮಹಿಳೆಯರ ಕಾಂಪೌಂಡ್ ಆರ್ಚರಿ ತಂಡದ ಫೈನಲ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ತಂಡವನ್ನು 238-234 ಅಂಕಗಳ ಅಂತರದಿಂದ ಸೋಲಿಸಿ ಸ್ವರ್ಣ ಪದಕವನ್ನು ಜಯಿಸಿತು. ಗುವಾಹಟಿಯ ಪರ್ಸಾಪುರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 3 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದೊಂದಿಗಿನ ವ್ಯಾಪಾರ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕತಾರ್ ಉದ್ಯಮಗಳಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ. ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯಕ್ಕೆ ಹೆಚ್ಚಿನ ವೇಗ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪ್ರಯಾಣಿಕ ವಾಹನಗಳಿಗೆ ನೂತನ ಇಂಧನ ಕಾರ್ಯಕ್ಷಮತೆ ಮಾನದಂಡಗಳನ್ನು ಅಧಿಸೂಚಿಸಿದ ಕೇಂದ್ರ ಸರ್ಕಾರ. ಏಷ್ಯನ್ ಗೇಮ್ಸ್ ಶೂಟಿಂಗ್ನ ಟ್ರ್ಯಾಪ್ ಮಿಶ್ರ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ, ಬಿಲ್ಲುಗಾರಿಕೆಯಲ್ಲೂ 2 ಸ್ವರ್ಣ. ಹಾಗೂ ಭಾರತ ವೆಸ್ಟ್ ಇಂಡೀಸ್ ಏಕದಿನ ಕ್ರಿಕೆಟ್ ಸರಣಿ ಗುವಾಹಟಿಯಲ್ಲಿಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸಮಯ 1:22. ಇವತ್ತು ಗೇಮ್ ಶೋನಲ್ಲಿ ಪದಬಂಧ. ಇವತ್ತಿನ ಪದಬಂಧ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ರೆಡಿ ಇದ್ದೀರಿ, ಪೆನ್ನು ಪೇಪರು ತೆಗೆದುಕೊಂಡು ಸಿದ್ಧರಿದ್ದೀರಿ ಅಂತ ಭಾವಿಸ್ತಾ, ದಯವಿಟ್ಟು ನಿಮ್ಮ ಹೆಸರು, ಉತ್ತರ, ಸ್ಥಳ, ಬೇರೆ ಯಾವ ಮಾಹಿತಿಯನ್ನು ಬರೆದು ಕಳಿಸಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು

ಮಾಡೋಣ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ. ಹಾಗೆಯೇ ಇವತ್ತಿನ ಪದಬಂಧ ಕಾರ್ಯಕ್ರಮದ ಮೊದಲ ಪ್ರಶ್ನೆಗೆ ಸುಳಿವು. ಮೊದಲ ಮೂರು ಪದಕ್ಕೆ ಸುಳಿವು ಹೀಗಿದೆ. ಈ ಮೇಲೆ ಹೇಳುವಂತಹ ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲ ಮೂರು ಪದ ಸಿಗುತ್ತೆ. ಅಂದರೆ ನಮಗೆ ಬೇಕಾಗಿರುವ, ಹುಡುಕುತ್ತಿರುವ ಆ ಪೂರ್ತಿ ಸಾಲಿನ ಮೂರು ಪದಕ್ಕೆ ಸುಳಿವು ಈಗಿದೆ. ಅನಿತಾ ಇದರಲ್ಲಿ ಒಂದು ಅಕ್ಷರವನ್ನು ತಗೋಬೇಕು, ಅಮ್ಮ ಒಂದು ಅಕ್ಷರ, ಅನ್ನ, ಹುರುಳು, ಹರಡು, ಕೋಳಿ, ದುಮ್ಮಿಕ್ಕಿ, ಇಷ್ಟು ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಮಗೆ ಎರಡನೇ ಪದ ಸಿಗತ್ತೆ. ಇನ್ನು ಜೀವಿ, ವನಜ, ನಮಸ್ತೆ, ಇವುಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ಮೂರನೇ ಪದ ಸಿಗುತ್ತೆ. ಮತ್ತೊಮ್ಮೆ, ಅನಿತಾ, ಅಮ್ಮ, ಅನ್ನ, ಹುರುಳು, ಹರಡು, ಕೋಳಿ, ದುಮ್ಮಿಕ್ಕಿ, ಜೀವಿ, ವನಜ, ನಮಸ್ತೆ,

ಹಲವಾರು ಗೆಳೆಯರು ಪ್ರಯತ್ನವನ್ನು ಮಾಡಿದ್ದಾರೆ, ಆದರೆ ಕೆಲವರು ಸರಿಯಾದ ಉತ್ತರವನ್ನು ನೀಡಿರೋರು, ಇನ್ನೆಲ್ಲರೂ ಬೇರೆ ಬೇರೆ ಉತ್ತರವನ್ನು ನೀಡಿದ್ದಾರೆ, ತಪ್ಪು ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಇಲ್ಲೊಬ್ಬರು ನಮಗೆ ಇನ್ನೊಂದು ಸರಿ ಹೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಪ್ರಯತ್ನ ಅಂತೂ ಸರಿಯಾಗಿದೆ, ಆದರೆ ಉತ್ತರಗಳು ಒಮ್ಮೆ ಯೋಚನೆ ಮಾಡಿ, ನೀವು ನೀಡುತ್ತಿರುವ ಪದಗಳು ಅರ್ಥವನ್ನು ಸರಿಯಾಗಿ ನೀಡ್ತಾ ಇದೆಯಾ ಅಂತ. ಯಾಕೆಂದರೆ ಅದು ತಪ್ಪು ಅರ್ಥವನ್ನು ನೀಡ್ತಾ ಇದ್ದರೆ ನೀವು ಹೇಳ್ತಾ ಇರುವ ಅಥವಾ ನೀವು ಬರೆದು ಕಳಿಸಿರುವ ಉತ್ತರ ತಪ್ಪಾಗಿದೆ ಅಂತ ಭಾವಿಸ್ಕೋಬಹುದು. ಹಾಗಾಗಿ ಮತ್ತೊಮ್ಮೆ ಸುಳಿವು ಹೀಗಿದೆ. ಅನಿತಾ ಈ ಮೇಲೆ ಹೇಳ್ತಿರುವಂತಹ ಎಲ್ಲ ಪದಗಳಲ್ಲೂ ಒಂದೊಂದು ಅಕ್ಷರವನ್ನು ತಗೋಬೇಕು. ನಾವು ಹೇಳುವಂತಹ ಈ ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೂರು ಪದ ಪೂರ್ತಿಯಾಗಿ ಸಿಗುತ್ತೆ. ದಯವಿಟ್ಟು ಪೂರ್ತಿ ಸಾಲಿಗೆ ಕಾಯಿರಿ. ಪೂರ್ತಿ ಸಾಲನ್ನು ಬರೆದು ನಿಮಗೆ ಅದನ್ನು ಒಮ್ಮೆ ಓದಿದಾಗ ಇದು ಸರಿ ಇದೆಯಾ ಅಂತ ನಿಮಗೆ ತಿಳಿಯುತ್ತೆ. ಹಾಗಾಗಿ ಪೂರ್ತಿ ಸಾಲಿಗೂ ಸುಳಿವನ್ನು ಈಗ ನೀಡ್ತೇನೆ. ಆ ಪೂರ್ತಿ ಸಾಲನ್ನು ಒಮ್ಮೆಲೆ ಬರೆದು ಕಳಿಸಿ. ಅನಿತಾ, ಅಮ್ಮ, ಅನ್ನ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲನೇ ಪದ ಸಿಗುತ್ತೆ. ಹುರುಳು, ಹರಡು, ಕೋಳಿ, ದುಮ್ಮಿಕ್ಕಿ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಎರಡನೇ ಪದ ಸಿಗುತ್ತೆ. ಜೀವಿ, ವನಜ, ನಮಸ್ತೆ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೂರನೇ ಪದ ಸಿಗುತ್ತೆ. ಹಾಗೇ ನಾಲ್ಕು, ಐದು, ಆರು, ಏಳು, ಒಟ್ಟು ಏಳು ಪದ ಇರುವಂತಹ ಸಾಲು ಇದು, ಪೂರ್ತಿ ಸಾಲಾಗತ್ತೆ. ಹಾಗಾಗಿ ಪೂರ್ತಿ ಸುಳಿವನ್ನು ಈಗ ನೀಡ್ತೇನೆ. ಅರಸ, ವಿಲ್ಲ, ಅರಸ, ವಿಲ್ಲ, ನಿಗಮ, ಗುಮ್ಮ, ನನ್ನ, ನಿಗಮ, ಗುಮ್ಮ, ನನ್ನ, ರೂಪ, ಪಿರಮಿಡ್, ಸೋರಿಕೆ, ದುರ್ಗ, ರೂಪ, ಪಿರಮಿಡ್, ಸೋರಿಕೆ, ದುರ್ಗ, ಬರ, ದುಶ್ಚಟ, ಕುವರಿ, ಬರ, ದುಶ್ಚಟ, ಕುವರಿ, ಇವಿಷ್ಟು ಪದಗಳನ್ನು ಬರ್ಕೊಳ್ಳಿ. ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಪೂರ್ತಿ ಅರ್ಥ ಬರುವಂತಹ ಸಾಲು ಸಿಗುತ್ತೆ.

ಕೇಳಕರೆ, ಹಲವಾರು ಗೆಳೆಯರು ತುಂಬಾ ಸ್ಪೀಡಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನಿಜವಾಗೂ ಸ್ಪೀಡಾಗಿ ಹೇಳಿಲ್ಲ, ಯಾಕೆಂದರೆ ಆರಾಮಾಗಿ ನೀವು ಬರೆದುಕೊಳ್ಳಬಹುದು. ಎರಡು ಸಾರಿ ಸುಳಿವನ್ನು ಹೇಳಲಾಯಿತು. ಇನ್ನು ಹಲವರು ಸರಿ ಉತ್ತರವನ್ನು ಸಹ ಈಗಾಗಲೇ ಬರೆದು ಕಳಿಸಿದ್ದಾರೆ. ಯಾರೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ ಅಂತ ನೋಡುವ ಮುನ್ನ ಮತ್ತೊಮ್ಮೆ ಸುಳಿವನ್ನು ನೀಡ್ತೀನಿ. ಒಂದು ಹಾಡಿನ ಕಾಲಾವಕಾಶ ನೀಡೋಣ, ನೋಡೋಣ ಯಾರೆಲ್ಲ ಪ್ರಯತ್ನ ಪಡ್ತಾರೆ ಸರಿಯಾಗಿ ಉತ್ತರವನ್ನು ನೀಡ್ತಾರೆ ಅಂತ. ಯಾಕೆಂದರೆ ಇದರಲ್ಲಿ ಒಟ್ಟು 7 ಪದಗಳಿವೆ, ಸರಿಯಾದ ಪದಗಳು. ತುಂಬ ಸುಲಭವಾಗಿದೆ, ತುಂಬ ಅರ್ಥಪೂರ್ಣವಾದಂತಹ ಸಾಲು ಇದು. ಒಟ್ಟು 7 ಪದ ಇರುವಂತಹ ಸಾಲಿಗೆ ಸುಳಿವು ಹೀಗಿದೆ. ಈ ಎಲ್ಲ ಪದಗಳಲ್ಲೂ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ನಮ್ಮ ಪೂರ್ತಿ ಸಂಪೂರ್ಣ ಪರಿಪೂರ್ಣ ಅರ್ಥ ಬರುವಂತಹ ಸಾಲು ಸಿಗುತ್ತೆ. ಅನಿತಾ, ಅಮ್ಮ, ಅನ್ನ. ಅನಿತಾ, ಅಮ್ಮ, ಅನ್ನ, ಹುರುಳು, ಹರಡು, ಕೋಳಿ, ದುಮ್ಮಿಕ್ಕಿ, ಜೀವಿ, ವನಜ, ನಮಸ್ತೆ. ಇನ್ನು ಮುಂದಿನ ಪದಕ್ಕೆ ಸುಳಿವು. ಅರಸ, ವಿಲ್ಲ. ಅರಸ, ವಿಲ್ಲ, ನಿಗಮ, ಗುಮ್ಮ, ನನ್ನ. ಹಾಗೇನೆ ರೂಪ, ಪಿರಮಿಡ್, ಸೋರಿಕೆ, ದುರ್ಗ. ಇನ್ನು ಕೊನೆಯ ಪದಕ್ಕೆ ಸುಳಿವು. ಬರ, ದುಶ್ಚಟ, ಕುವರಿ. ಇಷ್ಟು ಪದಗಳನ್ನು ಒಂದು ಕಡೆ ಬರ್ಕೊಳ್ಳಿ, ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಪೂರ್ತಿ ಸಾಲು ಸಿಗುತ್ತೆ.

ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿರೋರು ಗೆದ್ದೆ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಕೆಲವರು ಸೋತೆ ಅಂತ ಹೇಳಬಹುದೇನೋ ಗೊತ್ತಿಲ್ಲ. ಆದರೆ ಸೋಲು ಗೆಲುವು ಎಲ್ಲ ವಿಭಾಗದಲ್ಲೂ ಸಮನಾಗಿ ತಗೊಂಡ್ರೆ ಮುಂದೆ ಗೆಲ್ಲಲಿಕ್ಕೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ, ಕಾರಣ ಆಗತ್ತೆ ಅಂತ ಹೇಳ್ತಾ, ಅದರಲ್ಲೇನಿಲ್ಲ, ಪ್ರಯತ್ನ ಅಷ್ಟೇ ಬಹಳ ಮುಖ್ಯ. ಎಲ್ಲ ಪ್ರಯತ್ನವೂ ಒಂದಲ್ಲ ಒಂದಿನ ನಿರಂತರವಾಗಿದ್ದಾಗ, ನಿಷ್ಠೆ ಇದ್ದಾಗ ಖಂಡಿತ ಗೆಲ್ಲುತ್ತೆ ಅಂತ ಹೇಳ್ತಾ ಹಲವಾರು ಗೆಳೆಯರು ಮೆಸೇಜ್ಗಳನ್ನು ಮಾಡಿದ್ದಾರೆ. ಕೆಲವರು ಡಿಲೀಟ್ ಮಾಡ್ತಾ ಇದ್ದಾರೆ, ಕೆಲವರು ಸರಿಯಾಗಿ ಅರ್ಥ ಬರುವಂತಹ ಸಾಲನ್ನು ಮತ್ತೊಮ್ಮೆ ಬರೆದು ಕಳಿಸ್ತಾ ಇದ್ದಾರೆ, ಇನ್ನೂ ಹಲವರು ಟೈಪಿಂಗ್ ಅಂತ ಬರ್ತಾ ಇದೆ. ಸಾಕಷ್ಟು ಕಾಲಾವಕಾಶ ಈಗಾಗಲೇ ನೀಡಿದ್ವಿ, ಇನ್ನು ಸುಳಿವನ್ನು ಹೇಳಿ ಉತ್ತರವನ್ನು ನೀಡುವಂತಹ ಸಮಯ. ಅನಿತಾ, ಅಮ್ಮ, ಅನ್ನ, ಹುರುಳು, ಹರಡು, ಕೋಳಿ, ದುಮ್ಮಿಕ್ಕಿ, ಜೀವ, ವನಜ, ನಮಸ್ತೆ, ಈ ಇಷ್ಟು ಪದಗಳಲ್ಲಿ ಮೂರು ಪದ ಸಿಗತ್ತೆ ಒಂದೊಂದು ಅಕ್ಷರವನ್ನು ತಗೊಂಡ್ರೆ. ಆನಂತರ ಅರಸ, ಬಿಲ್ಲ, ನಿಗಮ, ಗುಮ್ಮ, ನನ್ನ, ರೂಪ, ಪಿರಮಿಡ್, ಸೋರಿಕೆ, ದುರ್ಗ, ಬರ, ದುಶ್ಚಟ, ಕುವರಿ, ಇವಿಷ್ಟು ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಪೂರ್ತಿ ಸಾಲು ಸಿಗುತ್ತೆ. ಪೂರ್ತಿಯಾದಂತಹ ಸರಿಯಾದ ಅರ್ಥವಿರುವಂತಹ ಸಾಲು. ನಿಮ್ಮನ್ನು ಹುಡುಕೋದು ಜೀವನ ಅಲ್ಲ, ನಿಮ್ಮನ್ನು ರೂಪಿಸೋದು ಬದುಕು. ಇದು ಸರಿಯಾದ ಅರ್ಥ ಬರುವಂತಹ ಸಾಲು. ಯಾರೆಲ್ಲ ಈ ಉತ್ತರವನ್ನು ನೀಡಿದ್ದೀರಿ, ನಿಮ್ಮ ಉತ್ತರ ಸರಿಯಾಗಿದೆ ಅಂತ ನೀವು ಅಂದ್ಕೋಬೇಕು. ಹಾಗೆಯೇ ಹೆಸರುಗಳು ನೋಡೋದಾದರೆ ಸುದರ್ಶನ್, ರಾಜಗೋಪಾಲ ನಗರ, ಇವರು ಡಿಲೀಟ್ ಮಾಡಿಬಿಟ್ರು ಅವರ ಮೆಸೇಜನ್ನು, ಯಾಕೋ ಗೊತ್ತಿಲ್ಲ, ಹೆಸರು ಅವರು ಉತ್ತರ ತಪ್ಪಾಗಿತ್ತೋ ಏನೋ, ಆದರೆ ಸರಿಯಾಗಿದೆ ಅಂತ ಭಾವಿಸ್ತೀನಿ. ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಕೆಲವರು ಈಗ ರೀಟೈಪ್ ಮಾಡಿ ಎಡಿಟ್ ಮಾಡುವಂತಹ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇರಲಿ, ತೊಂದರೆ ಇಲ್ಲ. ನಿಮ್ಮ ಉತ್ತರಗಳು, ಪ್ರಯತ್ನ ಅಷ್ಟೇ ಮುಖ್ಯ ಅಂತ ತಿಳಿಸಿದ್ದೆ. ಹಾಗಾಗಿ ಮಾಧವಿ ಪ್ರಸಾದ್ ಬೆಂಗಳೂರು ತಿಂಡ್ಲೂನಿಂದ ಸರಿಯಾಗಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಹಾಗೆಯೇ ಇವರು ಬೇರೆ ಬೇರೆ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಸ್ವಲ್ಪ ಕನ್ಫ್ಯೂಸ್ ಆಯಿತಾ ಏನು ಗೊತ್ತಾಗಲಿಲ್ಲ, ಆದರೆ ನಿಮ್ಮ ಉತ್ತರಗಳು ಬಹುತೇಕ ಸರಿ ಇದೆ ಕೆಲವರದ್ದು. ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ಹಾಗೆಯೇ ಫಿಲ್ ಇನ್ ದ ಬ್ಲಾಂಕ್ಸ್ ನನಗೆ ಫಿಲ್ ಮಾಡ್ಕೊಳ್ಳಿಕ್ಕೆ ಕೊಟ್ಬಿಟ್ಟಿಯಾರ ಒಬ್ಬರು. ಸುಮಾ ಚಿಕ್ಕಮಗಳೂರಿಂದ ಸರಿಯಾಗಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಹಾಗೆಯೇ ಜಗದಾಂಬಿಕಾ ಹಂಸವೇಣಿ ಇವರ ಉತ್ತರ ಸರಿಯಾಗಿದೆ. ಇನ್ನು ಮುಂದಿನ ಸಂದೇಶ ನೇತ್ರ ಅವರು ಕೆಂಗೇರಿಯಿಂದ, ಹಾಗೆಯೇ ಅನುಪಮ ಇವರು ಕುಮಾರ ಪಾರ್ಕ್ನಿಂದ ಮೆಸೇಜ್ ಮಾಡಿದ್ದಾರೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ರೇಖಾ ಯಲಹಂಕದಿಂದ, ಇನ್ನು ಶಾಂತಿನಿ ಅವರು ಹಾಸನದಿಂದ ಅರ್ಧ ಉತ್ತರವನ್ನು ಬರೆದು ಕಳಿಸಿದ್ದಾರೆ ಗೆಳೆಯರೊಬ್ಬರು. ಮುಂದಿನ ಪ್ರಶ್ನೆಗೆ ಖಂಡಿತ ಪ್ರಯತ್ನ ಮಾಡಿ ಪೂರ್ತಿ ಉತ್ತರವನ್ನು ಬರೆದು ಕಳಿಸಿ ಅಂತ ಹೇಳ್ತಾ, ಬಹುತೇಕ ಇನ್ನಷ್ಟು ಜನ ಈಗ ಟೈಪ್ ಮಾಡಿ ಬರೆದು ಕಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆಗೆ ನಿಮ್ಮ ಉತ್ತರ ಹರಿದು ಬರಲಿ, ಸರಿಯಾದ ಉತ್ತರಕ್ಕಾಗಿ ನಮ್ಮ ನಿರೀಕ್ಷೆ. ಹಾಗೆಯೇ ಸ್ವಲ್ಪ ಯೋಚನೆ ಮಾಡಿ ಆ ಪದಗಳನ್ನು ಬರೆದುಕೊಳ್ಳುವಾಗ ಅಥವಾ ಅದನ್ನು ಯಾವುದನ್ನು ಸರಿ ಅಂತ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮ್ಗೆ ಖಂಡಿತ ಪೂರ್ತಿ ಉತ್ತರ ಸಿಗತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯಲ್ಲಿ 1, 2, 3, 4, 5, 6 ಪದ ಇದೆ. ಆರು ಪದದಲ್ಲಿ ಆರು ಪದಕ್ಕೂ ಸುಳಿವನ್ನು ಒಮ್ಮೆಲೆ ನೀಡ್ತೀನಿ. ಒಂದು ಹಾಡಿನ ಕಾಲಾವಕಾಶವನ್ನು ನೀಡೋಣ, ನೋಡೋಣ ಯಾರೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸ್ತೀರಿ ಅಂತ. ಹಾಗಾಗಿ ಒಮ್ಮೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಪ್ರಶ್ನೆಯನ್ನು ಕೇಳಿಸ್ಕೊಳ್ಳುವಾಗ ಆ ಕಡೆ ಈ ಕಡೆ ಯೋಚನೆ ಮಾಡಿಬಿಡಿ, ನಿಧಾನವಾಗೇ ಹೇಳ್ತೀನಿ. ಈ ಎಲ್ಲ ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಆರು ಪದ ಸಿಗುತ್ತೆ. ಬರುವೆ, ದಯಾಳು, ಲಾಲಿ, ವರ, ಏಣಿ, ಗೆಳೆಯ. ಬರುವೆ, ದಯಾಳು, ಲಾಲಿ, ವರ, ಏಣಿ, ಗೆಳೆಯ, ಒಂದು ಪದಕ್ಕೆ ಸುಳಿವು. ಹಾಗೆಯೇ ಎರಡನೇ ಪದ, ತೆಪ್ಪ, ರೆಕ್ಕೆ, ದುಬಾರಿ, ಕುಳಿತುಕೋ, ಹಳ್ಳಿ. ತೆಪ್ಪ, ರೆಕ್ಕೆ, ದುಬಾರಿ, ಕುಳಿತುಕೋ, ಹಳ್ಳಿ. ಮೂರನೇ ಪದ, ಅಕ್ಕರೆ, ದುರಸ್ತಿ, ಅಕ್ಕರೆ, ದುರಸ್ತಿ. ನಾಲ್ಕನೇ ಪದ, ಅಂಬೆಗಾಲು, ಹಳತು, ವರಸೆ, ಬರವಣಿಗೆ, ಗೆಲುವು, ಗೆಡ್ಡೆ. ಅಂಬೆಗಾಲು,
ಹಳತು, ವರಸೆ, ಬರವಣಿಗೆ, ಗೆಲುವು, ಗೆಡ್ಡೆ. ಹಾಗೆಯೇ ಐದನೇ ಪದ ದಾಸ, ರಿಲೀಸ್. ಆರನೇ ಪದ ಮಾನವ, ಡಿಂಡಿಮ, ಕೋಕೋ, ದಂಡು, ಕತ್ತಲೆ, ಆಗುತ್ತದೆ. ಮಾನವ, ಡಿಂಡಿಮ, ಕೋಕೋ, ದಂಡು, ಕತ್ತಲೆ, ಆಗುತ್ತದೆ. ಇಷ್ಟು ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಪೂರ್ತಿ ಸಂಪೂರ್ಣ ಅರ್ಥ ಬರುವಂತಹ ಸಾಲು.

ಹಲವರು ಪ್ರಯತ್ನ ಪಡ್ತಾ ಇದ್ದಾರೆ, ಕೆಲವರು ಮತ್ತೊಮ್ಮೆ ಹೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ, ನಿಧಾನವಾಗಿ ಹೇಳಿ ಅಂತ ಇನ್ನೊಬ್ರು ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ನಿಧಾನವಾಗಿ ಹೇಳಿದ್ದೀವಿ, ಹಲವಾರು ಜನರು ಉತ್ತರ ಕೊಟ್ಟಿರೋದು ಅದಕ್ಕೆ ಸಾಕ್ಷಿಯಾಗಿದೆ. ಹಾಗಾಗಿ ನೀವು ಸರಿಯಾಗಿ ಬರೆದುಕೊಳ್ತಾ ಇಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ನನಗೆ ಈ ಅಂದರೆ ಪದಗಳನ್ನು ಬರೆದುಕೊಂಡು ಈ ಥರ ಆಯ್ಕೆ ಮಾಡೋದು ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಕಷ್ಟ ಖಂಡಿತ ಆಗತ್ತೆ, ಆದರೆ ಉತ್ತರ ಸಿಕ್ಕಾಗ ನೀವು ಸರಿಯಾಗಿ ಬರೆದುಕೊಂಡಾಗ ನಿಮಗೆ ಖುಷಿನೂ ಕೂಡ ಆಗತ್ತೆ. ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸುಳಿವು ಹಾಗೆಯೇ ಉತ್ತರವನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಇನ್ನು ಒಂದು ಹಾಡಿಗೆ ಕಾಲಾವಕಾಶ ಇದೆ, ಹಾಗಾಗಿ ಸುಳಿವನ್ನು ಮತ್ತೊಮ್ಮೆ ಹೇಳ್ತೀನಿ.

ಈ ಹೇಳುವ ಸಮಯದಲ್ಲಿ ಬರೆದುಕೊಂಡು ಸರಿಯಾಗಿ ಉತ್ತರವನ್ನು ನೀಡಿದ್ರೆ ಖಂಡಿತ ನಿಮ್ಮೆಲ್ಲರ ಹೆಸರುಗಳನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಬರುವೆ, ದಯಾಳು, ಲಾಲಿ, ವರ, ಏಣಿ, ಗೆಳೆಯ. ಬರುವೆ, ದಯಾಳು, ಲಾಲಿ, ವರ, ಏಣಿ, ಗೆಳೆಯ. ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲನೇ ಪದ ಸಿಗತ್ತೆ. ತೆಪ್ಪ, ರೆಕ್ಕೆ, ದುಬಾರಿ, ಕುಳಿತುಕೋ, ಹಳ್ಳಿ. ತೆಪ್ಪ, ರೆಕ್ಕೆ, ದುಬಾರಿ, ಕುಳಿತುಕೋ, ಹಳ್ಳಿ. ಅಕ್ಕರೆ, ದುರಸ್ತಿ, ಅಕ್ಕರೆ, ದುರಸ್ತಿ. ಅಂಬೆಗಾಲು, ಹಳತು, ವರಸೆ, ಬರವಣಿಗೆ, ಗೆಲುವು, ಗೆಡ್ಡೆ. ಅಂಬೆಗಾಲು, ಹಳತು, ವರಸೆ, ಬರವಣಿಗೆ, ಗೆಲುವು, ಗೆಡ್ಡೆ. ದಾಸ, ರಿಲೀಸ್, ಮಾನವ, ಡಿಂಡಿಮ, ಕೋಕೋ, ದಂಡು, ಕತ್ತಲೆ, ಆಗುತ್ತದೆ. ಮಾನವ, ಡಿಂಡಿಮ, ಕೋಕೋ, ದಂಡು, ಕತ್ತಲೆ, ಆಗುತ್ತದೆ. ಇವಿಷ್ಟೂ ಪದಗಳನ್ನು ನೀವು ಬರ್ಕೊಂಡಿದ್ದೀರಿ. ಅದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ನಮಗೆ ಬೇಕಾಗಿರುವಂತಹ ಪೂರ್ತಿ ಅರ್ಥವಾದಂತಹ, ಅಂದರೆ ಅರ್ಥ ಬರುವಂತಹ ಸಾಲು ಸಿಗುತ್ತೆ. ಉತ್ತರ ಹೀಗಿದೆ: ಬದಲಾವಣೆಗೆ ತೆರೆದುಕೊಳ್ಳಿ, ಅದು ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತದೆ. ಬದಲಾವಣೆಗೆ ತೆರೆದುಕೊಳ್ಳಿ, ಅದು ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತದೆ. ಇದು ಸರಿಯಾದ ಉತ್ತರ ಆಗಿತ್ತು. ಖಂಡಿತ ನಾವೆಲ್ಲ ಬದಲಾವಣೆಗೆ ನಮ್ಮನ್ನು ನಾವು ತೆರೆದಿಟ್ಕೊಂಡ್ರೆ, ಓಪನ್ ಮಾಡಿ ಇಟ್ಕೊಂಡ್ರೆ ನಮಗೆ ಒಂದಷ್ಟು ಬೇರೆ ಬೇರೆ ಆಯಾಮಗಳು ಸಿಗುತ್ತೆ, ಬೆಳವಣಿಗೆ ನಾವು ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಇದು ಈ ಸಾಲಿನ ತಾತ್ಪರ್ಯ ಆಗಿತ್ತು. ಇನ್ನು ಯಾರೆಲ್ಲ ಸರಿ ಉತ್ತರವನ್ನು ನೀಡಿದ್ದಾರೆ ಅಂತ ನೋಡೋದಾದರೆ, ಸುಮಾ ಚಿಕ್ಕಮಗಳೂರಿಂದ ಮೆಸೇಜ್ ಮಾಡಿದ್ದಾರೆ, ಹಾಗೆಯೇ ಪದ್ಮಾ ಅವರ ಮೆಸೇಜ್ ಬಂದಿದೆ, ಮಾಧವಿ ಪ್ರಸಾದ್ ಅವರು ಬೆಂಗಳೂರಿನಿಂದ, ರೇಖಾ ಯಲಹಂಕದಿಂದ, ಹಾಗೆಯೇ ನಂದಕಿಶೋರ್ ನಮಗೆ ಮೆಸೇಜ್ ಮಾಡಿದ್ದಾರೆ ಬಸವನಗುಡಿಯಿಂದ, ಉಮೇಶ್ ನಾರಾಯಣ ಸ್ವಾಮಿ ದೊಮ್ಲೂರಿನಿಂದ, ಸಂಜನಾ ಮಹೇಶ್ ಹೊಸೂರಿನಿಂದ, ಅನುಪಮಾ ಕುಮಾರ ಪಾರ್ಕ್ನಿಂದ, ಹಾಗೆಯೇ ಶಾಂತಿನಿ ಹಾಸನದಿಂದ. ಇನ್ನೊಮ್ಮೆ ಹೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಮುಂದಿನ ಬಾರಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಉತ್ತರವನ್ನು ತಿಳಿಸ್ಬಿಟ್ಟಿದ್ದೀವಿ. ಜಗದಾಂಬಿಕಾ ಹಂಸವೇಣಿ ಇವರೆಲ್ಲರೂ ನಮಗೆ ಸರಿಯಾದ ಉತ್ತರಕ್ಕೆ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಗೇಮ್ ಶೋ ಪದಬಂಧ ಕಾರ್ಯಕ್ರಮವನ್ನು ಈ ಕೊನೆಯ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಂದೇಶಕ್ಕೆ, ಹಾಗೆಯೇ ಪ್ರಯತ್ನಕ್ಕೆ ಪ್ರೀತಿಯ ವಂದನೆಗಳು.

0: 37 comeback win over China in the final. Early in the day, the women's team of Chikita Taniparthi, Prithika Pradeep and Jyoti Sureka Vennam beat China 238-234 to successfully defend the gold medal, followed by mixed team gold by Chikita Taniparthi and Sahil, who also secured the LA 2028 Olympics quota place for India. Indian boxer Priya Ghangas has also clinched a bronze medal in the 60-kilogram category, showcasing the nation's growing prowess in boxing. In the trap mixed team event, Niru, Danda and Kinan Chennai produced remarkable turnaround under pressure to clinch the gold medal. India moved up to the 7th in the medals tally with 10 gold, 21 silver and 28 bronze. Overall medal tally reaches 59. In men's cricket, West Indies were 15 for no loss in 2.3 overs against host India on the second ODI of the three-match series at Barsapara Cricket Stadium in Guwahati when reports last came in. And now, before we end the bulletin, the headlines once again. Government notifies new corporate average fuel economy norms for passenger vehicles, targeting over 16% improvement in fuel efficiency in 5 years. New Delhi Qatar review progress of Qatar's $10 billion investment commitment to India. Also discuss accelerating free trade agreement negotiations. Flood situation worsens in North Bihar due to continuous rainfall in Nepal. Over 200 villages affected. In Asian Games 2026, India bagged 3 gold medals in compound archery and 1 in trap mixed team event today, taking total tally to 59, including 10 gold. And in cricket, India win toss and elect to field in the second ODI against West Indies at Guwahati. And with that, we end the Midday News.
1: ಇನ್ನೀಗ ಕೇಳಿ ಕಾರ್ಯಕ್ರಮ ಸ್ಪಂದನ.
2: ನಮಸ್ಕಾರ, ಸ್ಪಂದನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ.
3: ಪ್ರೀತಿಯ ಸ್ವಾಗತ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಮಸ್ಕಾರ.
2: ನಮಸ್ಕಾರ ಅಂತ ಹೇಳ್ತಾ ಇದ್ದೀರಾ, ಏನ್ ಸಮಾಚಾರ ಹೊತ್ತು ತಂದಿದ್ದೀರಾ?
3: ಏನು ಸಮಾಚಾರ ಅಂದ್ರೆ, ಈ ಸಾಮಾನ್ಯವಾಗಿ ನನಗೊಂದು ಅನಿಸುತ್ತೆ, ನಾವು ಯಾರನ್ನೇ ಭೇಟಿಯಾದರೂ ಕೂಡ ಏನು ಏನ್ ಸಮಾಚಾರ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ. ಆಗ ಬರೋ ಉತ್ತರ ಏನು ಹೇಳಿ?
2: ಏನಿಲ್ಲಪ್ಪ, ಇನ್ನೇನಿದೆ, ಅದೇ ಮಾಮೂಲಿ ಅಂತೀವಿ
3: ಅಲ್ವಾ. ಜಗತ್ತಲ್ಲಿ ಎಷ್ಟೊಂದು ಸಮಾಚಾರಗಳಿವೆ, ಆದರೆ ಯಾರಾದರೂ ಏನು ಸಮಾಚಾರ ಅಂದಾಗ ತಕ್ಷಣ ನಾವೇನು ಮಾಡ್ತೀವಿ, ಏನಿಲ್ಲಪ್ಪ ಅಂತೀವಿ. ಅಂದರೆ ಈ ಜಗತ್ತಿನಲ್ಲಿ ಆಗ್ತಾ ಇರೋದರ ಅರಿವು ನಮಗಿಲ್ಲ ಅಂತ ಅರ್ಥನೋ, ಅಥವಾ ಇಷ್ಟೆಲ್ಲ ಆಗ್ತಾ ಇದೆ ನಮಗೆ ಗೊತ್ತು ಹೇಳೋಕ್ಕಾಗಲ್ಲ ಅಂತನೋ?
2: ಏನಿಲ್ಲ ಏನಿಲ್ಲ ಅಂತಾನೆ ಶುರು ಆಗ್ತಾ ಆಗ್ತಾ ಆಗ್ತಾ ಮುಗಿಲಾರದಷ್ಟು ಕಥೆಗಳು ಹೊರಗಡೆ ಬರುತ್ತೆ.
3: ಹ್ಞೂ, ಹೌದಲ್ವಾ. ಆಮೇಲೆ ಈ ಕಥೆ ಅಂದ ತಕ್ಷಣ ನೆನಪಾಯ್ತು ಚಂದು, ಇತ್ತೀಚೆಗೆ ಎಷ್ಟು ರೀತಿಯ ಕಥೆಗಳನ್ನು ನಾವು ಕೇಳ್ತಾ ಇರ್ತೀವಿ ಅಲ್ವಾ. ಈಗ ಯಾವುದೇ ಮಾಧ್ಯಮ ನಾವು ಓಪನ್ ಮಾಡಿದ್ರೆ, ಅದು ಸಾಮಾಜಿಕ ಜಾಲತಾಣಗಳಿರಬಹುದು ಅಥವಾ ವಾಹಿನಿಗಳಿರಬಹುದು, ಹೀಗೆ ಯಾವುದೇ ಒಂದು ವಾಹಿನಿಯನ್ನು ನಾವು ಕೇಳೋಕ್ಕೆ ಅಥವಾ ನೋಡೋಕ್ಕೆ ಶುರು ಮಾಡಿದ್ರೆ, ಅಲ್ಲಿ ಏನು ಸಮಾಚಾರ ಅಂತ ನಾವು ನೋಡಿದ್ರೆ ಏನು ಸಮಾಚಾರ ಇರುತ್ತೆ ಅಂತ ನಿಂಗೆ ಅನ್ಸುತ್ತೆ?
2: ಎಷ್ಟೊಂದು ವೇದಿಕೆಗಳು ಮಾತಾಡಲಿಕ್ಕೆ, ಸಮಾಚಾರ ಕೊಡೋದಕ್ಕೆ, ನಾವೇ ಏನೋ ವಿಶೇಷ ಅಂತ ಎಲ್ಲರೂ ಅನ್ಕೊಂಡ್ಬಿಡ್ತಾರೆ. ಆದರೆ ಎಲ್ಲ ವೇದಿಕೆಗಳಲ್ಲಿ ಬಂದವರು ಇಲ್ಲೂ ಬರ್ತಾರೆ, ಅದದೇ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಕೆಲವರು ಮಾತ್ರ ಎಲ್ಲೋ ಒಂದು ಕಡೆ ಸ್ವಲ್ಪ ವಿಶೇಷವಾಗಿ ಭಿನ್ನವಾಗಿ ನಿಲ್ತಾರೆ.
3: ಈಗ ಪಾಡ್ಕಾಸ್ಟ್ ಡೇ ಅಂತ ಆಚರಣೆ ಮಾಡ್ತೀವಿ ಇವತ್ತು, ಆಯ್ತಾ. ಪಾಡ್ಕಾಸ್ಟ್ ಅಂದರೆ ಏನು? ಇಬ್ಬರು ಕೂತ್ಕೊಳ್ಳುವಂಥದ್ದು, ಎರಡು ಮೈಕುಗಳು ಮತ್ತು ಒಂದು ಲಹರಿ, ನಾವು ಮಾತನಾಡ್ತಾ ಹೋಗೋದನ್ನು ಪಾಡ್ಕಾಸ್ಟ್ ಅಂತ ಹೇಳುವಂಥದ್ದು. ಆದರೆ ಈ ಪಾಡ್ಕಾಸ್ಟ್ ಕೂಡ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಬಗೆ ಬಗೆ ಬಗೆ ಬಗೆಯ ರೂಪಗಳನ್ನು ತಾಳ್ತಾ ಇದೆ ಅನ್ನುವಂಥದ್ದು, ಮತ್ತು ಎಲ್ಲರೂ ಇದು ಈಸಿ ಅನ್ನುವ ಕಾರಣಕ್ಕೆ ಪಾಡ್ಕಾಸ್ಟ್ಗೆ ನಾನು ಬರ್ತೀನಿ, ಯಾರೋ ಒಬ್ಬರನ್ನ ಕರಿತೀನಿ, ನಾನೊಂದು ಪಾಡ್ಕಾಸ್ಟ್ ಮಾಡ್ತೀನಿ, ಏನೋ ಒಂದು ನಡೆಯುತ್ತೆ, ಹೇಗೋ ಆಗೋಗುತ್ತೆ, ಅರ್ಧ ಗಂಟೆ 40 ನಿಮಿಷ ನಾವು ಹೇಗೋ ತಳ್ಳಿಬಿಟ್ಟರೆ ಆಗಿ ಹೋಯಿತು ಅನ್ನುವ ಒಂದು ಲಕ್ಷಣವನ್ನು ನಾವು ಬಹಳ ಕಾಣ್ತೀವಿ ಅಲ್ವಾ?
2: ನಿಜ, ನಮಗೆ ಸುಲಭವಾಗಿರಬೇಕು ವಿಷಯಗಳು ಕೂಡ. ಕೆಲವರಿಗೆ ಕಾಂಟ್ರವರ್ಸಿ ಮಾಡೋದೇ ಅಭ್ಯಾಸ. ನಮ್ಮ ವೇದಿಕೆಗಳಲ್ಲಿ ಇವ್ರು ಬಂದರು, ಹಿಂಗೆ ಹೇಳಿದ್ರು, ಅದು ಎಲ್ಲ ಕಡೆ ಸುದ್ದಿ ಆಯಿತು ಅಂತ ಹೇಳಿ ಪ್ರಚಾರ ಪಡ್ಕೊಳ್ಳೋದು ಒಂದು ತಂತ್ರ ಆಗೋಗ್ಬಿಟ್ಟಿದೆ.
3: ತಂತ್ರಗಾರಿಕೆ ಒಂದು, ಅದರ ಜೊತೆಗೆ ಪ್ರತಿಯೊಬ್ಬರದು ಒಂದು ಚಾನೆಲ್ ಇದೆ ಈಗ. ಆಮೇಲೆ ಎಲ್ಲರೂ ಸಾಮಾಜಿಕ ಜಾಲತಾಣಗಳಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್. ಹೌದು, ಈಗ ಲೈಕ್ ಅಂತ ಹಾಕ್ತಾರಲ್ಲ, ನಮಗೆ

0: ಇಷ್ಟ ಆದರೆ ನಾವೇ ಅದನ್ನ ಹತ್ತಾರು ಕಡೆಗೆ ಆ ಎಷ್ಟು ಚೆನ್ನಾಗಿದೆ ಇದು, ಏ ನೋಡು ನೋಡು ಇದು ಬಾಬಾ, ಇದನ್ನ ನೀವು ಕೇಳಿಸ್ಬೇಕು ಬಾಬಾ, ಈ ಸಿನಿಮಾ ತುಂಬ ಚೆನ್ನಾಗಿದೆ ಬಾಬಾ ಹೋಗ್ಬೇಕು ಹೋಗ್ಬೇಕಂತ ನಾವೇ ಅದಕ್ಕೆ ಒಳಗೆಯಿಂದ ಅಂದರೆ ಒಂದು ಸ್ವಯಂ ಸ್ಫೂರ್ತಿಯಿಂದ ನಾವು ಕೆಲಸ ಮಾಡ್ತೀವಿ, ಯಾರು ಏನು ಹೇಳಲೇಬೇಕಾಗಿಲ್ಲ. ಆದರೆ ಇಷ್ಟ ಆಗದೇ ಇದ್ದಾಗ ದಿನಕ್ಕೆ ನಿಮಗೆ ಒಂದು 10, 15, 20, 100 ನಿಮ್ಮ ಕಾಂಟ್ಯಾಕ್ಟಿಗೆ ಅನುಗುಣವಾಗಿ ಲೈಕು ಸಬ್ಸ್ಕ್ರೈಬು ಶೇರು ಅಂತ ಬಂದರೆ ನಾವು ಹೇಗೆ ಶೇರ್ ಮಾಡೋದು, ಹೇಗೆ ಲೈಕ್ ಮಾಡೋದು, ಯಾವುದನ್ನು ನೋಡೋದು, ಯಾವುದನ್ನು ಬಿಡೋದು ಅನ್ನುವಂತಹ ಗೊಂದಲಕ್ಕೆ ನಾವು ಒಳಗಾಗ್ತಾ ಇದ್ದೀವಿ. ಏನು ಸಮಾಚಾರ ಅಂದರೆ ಏನೂ ಇಲ್ಲ, ಸ್ವಲ್ಪ ಕಾಲ ಫೋನನ್ನು ಪಕ್ಕಕ್ಕೆ ಇಟ್ಬಿಟ್ಟು ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಅದೇ ದೊಡ್ಡ ಸಮಾಚಾರ.
1: ಬಹಳ ಸೊಗಸಾಗಿ ಹೇಳಿದ್ರಿ. ಇವತ್ತಿನ ಕಾಲಕ್ಕೆ ಬೇಕಾಗಿರೋದೇ ಅದು. ಕೊನೆ ಪಕ್ಷ ಒಂದು 1/2 ಗಂಟೆ 1 ಗಂಟೆ ನಾವು ಈ ಎಲ್ಲದರಿಂದ ದೂರ ಇದ್ದರೆ, ಅಂದರೆ ಮೊಬೈಲನ್ನು ದೂರ ಇಟ್ಟಾಗ ನಮಗೆ ಬರುವಂಥ ವಾಟ್ಸಪ್ ಮೆಸೇಜು, ಫೇಸ್ಬುಕ್ಕು, ಇನ್ಸ್ಟಾ, ಈ ಪಾಡ್ಕಾಸ್ಟ್ಗಳಲ್ಲಿ ಏನು ಕೆಲವೊಂದಕ್ಕೆ ನಾವು ಏನು ನೋಟಿಫೈಡ್ ಆಗಿರ್ತೀವಿ ಅಥವಾ ಫಾಲೋ ಮಾಡ್ತಾ ಇರ್ತೀವಿ, ಅದರಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರೋದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅದರಿಂದೆಲ್ಲದರಿಂದನೂ ಕೂಡ ದೂರ ಇರಬೇಕಂದ್ರೆ ದಿನಕ್ಕೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಮೊಬೈಲಿಂದ ದೂರ ಉಳಿಯೋದೇ ಬಹಳ ಒಳ್ಳೆಯ ಸಮಾಚಾರ.
0: ಆಮೇಲೆ ಇನ್ನೂ ಒಂದು ಸಮಾಚಾರ ಅಂದರೆ ಮೊಬೈಲಿಂದ ದೂರ ಉಳಿಯೋದು ಅಂತಂದ್ರೂ ನೀವು ಯಾವುದೋ ಒಂದನ್ನು ನೋಡಕ್ಕೆ ಹೋದಾಗ 10 ಕಡೆ ನಮ್ಮ ಅಟೆನ್ಷನ್ನ ಡೈವರ್ಟ್ ಮಾಡುವಂತಹ ಸಂಗತಿಗಳು ನಡೆಯುತ್ತೆ. ಹಾಗಾಗಿ ಮೊಬೈಲ್ನಿಂದ ದೂರ ಉಳಿಯೋದು, ನಿರ್ದಿಷ್ಟವಾಗಿ ಏನನ್ನಾದರೂ ಒಂದು ಸಮಯದಲ್ಲಿ ಮಾಡೋದು ಅಂದರೆ ಮತ್ತೆ ನನಗೆ ಆಕಾಶವಾಣಿನೇ ಅಂತ ಅನಿಸುತ್ತೆ. ಯಾಕೆ ಅಂದರೆ ಆಕಾಶವಾಣಿಯಲ್ಲಿ ನಿರ್ದಿಷ್ಟ ಸಮಯಕ್ಕೆ ನಿರ್ದಿಷ್ಟ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನಿರ್ದಿಷ್ಟವಾಗಿ ಅವರು ಆಕಾಶವಾಣಿಯನ್ನು ಫಾಲೋ ಮಾಡಿದ್ರೆ ಆಕಾಶವಾಣಿಯ ಎಷ್ಟೋ ಜ್ಞಾನ ಸಂಪತ್ತು ಎಲ್ಲರಿಗೂ ಸಿಗುತ್ತೆ ಅನ್ನುವಂಥದ್ದು.

0: ಕಳೆದ 90 ವರ್ಷಗಳಿಂದ ನಮ್ಮ ಮತ್ತೆ ಕೇಳುಗರ ಅನುಬಂಧ ಹೀಗೆ ಸಾಕ್ತಾ ಬಂದಿರೋದು. ಎಷ್ಟೊಂದು ಜನ 70 ವರ್ಷ, 50 ವರ್ಷ, 45 ವರ್ಷದಿಂದ ಬಿಡದೆ ನಮ್ಮನ್ನು ಹಿಂಬಾಲಿಸ್ತಾ ಬರ್ತಾ ಇರೋದು. ಆಕಾಶವಾಣಿ ಅಂದರೆ ಅದೊಂದು ಹೆಗ್ಗುರುತು, ಅದೊಂದು ಹೆಮ್ಮೆ, ಅದೊಂದು ಪರಂಪರೆ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡ್ತಾ ಒಂದು ಶುದ್ಧವಾದ ಭಾಷೆ ಸಂಸ್ಕೃತಿಯನ್ನು ಕೊಂಡೊಯ್ತಾ ಆಕಾಶವಾಣಿ ಹೋಗ್ತಾ ಇದೆ. ಅದಕ್ಕೆ ನಮ್ಮ ಶ್ರೋತೃಗಳು ಕೂಡ ನಿರಂತರವಾಗಿ ನಮಗೆ ಮೇಲ್ ಮಾಡ್ತಾ ಇದ್ದಾರೆ, ಪತ್ರ ಬರೀತಾ ಇದ್ದಾರೆ.
1: ಪತ್ರ ಬರೆದಿರೋರು ಯಾರು?
0: ಸಾಕಷ್ಟು ಜನ ಮೇಲ್ಗಳನ್ನ ಕಳಿಸಿದ್ದಾರೆ, ಪತ್ರಗಳನ್ನು ಕೂಡ ಬರೆದಿದ್ದಾರೆ. ಹೊಗಳಿ ಅನ್ನೋದಕ್ಕಿಂತ ಒಂದ್ ರೀತಿಯಲ್ಲಿ ಬೇಸರ ಮಾಡ್ಕೊಂಡು ಒಬ್ರು ಪತ್ರ ಬರೆದಿದ್ದಾರೆ. ನಮ್ಮ ಬೋಪ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ, ನಾನು ತುಂಬಾ ಸಲ ನಿಮ್ಗೆ ಮೇಲ್ ಮಾಡಿದ್ದೀನಿ, ಶ್ರೋತೃ ಬೃಂದಾವನ ಕಾರ್ಯಕ್ರಮವನ್ನ ಶುರು ಮಾಡಿ, ಯಾಕೆ ಶುರು ಮಾಡ್ತಾ ಇಲ್ಲ, ಎಷ್ಟು ಸಲ ಹೇಳೋದಪ್ಪ ಅಂತ ಒಂಥರ ಹುಸಿ ಮುನಸನ್ನ ತೋರಿದ್ದಾರೆ.
1: ಬೋಪ ವೆಂಕಟೇಶ್ ಅವರು ಶ್ರೋತೃ ಸಂಘವನ್ನು ಕಟ್ಟಿದವರು, ಅವರಿಗೆ ಆಕಾಶವಾಣಿ ಮೇಲೆ ಯಾವತ್ತೂ ಬೇಜಾರಂತೂ ಬರೋದೇ ಇಲ್ಲ. ನೀವು ಹೇಳಿದ ಕರೆಕ್ಟು, ಹುಸಿ ಮುನಿಸು, ಬಹಳ ಒಳ್ಳೆ ಪದನ ನೀವು ಬಳಸಿದ್ರಿ ಬೋಪ ವೆಂಕಟೇಶ್ ಅವರೇ. ಈಗ ಒಂದು ಮಾತು, ಶ್ರೋತೃ ಬೃಂದಾವನ ಅನ್ನೋದು ಕಳೆದ ಒಂದು 10 ವರ್ಷಗಳ ಹಿಂದೆ, 15 ವರ್ಷದ ಹಿಂದೆ ಪ್ರಸಾರ ಆಗ್ತಾ ಇತ್ತು ಬೃಂದಾವನ ಕಾರ್ಯಕ್ರಮದಲ್ಲಿ. ಆಗ ಇಷ್ಟೆಲ್ಲ ಚಾನೆಲ್ಗಳು ಇರಲಿಲ್ಲ, ಮತ್ತು ಶ್ರೋತೃಗಳನ್ನು ನಾವು ಸಂವಹನ ಮಾಡೋದಕ್ಕೆ ನಮಗೆ ಅಷ್ಟಾಗಿ ವ್ಯವಸ್ಥೆಗಳು ಇರಲಿಲ್ಲ. ಹಾಗಾಗಿ ನಾವು ಶ್ರೋತೃ ಬೃಂದಾವನದ ಒಂದು ಅವಕಾಶವನ್ನು ಕೊಟ್ಟಿದ್ವಿ. ಈಗ ನಿತ್ಯವೂ ಶ್ರೋತೃ ಬೃಂದಾವನವೇ. ನೋಡಿ, ನಾವು ಕಳೆದ ಈ 90 ವರ್ಷ ತುಂಬಿದ ಸಂದರ್ಭದಲ್ಲಂತೂ ನಾವು ಎಷ್ಟು ಜನ ಶ್ರೋತೃಗಳನ್ನು ಪ್ರತಿದಿನ ನಾವು ಮಾತಾಡಿಸಿದ್ದೇವೆ. ಶ್ರೋತೃಗಳ ಇಷ್ಟದ ಗೀತೆಗಳನ್ನಂತೂ ನಾವು ದಿನ ದಿನವೂ ಹಾಕ್ತಾ ಇದ್ದೀವಿ. ಮತ್ತು ಶ್ರೋತೃಗಳ ಮಾತನ್ನು ಪ್ರತಿದಿನ ನಾವು 12:05 ಒಂದು ಗಂಟೆಯವರೆಗೆ ಕೇಳ್ತೀವಿ. ಶನಿವಾರ ಭಾನುವಾರಗಳಂದು ಮೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ. ಶ್ರೋತೃಗಳ ಮಾತುಗಳನ್ನು ನಾವು ತಲುಪಿಸ್ತಾನೆ ಇರ್ತೀವಿ ಇತರರಿಗೆ. ಹಾಗಾಗಿ ವಿಶೇಷವಾಗಿ ಶ್ರೋತೃವಿನ ಬೃಂದಾವನ ಅನ್ನುವಂಥದ್ದು ಅಗತ್ಯ ಇಲ್ಲ ಅನ್ನುವಂತಹ ಭಾವನೆ. ಆದರೂ ನಿಮ್ಮ ಮಾತು ಗಮನಾರ್ಹವಾಗಿದೆ. ನೀವೇನಾದರೂ ಒಂದು ರಚನೆ ಮಾಡುವಂಥದ್ದು, ನಿಮಗೇನಾದರೂ ಒಂದು ಸ್ಕ್ರಿಪ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ದಯಮಾಡಿ ನಿಮ್ಮ ಸ್ಕ್ರಿಪ್ಟನ್ನು ತೆಗೆದುಕೊಂಡು ಬಂದು ನಮ್ಮ ಮುಖ್ಯಸ್ಥರನ್ನು ಕಾಣಿ. ಆಗ ನಿಮ್ಮ ಸ್ಕ್ರಿಪ್ಟ್ ಅಪ್ರೂವ್ ಆದರೆ ಖಂಡಿತ ನಿಮಗೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಇಷ್ಟು ಹೇಳ್ಬೋದು.
0: ಹಾಗೇನೆ ನನಗೆ ಇನ್ನೊಂದು ಅನಿಸುತ್ತೆ, ಈಗ ಹೇಗೋ ಅವರು ಶ್ರೋತೃ ಸಂಘ ಕಟ್ಟಿರೋದ್ರಿಂದ ಅವರ ಒಂದು ಸಂಘದಲ್ಲಿ ಮಾತಾಡಿ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಇದ್ರ ಬಗ್ಗೆ ಅಂತ ಅದನ್ನು ಕೂಡ ಯೋಚನೆ ಮಾಡಿ ಬರಬಹುದು.
1: ಖಂಡಿತವಾಗಿ ಹೌದು, ಪ್ರಾಯೋಜಿತ ಕಾರ್ಯಕ್ರಮ ಆದರೆ ನಿಮ್ಮದೇ ಕಾರ್ಯಕ್ರಮ, ನಿಮ್ಮದೇ ಮಾತು. ನೀವು ನಮ್ಮ ಬಳಿ ಬಂದು ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಮಾತುಗಳನ್ನು ಹೇಳಬಹುದು. ಇದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ನೀವು ಆಕಾಶವಾಣಿಗೆ ಬಂದು ಪಡ್ಕೊಳ್ಬಹುದು. ಯಾರೇ ಆಗಲಿ ನಮ್ಮಲ್ಲಿ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಮಾಡೋದಾದರೆ ಅಥವಾ 5 ನಿಮಿಷದ ಅವಧಿಯ, 10 ನಿಮಿಷದ ಅವಧಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇಚ್ಛೆ ಪಟ್ಟರೆ ನಿಲಯಕ್ಕೆ ನಿರ್ದಿಷ್ಟ ಪ್ರಾಯೋಜಕತ್ವದ ಫೀ ಇರುತ್ತೆ, ಅದನ್ನು ಸಲ್ಲಿಸಿ ಖಂಡಿತವಾಗಿ ನಾವು ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ.
0: ಇನ್ನು ನಮ್ಮ ನಾಗರಾಜು ಇ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ, ನಾವು ಈ ಹಿಂದೆ ಕೂಡ ಹೇಳಿದ್ವಿ ಕೆಲವು ಹಾಡುಗಳು ಸ್ಟಾರ್ಟ್ ಆಗಬೇಕಾದ್ರೆ ಅಥವಾ ಎಂಡ್ ಆಗಬೇಕಾದ್ರೆ ಅಬ್ರಪ್ಟೆಡ್ ಆಗಿ ಎಂಡ್ ಆಗುತ್ತೆ, ಮತ್ತು ತಾಂತ್ರಿಕ ದೋಷ ಕೂಡ ಇದೆ, ಅದು ಹಾಗೆ ಮುಂದುವರಿತಾ ಇದೆ, ನೀವಿನ್ನೂ ಸರಿ ಮಾಡಿಲ್ವಲ್ಲ ಅಂತ ಕೇಳ್ತಾ ಇದ್ದಾರೆ.
1: ತುಂಬ ಇದು ನೋಡಿ, ನೀವು ಗಮನಿಸಿರೋದನ್ನು ನಾವು ಉದ್ಘೋಷಕರು ಪ್ರತಿದಿನ ಗೀತೆ ಪ್ರಸಾರ ಮಾಡುವಾಗ ನಾವು ಗಮನಿಸಿರೋದಿಲ್ಲ ಅಂತ ನೀವು ಅಂದ್ಕೊಳ್ತೀರಾ? ಖಂಡಿತ ಇಲ್ಲ. ನೀವು ಹೇಳೋ ಮಾತು ನಮಗೂ ಅದು ಗೊತ್ತಾಗುತ್ತೆ. ನಿಮಗೆ ಹೇಗೆ ಅದು ಡಿಸ್ಟರ್ಬ್ ಆಗುತ್ತೋ ಹಾಗೆ ನಮಗೂ ಕೂಡ ಅದು ಡಿಸ್ಟರ್ಬ್ ಆಗುತ್ತೆ. ಆದರೆ ಸಾವಿರಾರು ಹಾಡುಗಳು ನಮ್ಮಲ್ಲಿ, ಎಷ್ಟು ಹಾಡುಗಳಿದೆ ಅಂದರೆ ನಾವು ಒಂದೊಂದನ್ನು

0: ಎಲ್ಲೋ ಒಂದು ಕಡೆ ಒಂದು ವಿಧಾನದಿಂದ ಮತ್ತೊಂದು ವಿಧಾನಕ್ಕೆ ನಾವು ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡಿಕೊಂಡಾಗ ಹಳೆಯ ತಾಂತ್ರಿಕ ಫಾರ್ಮ್ಯಾಟ್ನಲ್ಲಿ ಇರ್ತಕ್ಕಂಥದ್ದು ಸಪೋರ್ಟ್ ಮಾಡೋದಿಲ್ಲ ಅನ್ನುವಂತಹ ಮಾತನ್ನು ನಾವು ಕೇಳ್ತೀವಿ. ಹಾಗಾಗಿ ಕೆಲವು ಗೀತೆಗಳು ನಮಗೆ ಈ ರೀತಿ ತೊಂದರೆ ಕೊಡ್ತಾ ಇದೆ. ಅದು ತಾಂತ್ರಿಕ ದೋಷ ಅಂತ ಹೇಳಕ್ಕೆ ಬರೋಲ್ಲ, ಅದು ಸ್ವಲ್ಪ ಸಮಸ್ಯೆ ಕೆಲವೊಮ್ಮೆ ಆಗುತ್ತೆ. ಈ ಎಲ್ಲ ತಾಂತ್ರಿಕ ಕಾರಣಗಳಿಂದ ಇದನ್ನು ಖಂಡಿತವಾಗಿ ಈಗ ನೋಡಿ, ಟೆಂಟ್ ಸಿನಿಮಾ ಅಂತ ನೀವು ಹೇಳ್ತಿದ್ರಿ ಅಲ್ವಾ, ಟೆಂಟ್ ಸಿನಿಮಾಗೆ ನೀವು ಹೋದಾಗ ನೀವು ಅಲ್ಲಿ ಯಾವುದೋ ಒಂದು ಟೆಂಟಲ್ಲಿ ನೀವು ಬಾಹುಬಲಿ ಸಿನಿಮಾ ನೋಡಿದರೆ ಹೇಗಾಗತ್ತೆ? ಆ ತಾಂತ್ರಿಕತೆಗೂ ಈ ತಾಂತ್ರಿಕತೆಗೂ ಒಗ್ಗೋದಿಲ್ಲ ಅಲ್ವಾ. ನಾವು ಬಾಹುಬಲಿ ಸಿನಿಮಾನ ನೋಡಬೇಕಾದ್ರೆ ಅದನ್ನ ಆ ತಾಂತ್ರಿಕತೆ ಇರುವಂತಹ ದೊಡ್ಡ ದೊಡ್ಡ ಥಿಯೇಟರ್ಗಳಲ್ಲಿ ನೋಡಿದರೆ ಮಾತ್ರ ನಮಗೆ ಅದರ ಎಫೆಕ್ಟ್ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅದು ಹಿಡಿಸದ ಬ್ಯಾಗ್ ಒಳಗಡೆ ನಾವು ಹೆಚ್ಚಿನ ಸಾಮಾನು ತುಂಬಿದ ಹಾಗೆ ಆಗಬಹುದು. ಆದ್ದರಿಂದ ಕೆಲವೊಂದು ಸಮಸ್ಯೆಗಳು ನಮಗೆ ಏನಿದೆ ಅದನ್ನು ನಾವು ಗುರುತಿಸಿದ್ದೀವಿ. ನೀವು ಹೇಳಿರೋದು ನಮ್ಮ ಗಮನಕ್ಕೆ ಬಂದಿದೆ. ಈ ಬಗ್ಗೆ ನಾವು ತುಂಬ ತುಂಬ ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ದಯವಿಟ್ಟು ತಡೆದುಕೊಳ್ಳಿ, ನಾವು ಕೂಡ ಅಷ್ಟೇ ವಿನಂತಿ ಮಾಡೋದು ನಿಮ್ಮಲ್ಲಿ.
1: ಇದಿಷ್ಟು ವಿಷಯಗಳನ್ನು ನಾವು ಇವತ್ತು ಮಾತಾಡಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ, ಯಾಕಂದರೆ ಸಮಯ ಓಡ್ತಾ ಇದೆ.
2: ಇದಾಗಿತ್ತು ಇವತ್ತಿನ ಸ್ಪಂದನ ಕಾರ್ಯಕ್ರಮ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಸೋಯಾಬೀನ್ ಸೂರ್ಯಕಾಂತಿ ಹೆಸರುಕಾಳು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಭಾರಿ ಭಾರಿ ಸ್ಫೋಟ, ಆತಂಕ ಪಡದಂತೆ ಸ್ಥಳೀಯರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಕ್ಯಾನ್ಸರ್ ಔಷಧಿಗಳ ದರಪಟ್ಟಿ ಶೀಘ್ರವೇ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ನಕಲಿ ಔಷಧಿ ಜಾಲ ಪ್ರಕರಣ, ಮತ್ತೊಬ್ಬ ಆರೋಪಿ ಚೆನ್ನೈನಲ್ಲಿ ಬಂಧನ. ಹಾಗೂ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ ಎರಡು ಯಾತ್ರೆಗೆ ಚಾಲನೆ. ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದ್ದು, ಪ್ರಸಕ್ತ ಮುಂಗಾರು ಋತುವಿನಲ್ಲಿ ಬೆಳೆದ ಸೋಯಾಬೀನ್ ಸೂರ್ಯಕಾಂತಿ ಹೆಸರುಕಾಳು ಬೆಳೆಗಳನ್ನು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಅನುಮೋದನೆ ನೀಡಿದೆ. ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಗೆ ಅನುಮತಿ ನೀಡಿದ್ದಾರೆ. ಕನಿಷ್ಠ ಬೆಂಬಲ ಯೋಜನೆಯಡಿ ರಾಜ್ಯದಿಂದ 2026-27 ಮುಂಗಾರು ಋತುವಿನಲ್ಲಿ 115,500 ಮೆಟ್ರಿಕ್ ಟನ್ ಸೋಯಾಬೀನ್, 13,413 ಮೆಟ್ರಿಕ್ ಟನ್ ಸೂರ್ಯಕಾಂತಿ ಮತ್ತು 38,250 ಮೆಟ್ರಿಕ್ ಟನ್ ಹೆಸರುಕಾಳು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಬೆಂಬಲ ಬೆಲೆ ಯೋಜನೆಯಡಿ ಸೂರ್ಯಕಾಂತಿ ಹೆಸರುಕಾಳು ಸೋಯಾಬೀನ್ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿರುವುದಕ್ಕೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಮಧ್ಯಾಹ್ನ ಭಾರೀ ಸ್ಫೋಟ ಸಂಭವಿಸಿದೆ. ಈ ವೇಳೆ ಉಂಟಾದ ಬೆಂಕಿ ಅನಾಹುತದಲ್ಲಿ 9 ಮಂದಿಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎಂಆರ್ಪಿಎಲ್ನ ಕೋಕರ್ ಹೈಡ್ರೋ ಟ್ರೀಟಿಂಗ್ ಘಟಕದಲ್ಲಿ ಮಧ್ಯಾಹ್ನ ಭಾರೀ ಸ್ಫೋಟದೊಂದಿಗೆ ಬೆಂಕಿ ಕಾಣಿಸಿಕೊಂಡಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ., ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ ನಾರ್ವಾಡೆ ವಿನಾಯಕ ಕಾರ್ಬಾರಿ ಮತ್ತಿತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಫೋಟದ ತೀವ್ರತೆಗೆ ಸ್ಥಳೀಯ ಮನೆಗಳಲ್ಲಿ ಕಂಪನದ ಅನುಭವವಾಗಿದೆ. ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿದ್ದು ಬೆಂಕಿ ನಿಯಂತ್ರಣಿಸುವಲ್ಲಿ ಕಾರ್ಯೋನ್ಮುಖವಾಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ ಎದುರಿಸಲು ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯ ಆಸ್ಪತ್ರೆಗಳಿಗೆ ಅಗತ್ಯ ಸಿದ್ಧತೆಗಳೊಂದಿಗೆ ಸನ್ನದ್ಧವಾಗಿರಲು ಸೂಚನೆ ನೀಡಲಾಗಿದೆ. ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಸಾರ್ವಜನಿಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ಕ್ಯಾನ್ಸರ್ ಔಷಧಗಳ ದರಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಚಾಮರಾಜನಗರದ ಹನೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದ್ದು, ಈ ಔಷಧಿಗಳ ತಯಾರಿಕಾ ವೆಚ್ಚ ಹಾಗೂ ಮಾರಾಟ ವೆಚ್ಚ ಎಷ್ಟು ಎಂಬುದು ತಿಳಿದಿದೆ. ಈ ಹಿನ್ನೆಲೆಯಲ್ಲಿ 253 ಔಷಧಿಗಳ ತಯಾರಿಕಾ ವೆಚ್ಚ ಮಾರಾಟ ಮಾಡುತ್ತಿರುವ ದರದ ಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಅಡುಗೆ ಎಣ್ಣೆ ಮರುಬಳಕೆ ಮಾರ್ಗಸೂಚಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳಲ್ಲಿ ಅಡುಗೆ ಎಣ್ಣೆ ಮರುಬಳಕೆ

0: ಆರೋಗ್ಯಕ್ಕೆ ಬಗ್ಗೆ ಮಾರ್ಗಸೂಚಿ ಹೊರಡಿಸಲಾಗುವುದು. ಎಲ್ಲದಕ್ಕಿಂತ ಸಾರ್ವಜನಿಕರ ಆರೋಗ್ಯ ಮುಖ್ಯ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಮರಾಜನಗರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು, ಕೊಳ್ಳೇಗಾಲದಲ್ಲಿ ಇಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಈ ನಡುವೆ ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗುತ್ತಿಗೆದಾರರು ಬಾಕಿ ಹಣ ಬಿಡುಗಡೆ ಮಾಡಿ ಎಂದು ಪತ್ರ ಬರೆದಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಈ ಹಿಂದಿನ ಸರ್ಕಾರಗಳು ಮಾಡಿದ ಎಡವಟ್ಟಿಗೆ ಈಗ ಆರ್ಥಿಕ ಇಲಾಖೆ ಪತ್ರ ಬರೆದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಕೊಳ್ಳೇಗಾಲದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಇದಕ್ಕೂ ಮೊದಲು ಅವರು ಹನೂರಿನಲ್ಲಿ ಅಹವಾಲುಗಳನ್ನು ಸ್ವೀಕರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿನ ನಕಲಿ ಔಷಧಿ ಜಾಲದ ಮತ್ತೊಬ್ಬ ಪ್ರಮುಖ ಆರೋಪಿ ಬಾಲಸುಬ್ರಹ್ಮಣ್ಯನ್ ಎಂಬಾತನನ್ನು ವಿಶೇಷ ತನಿಖಾ ತಂಡ ಚೆನ್ನೈನಲ್ಲಿ ಬಂಧಿಸಿದೆ. ಈ ಬಂಧನದೊಂದಿಗೆ ನಕಲಿ ಔಷಧಿ ಜಾಲಕ್ಕೆ ಸಂಬಂಧಿಸಿದಂತೆ ಬಂಧಿತರಾದವರ ಸಂಖ್ಯೆ 7. ನಕಲಿ ಔಷಧಿ ತಯಾರಿಕೆ ಮತ್ತು ವಿತರಣಾ ಜಾಲದ ಬಗ್ಗೆ ಹಾಗೂ ಇದರಲ್ಲಿ ಭಾಗಿಯಾಗಿರುವ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ವಿಚಾರಣೆಗೆ ಒಳಪಡಿಸಿದ ಬಳಿಕ ಬಾಲಸುಬ್ರಹ್ಮಣ್ಯನ್ನನ್ನು ಬಂಧಿಸಲಾಗಿದೆ. ಹೆಚ್ಚಿನ ವಿಚಾರಣೆಗೆ ನ್ಯಾಯಾಲಯ 7 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಿದೆ. ಚೆನ್ನೈ ಮೂಲದ ಫಾರ್ಮಾ ಪಾಲುದಾರ ಬಾಲಸುಬ್ರಹ್ಮಣ್ಯನ್ ಡಿಎಂ ಫಾರ್ಮಾ ಎಂಬ ಔಷಧೀಯ ಕಂಪನಿಯಲ್ಲಿ ಪ್ರಶಾಂತ್ ರಂಜನ್ ಪಾಲುದಾರನಾಗಿದ್ದ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಕಿತ್ತಡಿಹಳ್ಳಿ ಗ್ರಾಮದಿಂದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಭಾರತ್ ಜೋಡೋ 2 ಪಾದಯಾತ್ರೆಗೆ ಚಾಲನೆ ದೊರೆತಿದೆ. ಸುಮಾರು 9-10 ಕಿಲೋಮೀಟರ್ ದೂರದ ಭಾರತ್ ಜೋಡೋ 2 ಪಾದಯಾತ್ರೆಯು ಕೋಟೆ ಹೊಸನಗರ ಕ್ರಾಸ್ ಮತ್ತು ನೆಲವೊಡ್ಲು ಮೂಲಕ ಸಾಗಿ ಶಿಕಾರಿಪುರದಲ್ಲಿ ಮುಕ್ತಾಯಗೊಳ್ಳಲಿದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಚಿವರಾದ ಯತೀಂದ್ರ ಸಿದ್ದರಾಮಯ್ಯ, ಕೆಎಸ್ ಬಸವಂತಪ್ಪ ಹಾಗೂ ಇತರ ಹಿರಿಯ ಕಾಂಗ್ರೆಸ್ ನಾಯಕರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. 2023 ಚುನಾವಣೆಯಲ್ಲಿ ಸೋಲು ಅನುಭವಿಸಿರುವ 84 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈ ಪಾದಯಾತ್ರೆ ಹಮ್ಮಿಕೊಂಡಿದೆ. ಬಳ್ಳಾರಿಯಲ್ಲಿ ಬಿಜೆಪಿ ಕೈಗೊಂಡಿದ್ದ 10 ದಿನಗಳ ಪಾದಯಾತ್ರೆಯ ಯಶಸ್ಸಿನಿಂದ ಪ್ರೇರಣೆ ಪಡೆದುಕೊಂಡ ಕಾಂಗ್ರೆಸ್ ಪಾದಯಾತ್ರೆ ನಡೆಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧದ ಆರೋಪಗಳು ಈಗಾಗಲೇ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿದೆ. ಕಾಂಗ್ರೆಸ್ ನಾಯಕರು ಹತಾಶೆಯಿಂದ ಆಧಾರರಹಿತ ಆರೋಪಗಳು ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲದಿಂದ ತತ್ತರಿಸಿರುವ ರೈತರಿಗೆ ಪರಿಹಾರ ಒದಗಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟ್ರೀಯ ಹೆಮ್ಮೆ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಈಗಾಗಲೇ 1,000 ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700 ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ಭ್ರಷ್ಟಾಚಾರವನ್ನು ಬೇರುಮಟ್ಟದಿಂದಲೇ ನಿಯಂತ್ರಿಸಲು ಲೋಕಾಯುಕ್ತ ಸಂಸ್ಥೆಗೆ ಇನ್ನಷ್ಟು ಅಧಿಕಾರ ಹಾಗೂ ಬಲ ನೀಡುವ ಅಗತ್ಯವಿದೆ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ತಿಳಿಸಿದ್ದಾರೆ. ಕಾರವಾರದ ಶಿರವಾಡದಲ್ಲಿರುವ ನಗರಸಭೆಯ ಕಸ ವಿಲೇವಾರಿ ಡಂಪಿಂಗ್ ಯಾರ್ಡ್ಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಲೋಕಾಯುಕ್ತದಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ಹೋಲಿಸಿದರೆ ತಪ್ಪಿದಸ್ಥರಿಗೆ ಶಿಕ್ಷೆಯಾಗುವ ಪ್ರಮಾಣ ಕಡಿಮೆ ಇದೆ. ಪ್ರಸ್ತುತ ಶೇಕಡ 10-15% ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆಯಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಯಾಬೀನ್, ಸೂರ್ಯಕಾಂತಿ, ಹೆಸರುಕಾಳು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಭಾರೀ ಸ್ಫೋಟ, ಆತಂಕ ಪಡದಂತೆ ಸ್ಥಳೀಯರಿಗೆ ಸಂಸದ ಬ್ರಿಜೇಶ್ ಚೌಟ್ ಮನವಿ. ಕ್ಯಾನ್ಸರ್ ಔಷಧಿಗಳ ದರಪಟ್ಟಿ ಶೀಘ್ರವೇ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ನಕಲಿ ಔಷಧಿ ಜಾಲ ಪ್ರಕರಣ, ಮತ್ತೊಬ್ಬ ಆರೋಪಿ ಚೆನ್ನೈನಲ್ಲಿ ಬಂಧನ. ಹಾಗೂ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ 2 ಯಾತ್ರೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಇದುವರೆಗೆ ಪ್ರದೇಶ ಸಮಾಚಾರ ಕೇಳಿದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನ, ನಿಮಗೆ ಗೊತ್ತಿರೋ ಹಾಗೆ ಒಂದೇ ಚಿತ್ರದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಈ ದಿನ ಗಡಿಬಿಡಿಗಂಡ ಚಿತ್ರದ ಗೀತೆಗಳು ಪ್ರಸಾರ ಆಗುತ್ತೆ. ಹಂಸಲೇಖ ಅವರ ಸಂಗೀತ ಸಾಹಿತ್ಯದಲ್ಲಿ ತುಂಬ ಚೆನ್ನಾಗಿ ಮುದ್ದಾಗಿ ಗೀತೆಗಳನ್ನು ಎಷ್ಟು ಬಾರಿ ಕೇಳಿದ್ರು ಬೇಜಾರಾಗದೆ ಇರೋ ರೀತಿಯಲ್ಲಿ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಂತಹ ಸಂಗೀತ ಸಾಹಿತ್ಯ ಅವರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಸುಮಧುರ ಕಂಠಸಿರಿ ಗೀತೆಗಳಿಗೆ ಇವೆ. ಇನ್ನು ಈ ಚಿತ್ರ 1993 ಬಿಡುಗಡೆಯಾಗತ್ತೆ. ಕೃಷ್ಣ ಮೋಹನ್ ರಾಜು ಇವರು ಚಿತ್ರದ ನಿರ್ಮಾಪಕರು, ವಿ ಎಸ್ ರೆಡ್ಡಿ ನಿರ್ದೇಶಕರು. ಎಲ್ಲರಿಗೂ ಗೊತ್ತಿರೋ ಹಾಗೆ ರವಿಚಂದ್ರನ್ ಅವರು ಅಭಿನಯ ಮಾಡಿರುವಂತಹ ರೋಜಾ, ಜಗ್ಗೇಶ್, ರಮ್ಯಾ ಕೃಷ್ಣ ಇನ್ನಿತರೆ ನಟರ ಅಭಿನಯ ಇರುವಂತಹ ಚಿತ್ರ ಇದು. ಮುಖ್ಯಮಂತ್ರಿ ಚಂದ್ರು, ದೊಡ್ಡಣ್ಣ ಇವರೆಲ್ಲರೂ ಹಾಸ್ಯದ ರಸದೌತಣವನ್ನೇ ನೀಡ್ತಾರೆ. ಈ ಚಿತ್ರ ಬೇರೆ ಬೇರೆ ಭಾಷೆಗಳಲ್ಲೂ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಬನ್ನಿ ಒಂದೊಂದಾಗಿ ಕೇಳೋಣ ಗಡಿಬಿಡಿ ಗಂಡ ಚಿತ್ರದ ಗೀತೆಗಳನ್ನು.

ಈ ಗೀತೆಯೊಂದಿಗೆ ಇವತ್ತಿನ ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಇನ್ನೇನು 3 ಗಂಟೆ ಆಗಲಿದೆ. ಸರಿಯಾಗಿ 3 ಗಂಟೆಗೆ ಹಿಂದಿ ಕಾರ್ಯಕ್ರಮಗಳು ಎಂದಿನಂತೆ ಪ್ರಸಾರ ಆಗುತ್ತೆ. ಮತ್ತೆ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM.

ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪರಿಮಳ ಕಾರ್ಯಕ್ರಮ ಸಿನಿಮಾ ತಾರೆಗಳ ಕುರಿತಾದ ಪರಿಮಳವನ್ನು ಬೀರುವಂತಹ, ಅಂದರೆ ಅವರ ಕುರಿತಾದ ಮಾಹಿತಿ, ಒಂದಷ್ಟು ಅಂಶಗಳನ್ನು, ವಿಚಾರಗಳನ್ನು, ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ, ಜೊತೆಗೆ ಅವರದ್ದೇ ಅಭಿನಯ ಇರುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಪರಿಮಳ ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತೀವಿ. ಮುಕ್ತ ಮಾತುಕತೆಗೆ ಒಂದು ವೇದಿಕೆ ಪರಿಮಳ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಏನು ಅಂತ ತಿಳಿಯುವ ಮುನ್ನ ಒಂದು ಹಾಡು, ನೀನೊಂದು ಬೆಂಕಿಪಟ್ಟಣ ಅಂತ ಹಾಡಿನ ಸಾಲು ಹೇಳ್ತಾ ಇದೆ.

ನೀನೊಂದು ಬೆಂಕಿ ಪಟ್ಟಣ, ಬೆಂಕಿಗೂ ನಾನೇ ಸಿಕ್ಕನ. ನೋಡಿ, ಕವಿತೆ ಅಥವಾ ಹಾಡಿನ ಸಾಲು ಬರೆಯೋರು ಹೇಗೆಲ್ಲ ವಿಭಿನ್ನವಾಗಿ ಯೋಚನೆ ಮಾಡ್ತಾ ತಮ್ಮ ಹಾಸ್ಯದ ಕಚಗುಳಿಯನ್ನು ಹಾಡಿನ ಸಾಲಿನಲ್ಲೂ ಬರೆದು ತಿಳಿಸಬಹುದು ನಮ್ಮಲ್ಲಿಗೆ ಸಂಗೀತದ ಮುಖಾಂತರ, ಅದರಲ್ಲೂ ಧ್ವನಿಯ ವಿಶೇಷತೆಯ ಮುಖಾಂತರ ಗಾಯಕರು ಹಾಡುವಲ್ಲಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ವಿಷಯ ಏನಪ್ಪ ಅಂದರೆ, ಅನೇಕ ಹಾಸ್ಯ ನಟರ ದಂಡು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೆ. ಎಲ್ಲ ಚಿತ್ರರಂಗಗಳಲ್ಲೂ ಹಾಸ್ಯ ನಟರ ಒಂದು ಬಹಳ ದೊಡ್ಡ ತಂಡ ಇರುತ್ತೆ. ಹಾಸ್ಯ ನಟರು, ಎಲ್ಲ ಹಾಸ್ಯ ನಟರು ಕೆಲವು ಚಿತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ, ಸಂಪೂರ್ಣ ಹಾಸ್ಯಮಯ ಚಿತ್ರ ಆಗಿರುತ್ತೆ. ಇನ್ನು ಕೆಲವು ಚಿತ್ರಗಳಲ್ಲಿ ನಾಯಕ ನಟರ ಸ್ನೇಹಿತನ ಪಾತ್ರ ಮಾಡಿರ್ತಾರೆ, ಹಾಗೆಯೇ ಕೆಲವು ಚಿತ್ರಗಳಲ್ಲಿ ಖಳನಟರಾಗೂ ಸಹ ಹಾಸ್ಯ ನಟರಾಗಿ, ಹಾಸ್ಯ ಖಳನಟರಾಗಿ ಅಭಿನಯ ಮಾಡಿರ್ತಾರೆ. ಇನ್ನು ಕೆಲವು ಚಿತ್ರಗಳಲ್ಲಿ ಮುಖ್ಯ ಖಳನಟರ ಜೊತೆಯಲ್ಲಿ ಅವರ ಸ್ನೇಹಿತರಾಗಿ ಹಾಸ್ಯವನ್ನು ಅಲ್ಲಿ ಮಾತುಗಳನ್ನು ಆಡ್ತಾ ಇರ್ತಾರೆ. ಹೀಗೆ ಬೇರೆ ಬೇರೆ ಪಾತ್ರಗಳ ಮುಖಾಂತರ ಹಾಸ್ಯ ನಟರು ನಮ್ಮಲ್ಲಿಗೆ ಬರ್ತಾರೆ, ಹಾಗೆಯೇ ನಮ್ಮ ಮನಸ್ಸನ್ನು ಗೆಲ್ತಾರೆ, ಕಚಗುಳಿಯನ್ನು ಇಡ್ತಾರೆ. ಮತ್ತೆ ಮತ್ತೆ ಆ ಸನ್ನಿವೇಶಗಳು ಬಂದಾಗ ಅಥವಾ ನಾವು ಯಾವುದೋ ಸನ್ನಿವೇಶದಲ್ಲಿ ಅವರನ್ನು ನೆನೆಸಿಕೊಳ್ಳುವಂತೆ ಮಾಡ್ತಾರೆ. ಆದರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಏನಪ್ಪ ಅಂದರೆ, ಇಷ್ಟೆಲ್ಲ ಹಾಸ್ಯ ನಟರು, ನರಸಿಂಹರಾಜು, ಬಾಲಕೃಷ್ಣ, ಮೈಸೂರು ಲೋಕೇಶ್, ಮುಸುರಿ ಕೃಷ್ಣಮೂರ್ತಿ, ಶರಣ್, ಕೋಮಲ್ ಕುಮಾರ್, ಜಗ್ಗೇಶ್, ಸಾಧು ಕೋಕಿಲ, ಮುಖ್ಯಮಂತ್ರಿ ಚಂದ್ರು, ದೊಡ್ಡಣ್ಣ ಅವರು, ರಂಗಾಯಣ ರಘು ಅವರು, ಚಿಕ್ಕಣ್ಣ ಅವರು, ಹೀಗೆ ಬಹುತೇಕ ಈಗ ಹೊಸ ಪೀಳಿಗೆಯ ಹಾಸ್ಯ ನಟರಿಂದ ಹಿಡಿದು ಹಳೆಯ ತಲೆಮಾರಿನ ಎಲ್ಲ ಹಾಸ್ಯ ನಟರವರೆಗೂ ಪ್ರಾರಂಭದ ದಿನಗಳಲ್ಲಿ ಅವರು ಪೋಷಕ ಪಾತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾ ಇರ್ತಾರೆ, ಅಥವಾ ಸಣ್ಣ ಪುಟ್ಟ ಪಾತ್ರಗಳಲ್ಲಿ, ಆಗಾಗ್ಗೆ ಬಂದು ಹೋಗುವಂತಹ ಪಾತ್ರಗಳಲ್ಲಿ, ಹಾಸ್ಯದ ಸನ್ನಿವೇಶಗಳಲ್ಲಿ ಮಾತ್ರ ತಮ್ಮ ಭೂಮಿಕೆಯನ್ನು ನಟಿಸಿ ಹೋಗ್ತಾ ಇರ್ತಾರೆ. ಆದರೆ ಕಾಲ ಕಳೆದಂತೆ, ಬೇಡಿಕೆ ಹೆಚ್ಚಾದಂತೆ, ಅವರನ್ನು ಜನರು ಇಷ್ಟಪಡುವಂತಹ ಸಂಖ್ಯೆ ಜಾಸ್ತಿಯಾದಂತೆ ಅವರು ಮುಂದೆ ಒಂದು ಪೂರ್ಣ ಪ್ರಮಾಣದ ಪಾತ್ರದಲ್ಲಿ ಅಭಿನಯ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಇಲ್ಲಿಗೊಂದು ವಿರಾಮ ತಗೋಣ, ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.

4:11:21 ಈ ಸಮಯದಲ್ಲಿ ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಹಾಸ್ಯ ನಟರು ಪ್ರಾರಂಭದ ದಿನಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾ ಜನರ ಮನಸ್ಸನ್ನು ಗೆಲ್ತಾ ನಂತರ ಪೂರ್ಣ ಪ್ರಮಾಣದಲ್ಲಿ ಚಿತ್ರವನ್ನು ಆವರಿಸಿಕೊಳ್ತಾರೆ, ಅಂದರೆ ನಾಯಕ ನಟರಾಗಿ ಭರ್ತಿಯನ್ನು ಪಡಿತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸ್ಯ ನಟರಾಗಿ ಪ್ರಾರಂಭದ ದಿನಗಳನ್ನು ಶುರು ಮಾಡಿ ಚಿತ್ರರಂಗದಲ್ಲಿ ಅಥವಾ ಕಿರುತೆರೆಯಲ್ಲಿ ಬೆಳ್ಳಿ ಪರದೆಗೆ ಬಂತು, ನಂತರದ ದಿನಗಳಲ್ಲಿ ನಾಯಕ ನಟರಾಗಿ ಮಿಂಚಿದಂತಹ ನಟರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮ. ಇನ್ನು ಅನೇಕರು ಇದ್ದಾರೆ, ಎಲ್ಲರೂ ಪ್ರಯತ್ನ ಪಟ್ಟವರೆ, ಎಲ್ಲರೂ ಪ್ರಯೋಗಗಳ ಮುಖಾಂತರ ನಮ್ಮ ಮುಂದೆ ಬಂದವರೆ. ಎಲ್ಲರ ಮ್ಯಾನರಿಸಂ ಬೇರೆ, ಒಬ್ಬರು ಮುಖದ ಹಾವ ಭಾವದಿಂದ ನಮ್ಮನ್ನು ನಗಿಸಿದ್ರೆ ಇನ್ನೊಬ್ಬರು ಆಂಗಿಕ ಅಭಿನಯದಿಂದ ನಗಿಸ್ತಾರೆ. ಅವರು ನಡೆದು ಬರುವ ರೀತಿ, ಅವರ ಎಲ್ಲ ರೀತಿಯ ಅಭಿನಯದ ಶೈಲಿ, ಒಬ್ಬೊಬ್ಬರದು ಒಂದೊಂದು ರೀತಿ, ಒಬ್ಬರು ಮಾತಾಡುವ ವೈಖರಿಯಲ್ಲಿ ನಮ್ಮನ್ನು ನಗಿಸ್ತಾರೆ ಅಥವಾ ಆ ಡೈಲಾಗ್ ಡೆಲಿವರಿಯಲ್ಲಿ ನಗಿಸ್ತಾರೆ. ಹೇಳುವ ಸಂಭಾಷಣೆ ಅದೇ ಸಾಲು ಅದೇ ಪದಗಳು ಇದ್ದರೂ ಸಹ ಅವರು ಹೇಳುವ ರೀತಿಯಲ್ಲಿ ನಮ್ಮನ್ನು ನಗೆಯ ಹೊನಲೆ ತೇಲಾಡಿಸ್ತಾರೆ. ಹಾಗೆ ಒಬ್ಬೊಬ್ಬರದು ಒಂದೊಂದು ಕಚ್ಚುಗುಳಿ ಇಡುವಂತಹ ಸ್ಟೈಲ್ ಇರುತ್ತೆ, ಅವರದ್ದೇ ಸ್ಟೈಲ್ ನಮಗೆ ಇಷ್ಟ ಆಗ್ತಾ ಹೋಗುತ್ತೆ. ದಿನಗಳು ಕಳೆದಂತೆ ಅದನ್ನು ಇನ್ನೂ ಹೆಚ್ಚು ಹೆಚ್ಚು ನೋಡಬೇಕು ಅನ್ಸುತ್ತೆ. ಆಗ ಅವರಿಗೆ ಒಬ್ಬರು ನಿರ್ದೇಶಕರು ಸಿಗ್ತಾರೆ, ಕತೆ ಚಿತ್ರಕಥೆಯನ್ನು ಬರೆದುಕೊಂಡು ಬರ್ತಾರೆ. ಈ ಚಿತ್ರಕ್ಕೆ, ಈ ಒಂದು ಕತೆಗೆ ನೀವು ಆಪ್ಟ್ ಅನ್ಸುತ್ತೆ, ನೀವು ಮಾಡಬಹುದಾ ಅಂತ ಕೇಳ್ತಾರೆ. ಹಾಗಾಗಿ ಅಂತಹ ಅನೇಕ ಚಿತ್ರಗಳು ನಮ್ಮ ಮುಂದೆ ಉದಾಹರಣೆಯಾಗಿ ನಿಲ್ಲುತ್ತೆ. ಹಲವಾರು ನಟರು ಈ ರೀತಿ ನಾಯಕ ನಟರಾಗಿ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸು, ಹಣ ಎಲ್ಲವನ್ನು ಸಂಪಾದನೆ ಮಾಡ್ತಾ ನೂರಾರು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾ ಮುಂದೋಗ್ತಾ ಇರ್ತಾರೆ. ಅಂದರೆ ಪ್ರಾರಂಭದ ದಿನಗಳಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯ ಮಾಡಿದರೂ ಸಹ ನಂತರ ನಾಯಕ ನಟರಾಗಿ ಚಿತ್ರಗಳ ಸಂಖ್ಯೆ ಕಡಿಮೆ ಆದರೂ ಸಹ ಅವರ ನಟನೆ ಚಿತ್ರದುದ್ದಕ್ಕೂ ಇರುತ್ತೆ. ಹಾಗಾಗಿ ಬಹಳ ಬೇಡಿಕೆಯ ನಟರಾಗಿ ಅವರು ಗುರುತಿಸ್ಕೊಳ್ತಾರೆ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ನಿಮಗೆ ಇಷ್ಟೊಂದು ಹಾಸ್ಯ ನಟರ ದಂಡಲ್ಲಿ ಯಾರು ನಾಯಕ ನಟರಾಗಿ ಅಭಿನಯ ಮಾಡಿರುವಂತಹ ಯಾವ ಚಿತ್ರ ಇಷ್ಟ ಆಗತ್ತೆ, ಹಾಗೇನೆ ಯಾಕೆ ನಿಮಗೆ ಅವರು ತುಂಬ ಇಷ್ಟ ಆಗ್ತಾರೆ, ಅವರ ಅಭಿನಯ ನಟನೆ ಇಷ್ಟ ಆಗತ್ತೆ ಅಂತ ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091019. ಇಷ್ಟೊಂದು ಫಾಸ್ಟಾಗಿ ಹೇಳಿದ್ರೆ ಹೆಂಗೆ ಬರ್ಕೊಳ್ಳೋದು ಅಂತ ನೀವು ಮತ್ತೆ ನನ್ನನ್ನು ಕೇಳುವ ಮುನ್ನ ಮತ್ತೊಮ್ಮೆ ನಿಧಾನವಾಗಿ ಹೇಳ್ಬಿಡ್ತೀನಿ. 9 4 8 3 0 1 0 9 ಮತ್ತೊಮ್ಮೆ 9 4 8 3 0 1 0 2 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ. ಈಗಾಗಲೇ ಹಲವಾರು ಸಂದೇಶಗಳು ಬಂದಿದೆ, ಅವರು ಕೆಲವರ ಹೆಸರುಗಳನ್ನು ಸಹ ಬರೆದು ಕಳಿಸಿದ್ದಾರೆ. ಆದರೆ ಒಟ್ಟಿನಲ್ಲಿ ಅವರ ಪ್ರಾರಂಭದ ದಿನದಿಂದಾನೇ ಅವರು ಹಾಸ್ಯ ಪಾತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾ ನಂತರ ನಾಯಕ ನಟರಾಗಿ ನಮ್ಮ ಮುಂದೆ ಬಂದು ಹಿಂತಿರುಗಿ ನೋಡದೆ ಹಲವಾರು ಚಿತ್ರಗಳ ಮುಖಾಂತರ ಪ್ರೊಡ್ಯೂಸರ್ ಸಹ ಆಗಿ ಸಹ ಅವರು ಕೆಲಸವನ್ನು ಮಾಡಿರ್ತಾರೆ. ಅದರಲ್ಲಿ ಮುಖ್ಯ ಹೆಸರು ದ್ವಾರಕೇಶ್ ಅವರದ್ದು ಬರುತ್ತೆ, ಇನ್ನು ನೀನಾಸಂ ಸತೀಶ್ ಅವರು ಹೊಸ ಪ್ರಯತ್ನಗಳ ಮುಖಾಂತರ ಬರ್ತಾ ಇದ್ದಾರೆ, ಹಾಗೆಯೇ ಶರಣ್ ಅವರು ಸಹ ಒಂದಷ್ಟು ಗ್ಯಾಪ್ಗಳನ್ನು ನೀಡ್ತಾ ಸಮಯದ ಜೊತೆಗೆ ನಮ್ಮ ಮುಂದೆ ಬರ್ತಾರೆ ತಮ್ಮದೇ ಹಾಸ್ಯ ನಟನೆಯ ಮುಖಾಂತರ. ಅದರಲ್ಲೂ ಸೀರೀಸ್ಗಳನ್ನು ಸಹ ಅವರು ತರ್ತಾರೆ.

ಪರಿಮಳ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಅನೇಕರು ಮೆಸೇಜ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಅಥವಾ ಮುಂದಿನ ಹಂತದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನು ಒಂದೊಂದಾಗಿ ನೋಡೋಣ, ಏನೆಲ್ಲ ಕಳಿಸ್ತಾ ಇದ್ದೀರಾ ಅಂತ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾಮಿಡಿಯನ್ಸ್ ನಮ್ಮ ಮಧ್ಯೆ ಇದ್ದರು. ಅದರಲ್ಲಿ ಶರಣ್ ಅವರು ಅಧ್ಯಕ್ಷ ಚಿತ್ರದ ಮುಖಾಂತರ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಾಣ್ತಾ ಉಪಾಧ್ಯಕ್ಷ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯವನ್ನು ಮಾಡ್ತಾರೆ. ಆನಂತರ ಲಕ್ಷ್ಮೀಪುತ್ರ, ಜೋಡೆತ್ತು ಹೀಗೆ ಹಲವಾರು ಚಿತ್ರಗಳು ಅನೌನ್ಸ್ ಆಗುತ್ತೆ, ಬಿಡುಗಡೆಗೆ ಸಿದ್ಧವಾಗಿದೆ. ಅವರದ್ದೇ ಮುಖ್ಯ ಭೂಮಿಕೆಯಲ್ಲಿ ಚಿತ್ರಗಳು ಬರಲಿಕ್ಕೆ ತಯಾರಾಗಿದೆ. ಹಾಗೆಯೇ ಶರಣ್ ಅವರು, ಜಗ್ಗೇಶ್ ಅವರು ಸ್ವಲ್ಪ ಬ್ರೇಕ್ ತಗೊಂಡಂಗಿದೆ. ಇನ್ನು ಉಳಿದಂತೆ ಬೇರೆ ನಾಯಕ ನಟರು ಸಹ, ಕೋಮಲ್ ಅವರು ಸಹ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಹಲವು ಚಿತ್ರಗಳು ಸೋಲಬಹುದು, ಗೆಲ್ಲಬಹುದು, ಆದರೆ ಪ್ರಯತ್ನ ನಿರಂತರ ಅಂತ ಅವರು ಹೇಳ್ತಾ ಇರ್ತಾರೆ.

ಹಿರಿಯ ನಟರಾದಂತಹ ದ್ವಾರಕೇಶ್ ಅವರು ಅನೇಕ ಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯವನ್ನು ಮಾಡ್ತಾ ಜನರ ಮನಸ್ಸನ್ನು ಗೆಲ್ತಾ ಕರ್ನಾಟಕದ ಕುಳ್ಳ ಅಂತಲೇ ಹೆಸರುವಾಸಿಯಾದರು. ಮಂಕುತಿಮ್ಮ, ಕುಳ್ಳ ಕುಳ್ಳಿ, ಕುಳ್ಳ ಏಜೆಂಟ್ 00, ಹಾಗೆಯೇ ಗುರು ಶಿಷ್ಯರು ಚಿತ್ರದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಾಣುತ್ತೆ ಈ ಗುರು ಶಿಷ್ಯರು ಚಿತ್ರದ ಅವರ ಹಾಸ್ಯ ಪಾತ್ರ, ಹಾಗೆಯೇ ಎಲ್ಲ ಉಳಿದ ಎಲ್ಲ ಹಾಸ್ಯ ನಟರ ಪಾತ್ರಗಳು. ಇನ್ನು ಕಿಲಾಡಿಗಳು, ಕಿಟ್ಟು ಪುಟ್ಟು, ಹೀಗೆ ಹಲವಾರು ರಾಯರು ಬಂದರು ಮಾವನ ಮನೆಗೆ. ಅನೇಕ ಚಿತ್ರಗಳಲ್ಲಿ ಅವರ ಅಭಿನಯ, ಹಾಗೆಯೇ ಹಾಸ್ಯದ ಹೊನಲು, ಹೀರೋ ಜೊತೆ ನಾಯಕ ನಟರಾಗಿ ಅಭಿನಯ ಮಾಡಿರೋದು, ಜೊತೆಗೆ ಇಷ್ಟೆಲ್ಲ ಅಭಿನಯದ ನಂತರ ತುಂಬು ವೃತ್ತಿ ಬದುಕಿನ ನಂತರ ಹಲವಾರು ಚಿತ್ರಗಳನ್ನು ಅವರು ನಿರ್ಮಾಣವನ್ನು ಮಾಡ್ತಾರೆ, ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ. ಸಿಂಗಾಪುರದಲ್ಲಿ ರಾಜಕುಳ್ಳ, ಹೀಗೆ ಅನೇಕ ಚಿತ್ರಗಳಲ್ಲಿ ಇವರು ನಟಿಸಿ ಸೈ ಅನ್ನಿಸ್ಕೊಳ್ತಾರೆ. ಹಾಗೆಯೇ ಇವರ ಈ ಪಯಣದ ಜೊತೆಗೆ ಇನ್ನು ಹಲವಾರು ನಟರು, ಶಿವರಾಜ್, KR ಪೇಟೆ, ಇವರು ಸಹ ನಾಯಕ ನಟರಾಗಿ ಹಾಸ್ಯ ನಟನೆಯ ಮುಖಾಂತರ ಭರ್ತಿಯನ್ನು ಪಡೀತಾರೆ. ಇನ್ನು ಕೋಮಲ್ ಕುಮಾರ್, ಇವರು ಗೋವಿಂದಾಯ ನಮಃ ಚಿತ್ರದ ಮುಖಾಂತರ ನಾಯಕ ನಟರ ಸ್ಥಾನಕ್ಕೆ ಎಂಟ್ರಿ ತಗೋತಾರೆ. ನಂತರ ಹಲವಾರು ಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯ ಮಾಡ್ತಾರೆ, ಆದರೆ ಏಳು ಬೀಳು ಖಂಡಿತ ಎಲ್ಲರಿಗೂ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಹಲವಾರು ರೀತಿಯಲ್ಲಿ ದೊಡ್ಡ ಮಟ್ಟಕ್ಕೆ ಚಿತ್ರ ಯಶಸ್ಸನ್ನು ಕೆಲವು ಕಾಣದೇ ಇದ್ದರೂ ಸಹ, ಆದರೆ ಅವರು ನಾಯಕ ನಟರಾಗಿ ಮುಂದುವರಿತಾ ಹೋಗ್ತಾ ಇದ್ದಾರೆ. ಉಂಡೆನಾಮ, ಕೆಂಪೇಗೌಡ ಭಾಗ 2, ಡೀಲ್ ರಾಜ, ಕತೆ, ಚಿತ್ರಕತೆ, ನಿರ್ದೇಶನ ಪುಟ್ಟಣ್ಣ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಲೊಡ್ಡೆ, ಗೋವಾ, ನಮೋ ಭೂತಾತ್ಮ ಭಾಗ 2, ಪುಂಗಿದಾಸ, ಪ್ಯಾರ್ಗೆ ಆಗ್ಬಿಟ್ಟೈತೆ, ರಾಧನ್ ಗಂಡ, ಹೀಗೆ ನಂದೀಶ, ಇವೆಲ್ಲ ಚಿತ್ರಗಳು. ಮರ್ಯಾದೆ ರಾಮಣ್ಣ, ಇದು ಮರ್ಯಾದಾ ರಾಮಣ್ಣ ಅನ್ನುವಂತಹ ತೆಲುಗು ಚಿತ್ರದ ಕನ್ನಡ ಅವತರಣಿಕೆ ಆಗುತ್ತೆ. ಕಳಮಂಜ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ, ವಾರೇ ವಾ, ಈ ಚಿತ್ರ ಸಹ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಹೀಗೆ ಅವರು ನಾಯಕ ನಟರಾಗಿ ಬೇರೆ ಬೇರೆ ರೀತಿಯ ಪಾತ್ರಗಳಲ್ಲಿ, ಜೊತೆಗೆ ಕೆಲವು ನಾಯಕ ನಟರು ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅಭಿನಯ ಮಾಡ್ತಾ ಹಲವು ಸನ್ನಿವೇಶಗಳಲ್ಲಿ ನಮ್ಮನ್ನು ಅಳಿಸ್ತಾರೆ. ಈ ರೀತಿಯ ಒಂದು ನಟನೆಯನ್ನು ಇವರು ಮಾಡಬಲ್ಲರ ಅಂತ ಸಹ ನಮಗನ್ಸ್ಬಿಡುತ್ತೆ. ಉದಾಹರಣೆಗೆ ತವರಿಗೆ ಬಾ ತಂಗಿ ಚಿತ್ರದಲ್ಲಿ ನಮ್ಮೆಲ್ಲರ ಮೆಚ್ಚಿನ ನಟರಾದಂತಹ ಟೆನ್ನಿಸ್ ಕೃಷ್ಣ ಅವರು ಅಳಿಸ್ತಾರೆ ಚಿತ್ರದ ಕೊನೆಯ ಭಾಗಕ್ಕೆ ಬಂದಾಗ. ನಿಜವಾಗ್ಲೂ ಅಷ್ಟು ಒಳ್ಳೆಯ ಅಭಿನಯ ಅವರದ್ದು. ಕೋಮಲ್ ಅವರು ಸಹ ಅಭಿನಯವನ್ನು ಮಾಡಿದ್ದಾರೆ ಆ ಚಿತ್ರದಲ್ಲಿ, ತವರಿಗೆ ಬಾತಂಗಿ ಚಿತ್ರದಲ್ಲಿ. ಕೋಮಲ್ ಅವರ ಅಭಿನಯ ನಮಗೆ ತುಂಬ ಇಷ್ಟ ಆಗುತ್ತೆ, ಟೆನ್ನಿಸ್ ಕೃಷ್ಣ ಅವರಲ್ಲ. ಹಾಗೆಯೇ ಬೇರೆ ಬೇರೆ ಪಾತ್ರಗಳಲ್ಲಿ ಟೆನ್ನಿಸ್ ಕೃಷ್ಣ ಅವರು ಅಭಿನಯವನ್ನು ಮಾಡ್ತಾ ಹೀರೋ ಜೊತೆ ಸ್ನೇಹಿತರಾಗಿ ಅಭಿನಯವನ್ನು ಮಾಡ್ತಾ ಅಪ್ಪ ನಂಜಪ್ಪ ಮಗ ಗುಂಜಪ್ಪ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯವನ್ನು ಮಾಡಿದ್ದಾರೆ.

ಇನ್ನು ಹಾಸ್ಯ ನಟ ಬಿರಾದರ್ ಅವರು ಪ್ರಾರಂಭದ ದಿನಗಳಲ್ಲಿ ತುಂಬ ಅವಕಾಶಕ್ಕಾಗಿ ಕಷ್ಟಪಡ್ತಾ ಹಾಸ್ಯ ನಟರಾಗಿ ಗುರುತಿಸ್ಕೊಳ್ತಾ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡ್ತಾರೆ, ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸ್ಕೋತಾರೆ. ನಾಯಕ ನಟರಾಗಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯವನ್ನು ಮಾಡ್ತಾ, ಚಿತ್ರದುದ್ದಕ್ಕೂ ಅಭಿನಯವನ್ನು ಮಾಡ್ತಾ, ಕನಸು ಎಂಬ ಕುದುರೆಯನ್ನೇರಿ ಚಿತ್ರದ ಮುಖಾಂತರ. ಹಾಗೆಯೇ ಈಶ್ವರ್ ಗೌಡ ಜಗ್ಗೇಶ್ ಅಂತ ನಮಗೆಲ್ಲರಿಗೂ ಚಿರಪರಿಚಿತರು. ಮೂಲತಃ ಇವರು ಮಾಯಸಂದ್ರದವರು, ಜಡೆ ಮಾಯಸಂದ್ರದವರು. ಆದರೆ

ಒಂದು ಅವಕಾಶಕ್ಕಾಗಿ ಸಾಕಷ್ಟು ಕಷ್ಟಪಟ್ಟು ಅವಕಾಶವನ್ನು ಗಿಟ್ಟಿಸ್ಕೊಂಡು ಆ ನಂತರ ತಮ್ಮ ವಿಶಿಷ್ಟ ಮ್ಯಾನರಿಸಮ್, ಡೈಲಾಗ್ ಡೆಲಿವರಿ, ಹಾಸ್ಯದ ಮುಖಾಂತರ ಹೆಸರುವಾಸಿಯಾಗಿ ಪ್ರಾರಂಭದ ದಿನಗಳಲ್ಲಿ ಒಂದಷ್ಟು ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ, ಖಳನಟರಾಗಿ ಅಭಿನಯವನ್ನು ಮಾಡ್ತಾ ನಂತರ ನಾಯಕ ನಟರಾಗಿ ತಮ್ಮ ವೃತ್ತಿ ಬದುಕಿನಲ್ಲಿ ಹೊಸ ರೀತಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಒಂದಾದ ನಂತರ ಒಂದೊಂದು ವಿಭಿನ್ನ ಪಾತ್ರಗಳಲ್ಲಿ, ದ್ವಿಪಾತ್ರದಲ್ಲಿ, ತ್ರಿಪಾತ್ರದಲ್ಲಿ ಸಹ ಅವರು ಅಭಿನಯವನ್ನು ಮಾಡ್ತಾ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಎಲ್ಲ ವಿಭಾಗದಲ್ಲೂ ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ತಾರೆ. ರಾಜಕೀಯ ಕ್ಷೇತ್ರಕ್ಕೂ ಎಂಟ್ರಿ ತಗೋತಾರೆ, ಅಲ್ಲೂ ಸಹ ಹೆಸರನ್ನು ಮಾಡ್ತಾ ಮುನ್ನುಗ್ತಾ ಇರುವಂತಹ ಇವತ್ತಿಗೂ ಅತ್ಯಂತ ಬೇಡಿಕೆಯ ಕನ್ನಡದ ಹಾಸ್ಯ ನಟರಲ್ಲಿ ಜಗ್ಗೇಶ್ ಅವರು ಸಹ ಒಬ್ಬರು ಅಂತ ಹೇಳಬಹುದು.

ಮನು ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ದು ಸೂಪರ್ ನನ್ ಮಗ ಚಿತ್ರದ ಗೀತೆಯನ್ನ. ವಿ ಮನೋಹರ್ ಅವರ ಸಂಗೀತ ಸಾಹಿತ್ಯ ಇದ್ದಂತಹ ಗೀತೆ ಇದು. ಒಬ್ಬೊಬ್ಬರ ಪಯಣ ಒಂದೊಂದು ರೀತಿ ಇರುತ್ತೆ, ಅವರು ಅಂದ್ಕೊಂಡಂತೆಲ್ಲ ಕೆಲವು ಸಾರಿ ಆಗಲ್ಲ. ಆದರೆ ನೀನಾಸಂ ಸತೀಶ್ ಅವರು ಪ್ರಾರಂಭದ ದಿನಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಪೋಷಕ ನಟರಾಗಿ ಅಭಿನಯವನ್ನು ಮಾಡ್ತಾ ಹಾಸ್ಯ ಪಾತ್ರಗಳಿಗೆ ಶಿಫ್ಟ್ ಆಗ್ತಾರೆ. ನಂತರ

ನಾಯಕ ನಟರಾಗಿ ಭರ್ತಿಯನ್ನು ಪಡೀತಾ ಬೇರೆ ಬೇರೆ ರೀತಿಯ ಪಾತ್ರಗಳಲ್ಲೂ ಸಹ ತಮ್ಮನ್ನು ತಾವು ಒಟ್ಟುಕೊಂಡು ಪ್ರೂವ್ ಮಾಡ್ತಾ ಬರ್ತಾ ಇದ್ದಾರೆ. ಲೂಸಿಯಾ, ಅಂಜದ ಗಂಡು, ಕ್ವಾಟ್ಲೆ, ಸತೀಶ, ಲವ್ ಇನ್ ಮಂಡ್ಯ, ಮುರಾರಿ, ರಾಕೆಟ್, ಸುಂದರ ಮನಸ್ಸುಗಳು. ಹಾಗೆಯೇ ಟೈಗರ್ಗಲ್ಲಿ ಅಯೋಗ್ಯ ಅಯೋಗ್ಯ ಭಾಗ ಎರಡೂ ಸಹ ಬಿಡುಗಡೆ ಆಗುತ್ತೆ. ಇನ್ನು ಚಂಬಲ್ ಚಿತ್ರದಲ್ಲಿ ಒಂದು ವಿಭಿನ್ನ ಪಾತ್ರವನ್ನು ಅಭಿನಯ ಮಾಡ್ತಾರೆ. ಹಾಗೆಯೇ ಪೆಟ್ರೋಮ್ಯಾಕ್ಸ್, ಮ್ಯಾಟ್ನಿ, ಅಶೋಕ, ದ ರೈಸ್, ಹೀಗೆ ಹಲವಾರು ಚಿತ್ರಗಳು ಬಿಡುಗಡೆಗೂ ಸಹ ಸಿದ್ಧವಾಗಿದೆ. ರಾಕೆಟ್ ಚಿತ್ರದ ನಿರ್ಮಾಪಕರು ಸಹ ಇವರೇ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ತಾವು ಚಿತ್ರರಂಗಕ್ಕೆ ಬಂದು ನಂತರ ಪ್ರೇಕ್ಷಕರ ಎದುರಿಗೆ ಪ್ರಯೋಗಕ್ಕೆ ಒಡ್ಲಾಗತ್ತೆ. ಹಾಗೆಯೇ ತುಂಬ ಕಷ್ಟ ಇಲ್ಲಿ ನೆಲೆ ಕಂಡುಕೊಳ್ಳೋದು. ಇನ್ನು ಹಲವರ ಸಂದೇಶಗಳನ್ನು ನೋಡೋದಾದರೆ ವಿಜಯಕುಮಾರ್ ಮೂಳೆ ಇವರು ಸಿರಾಳಕೊಪ್ಪ, ಇಲ್ಲಿಂದ ನನಗೆ ನರಸಿಂಹರಾಜು ಮತ್ತು ರತ್ನಾಕರ್ ಅವರ ಧ್ವನಿ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಗುವಿನ ಒಡೆಯ ನರಸಿಂಹರಾಜು ಮತ್ತು ಟೆನ್ನಿಸ್ ಕೃಷ್ಣ, ಜಗ್ಗೇಶ್ ಇವರೆಲ್ಲ ನನಗೆ ಇಷ್ಟ ಆಗ್ತಾರೆ ಅಂತ ಕಲಬುರಗಿಯಿಂದ ಚಂದುಲಾಲ್ ಅವರ ಮೆಸೇಜ್ ಬಂದಿದೆ. ಹಾಗೆಯೇ ಇವತ್ತಿನ ಪರಿಮಳ ಕಾರ್ಯಕ್ರಮ ತುಂಬ ಇಷ್ಟ ಆಗ್ತಾ ಇದೆ, ಗೀತೆಗಳು ನನಗೆ ಇಷ್ಟ ಆಗುತ್ತೆ, ಚಿಕ್ಕಣ್ಣ ಅವರ ಹಾಸ್ಯ ನಟನೆ ಇಷ್ಟ ಆಗುತ್ತೆ, ಜೇಮ್ಸ್ ಸಿನಿಮಾದಲ್ಲಿ ನಾಯಕರಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ ಜೇಮ್ಸ್ ಗೊತ್ತಾಗ್ತಾ ಇಲ್ಲ, ಜೇಮ್ಸ್ ಪುನೀತ್ ರಾಜ್ಕುಮಾರ್ ಅವರ ಮುಖ್ಯ ಭೂಮಿಕೆ ಇರುವಂತಹ ಚಿತ್ರ. ಇನ್ನು ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಇಂಡಿ ತಾಲೂಕು ಹಿಂಗಣಿ, ಇಲ್ಲಿಂದ ಚಿದಾನಂದ್ ಪತ್ತಾರ ಇವರು ಹೇಳ್ತಾ ಇದ್ದಾರೆ, ಹಾಸ್ಯ ನಟರ ಬಗ್ಗೆ ಮಾಹಿತಿ ಮತ್ತು ಕಾರ್ಯಕ್ರಮ, ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದಗಳಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶಶಿಕುಮಾರ್, ಕೋಮಲ್, ಜಗ್ಗೇಶ್ ಜೊತೆಗೆ ಚಿಕ್ಕಣ್ಣ ಇವರೆಲ್ಲ ಆರಂಭದ ದಿನಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಜೊತೆಗೆ ಪೋಷಕ ಪಾತ್ರಗಳಲ್ಲಿ ಹಾಸ್ಯ ನಟರಾಗಿ ಅಭಿನಯವನ್ನು ಮಾಡ್ತಾ ನಂತರ ನಾಯಕ ನಟರಾಗಿ ತಮ್ಮನ್ನು ತಾವು ಬೇರೆ ರೀತಿ ತೋರಿಸ್ಕೊಂಡಿದ್ದಾರೆ ಅಂತ ಉಮೇಶ್ ಅವರು ಸಿರಿಗೆರೆ ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಮುಂದಿನ ಗೀತೆ, ಡ್ರಾಮಾ, ಒಂದು ಹಿತವಚನ.

0: ಬುಡ್ಲಾ ಮಂಡ್ಯಾರ, ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್, ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ ಮೂರ್ ದಿನದ ಬಾಳ್. ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿ ಇಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಇಲ್ಲ ಅರಳುತ್ತವೆ, ಹುಡುಗರ ಕೆಲ್ಸ ಇಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ ನಾವು, ಮಿಕ್ಕಿದೆ

ಒಟ್ಟಿನಲ್ಲಿ ಎಲ್ಲರೂ ಅವರದ್ದೇ ರೀತಿಯ ಪ್ರಯತ್ನದಲ್ಲಿ ಮುನ್ನುಗ್ತಾ ಇರ್ತಾರೆ. ಇನ್ನು ಹಲವು ಸಂದೇಶಗಳು ಬಂದಿದೆ. ಜಗದಾಂಬಿಕಾ ಹಂಸವೇಣಿಯವರು, ಕಾರ್ಯಕ್ರಮ ಇಷ್ಟ ಆಯಿತು, ಮುಸುರಿ ಕೃಷ್ಣಮೂರ್ತಿ ಅವರ ಹಾಸ್ಯ ಮತ್ತು ಖಳನಟನ ಅಭಿನಯ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ನನಗೆ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಹೇಳಿ ಅಥಣಿಯಿಂದ ಚಂದ್ರಕಾಂತ್ ಅಂಬಟ್ ಇವರ ಮೆಸೇಜ್ ಹೇಳ್ತಾ ಇದೆ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ, ಮಧ್ಯಾಹ್ನದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿದಂತಹ ಎಲ್ಲ ಮಿತ್ರರಿಗೂ ಪ್ರೀತಿಯ ವಂದನೆಗಳು. ಇಷ್ಟು ಹೊತ್ತು ನಿಮ್ಮ ಜೊತೆಯಾದ ಧ್ವನಿ ಸುನಿಲ್ ರುದ್ರಮೂರ್ತಿ. ಯಾವಾಗಲೂ ಪ್ರಯತ್ನ ಮಾತ್ರ ನಿರಂತರವಾಗಿರುತ್ತೆ. ಇದು ನನ್ನ ಕೈಲಾಗತ್ತಾ ಆಗಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಟುಕೊಳ್ಳದೆ ಖಂಡಿತ ಆಗತ್ತೆ ಅಂತ ಮುನ್ನುಗ್ಗಬೇಕು. ಸೋಲ್ಬಹುದು, ಆದರೆ ಖಂಡಿತ ಗೆಲ್ಲುವ ಅವಕಾಶಗಳು ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಎಲ್ಲ ಚಿತ್ರಗಳು ಹೀಗೆ ನಮ್ಮ ಮುಂದೆ ಬರ್ತಾ ಇರಲಿ. ಇನ್ನಷ್ಟು ಮತ್ತಷ್ಟು ನಾಯಕ ನಟರಾಗಿ ಅಭಿನಯವನ್ನು ಮಾಡ್ತಾ ಅವರು ನಮ್ಮ ಮುಂದೆ ಬರಲಿ. ಎಲ್ಲರೂ ಚಿತ್ರರಂಗಕ್ಕೆ ತೆರಳಿ ಮತ್ತು ಆ ಒಂದು ಸುವರ್ಣ ಯುಗದ ರೀತಿ ಒಳ್ಳೆಯ ಚಿತ್ರಗಳು ನಮ್ಮ ಮುಂದೆ ಬರುವಂತೆ ಆಗಲಿ, ಹಾಸ್ಯದ ಹೊನಲು ಎಲ್ಲ ಕಡೆ ಹರಿದಾಡಲಿ ಅಂತ ಹೇಳ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ನಡೆದ ಭೀಕರ ಸ್ಫೋಟಕ್ಕೆ ಸಂಬಂಧಿಸಿದಂತೆ ವರದಿ ನೀಡಲು ಜಿಲ್ಲಾಧಿಕಾರಿಗೆ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ಘಟನೆ ಕುರಿತಂತೆ ಸೂಕ್ತ ತನಿಖೆ ನಡೆಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಳ್ಳೇಗಾಲ ಮತ್ತು ಹನೂರು ವಿಧಾನಸಭಾ ವ್ಯಾಪ್ತಿಯ ಅರ್ಹ ಫಲಾನುಭವಿಗಳಿಗೆ ಇಂದು ವಿವಿಧ ಸವಲತ್ತುಗಳನ್ನು ವಿತರಿಸಿದರು. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡದಿಂದ ತಮ್ಮನ್ನು ಬಿಡುಗಡೆ ಮಾಡುವಂತೆ ಕೋರಿ ಬೆಂಗಳೂರು ಗ್ರಾಮಾಂತರ ಎಎಸ್ಪಿ ವೆಂಕಟೇಶ್ ಪ್ರಸನ್ನ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ರಾಜ್ಯದ 8 ಸರ್ಕಾರಿ ಇಲಾಖೆಗಳಲ್ಲಿ ಸುಮಾರು 38,000 ಕೋಟಿ ರೂಪಾಯಿಗಳಷ್ಟು ಪಾವತಿ ಬಾಕಿ ಉಳಿದಿದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘ ಆರೋಪಿಸಿದೆ. ನವೆಂಬರ್ ವೇಳೆಗೆ ಬಾಕಿ ಹಣ ಪಾವತಿಸದಿದ್ದರೆ ಕಮಿಷನ್ ರೂಪದಲ್ಲಿ ಪಡೆದ ಲಂಚಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಬಹಿರಂಗಪಡಿಸುವುದಾಗಿ ಸಂಘ ಎಚ್ಚರಿಕೆ ನೀಡಿದೆ. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗಳ ಹೆಚ್ಚಳಕ್ಕೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಕುಸುಬೆ ಸೊಪ್ಪು, ಸಾಸಿವೆ, ಬಾರ್ಲಿ, ಗೋಧಿ ಬೆಳೆಗಳ ಬೆಲೆಯನ್ನು ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ನವದೆಹಲಿಯಲ್ಲಿಂದು ಭಾರೀ ಕೈಗಾರಿಕಾ ಸಚಿವಾಲಯದ ಕೈಗಾರಿಕಾ ವೇಗವರ್ಧಕ ಯೋಜನೆಯ ಪರಿಣಾಮ ವರದಿಯನ್ನು ಅನಾವರಣಗೊಳಿಸಿ ಡಿಜಿಟಲ್ ರೂಪದಲ್ಲಿ ಬಿಡುಗಡೆಗೊಳಿಸಿದರು. ದುಬೈನಿಂದ ಟೆಲ್ ಅವಿವ್ಗೆ ತೆರಳುತ್ತಿದ್ದ ಫ್ಲೈ ದುಬೈ ವಿಮಾನವೊಂದು ಸೌದಿ ಅರೇಬಿಯಾದ ತಬುಕ್ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ವಿಮಾನದೊಳಗೆ ಪೈಲಟ್ಗೆ ಚಾಕುವಿನಿಂದ ಇರಿದ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶ ಮಾಡಲಾಗಿದೆ. ಏಷ್ಯನ್ ಗೇಮ್ಸ್ನ ಪುರುಷರ 87 ಕೆಜಿ ವಿಭಾಗದ ಗ್ರೀಕೋ ರೋಮನ್ ಕುಸ್ತಿ ಸ್ಪರ್ಧೆಯಲ್ಲಿ ಭಾರತದ ಸುನೀಲ್ ಕುಮಾರ್ ಕಂಚು ಗೆದ್ದಿದ್ದಾರೆ. ಇದೇ ವೇಳೆ ಪುರುಷರ ಹಾಗೂ ಮಹಿಳೆಯರ ಸ್ಕ್ವಾಷ್ ತಂಡಗಳು ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಮತ್ತೊಂದು ಪದಕವನ್ನು ಖಚಿತಪಡಿಸಿವೆ. ಗುವಾಹಟಿಯ ಬರ್ಸಾಪಾರ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ವೆಸ್ಟ್ ಇಂಡೀಸ್ 37 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 302 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಶುಭ ಸಂಜೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 5:03:38. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಸಂಜೆ ಕಾರ್ಯಕ್ರಮ ವಿವರಣೆಯ ನಂತರ 5:05 ಓಲ್ಡ್ ಇಸ್ ಗೋಲ್ಡ್ ಸೇಫ್ ಡ್ರೈವ್ನ ಮೊದಲ ಕಾರ್ಯಕ್ರಮ, ಅದಾದ ನಂತರ 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ಸಂಜೆ 7:22 ಕಾರ್ಯಕ್ರಮ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇಂದು ರಾತ್ರಿ 8:02 ಬುಧವಾರದ ವಿಶೇಷ ಮಧುರ ಆಲಾಪ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಗುರುವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15

ನಾಳೆ ಬೆಳಿಗ್ಗೆ 8:45 ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ. ವಿಷಯ ವನ್ಯಜೀವಿ ಸಪ್ತಾಹ. ಭಾಗವಹಿಸುತ್ತಾರೆ ಸೂರ್ಯಸೇನ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾಧಿಕಾರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಾಳೆ ಬೆಳಿಗ್ಗೆ 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾ ಭಾರತಿ, ನಾಳೆ ಮಧ್ಯಾಹ್ನ 12:05 ಕರೆಗೊಂದು ಹಾಡು.

ನಾಳೆ ಮಧ್ಯಾಹ್ನ 1:02 ಚಿತ್ರಗೀತೆಗಳು, 1:20 ಗುರುವಾರದ ವಿಶೇಷ ನಮ್ಮ ನಾಡು, 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ, 2:40 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು.

ನಾಳೆ ಸಂಜೆ 4 ಗಂಟೆಗೆ ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 8 ಗಂಟೆಯವರೆಗೆ ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು, ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 6:02 ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಗುರುವಾರದ ವಿಶೇಷ ನಮ್ಮ ಆಯ್ಕೆ, ಆರ್ಜೆಸ್ ಚಾಯ್ಸ್. ನಾಳೆ ರಾತ್ರಿ 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನ ನಿಗದಿತ ಸಮಯದಲ್ಲಿ ಕೇಳ್ತೀರಾ. ಇದಾಗಿತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನೆಲೆಯಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸೆಕೆಂಡ್ಗಳ ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಬುಧವಾರದ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮ. ಸ್ನೇಹಿತರೆ, ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೇಫ್ ಡ್ರೈವ್ನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತಾಗಿದೆ. ಇದು ಪಯಣದ ಸಮಯ, ಹಾಗಾಗಿ ನಿಮ್ಮ ಪಯಣ ಸೇಫ್ ಆಗಿ ಸಾಗಲಿ ಅಂತ ಆಶಿಸ್ತಾ ಓಲ್ಡ್ ಇಸ್ ಗೋಲ್ಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಗೋಲ್ಡನ್ ಹಿಟ್ಸ್ನ ಕೇಳಿಸೋದಕ್ಕೆ ನಾನಂತೂ ರೆಡಿಯಾಗಿದ್ದೀನಿ. ನೀವು ಕೂಡ ಗೀತೆಗಳನ್ನ ಕೇಳೋದಕ್ಕೆ ರೆಡಿಯಾಗಿದ್ದೀರಾ ಅಲ್ವಾ? ಹಾಂ, ಸರಿ. ಹಾಗಾದರೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ, ಬಾಳು ಬೆಳಗಿತು ಚಿತ್ರದಿಂದ. ಪಿ.ಬಿ. ಶ್ರೀನಿವಾಸ್ ರವರ ಗಾಯನ, ಚಿ ಉದಯಶಂಕರ್ ರವರ ರಚನೆ, ವಿಜಯ ಭಾಸ್ಕರ್ ರವರ ಸಂಗೀತ ಸಂಯೋಜನೆ.

ಗೋಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮೊದಲನೇ ಹಾಡನ್ನ ಮೆಚ್ಚಿ ಈಗಾಗಲೇ ಸಾಕಷ್ಟು ಸಂದೇಶಗಳನ್ನ ಸ್ನೇಹಿತರು ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಸಂದೇಶಗಳನ್ನ ಓದುವಂತಹ ಸಮಯದಲ್ಲಿ ಖಂಡಿತ ಓದ್ತೀನಿ ಸ್ನೇಹಿತರೆ, ಹಾಗಾಗಿ ಕಾರ್ಯಕ್ರಮವನ್ನ ಕೇಳ್ತಾ ಜೊತೆಯಾಗಿರಿ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಕಣ್ಣು ರೆಪ್ಪೆ ಒಂದನ್ನೊಂದು ಮರೆಯಕ್ಕಾಗತ್ತಾ ಇಲ್ಲ ಅಲ್ವಾ, ಒಂದನ್ನೊಂದು ಅಗಲಿ ದೂರ ಇರೋದಕ್ಕೆ ಸಾಧ್ಯ ಆಗತ್ತಾ ಇಲ್ಲ ಅಲ್ವಾ, ಅದೇ ಗೀತೆ ಮುಳಿ ಬರ್ತಾ ಇದೆ ಪರೋಪಕಾರಿ ಚಿತ್ರದಿಂದ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ರವರ ಗಾಯನ, ಆರ್ ಎನ್ ಜೈಗೋಪಾಲ್ ರವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಕುಲಗೌರವ ಚಿತ್ರದಿಂದ ಈ ಯುಗಳ ಗೀತೆಗೆ ಧನಿಯಾಗಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾರವರು. ಆರ್ಎನ್ ಜಯಗೋಪಾಲ್ ರವರ ರಚನೆ, ಟಿಜಿ ಲಿಂಗಪ್ಪ ರವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಗೀತೆಗಳ ಆಯ್ಕೆಯನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ ನಮ್ಮ ಇನ್ಬಾಕ್ಸ್ಗೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇವೆ. ನನಗೂ ಸಹ ಖುಷಿ ಆಗ್ತಾ ಇದೆ, ಗೀತೆಗಳ ನೀವು ಎಂಜಾಯ್ ಮಾಡ್ತಾ ಇರೋದನ್ನು ಸಂದೇಶಗಳ ಮೂಲಕ ನೀವು ತಿಳಿಸ್ತಾ ಇದ್ದೀರಾ. ಹಾಗಾಗಿ ಈಗ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಒಲವೇ ಜೀವನ ಸಾಕ್ಷಾತ್ಕಾರ, ಈ ಗೀತೆ ಮೂಡಿ ಬರ್ತಾ ಇದೆ. ಸಾಕ್ಷಾತ್ಕಾರ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್, ಪಿ ಸುಶೀಲಾ ಹಾಗೂ ತಂಡದವರ ಗಾಯನ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿರವರ ರಚನೆ, ಎಂ ರಂಗರಾವ್ರವರ ಸಂಗೀತ ಸಂಯೋಜನೆಯಲ್ಲಿ.

0: ಬಂಗಾರದ ಮನುಷ್ಯ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಪಿ ಸುಶೀಲಾರವರ ಗಾಯನ, ಹುಣಸೂರು ಕೃಷ್ಣಮೂರ್ತಿರವರ ರಚನೆ, ಜಿ ಕೆ ವೆಂಕಟೇಶ್ರವರ ಸಂಗೀತ ಸಂಯೋಜನೆ.
1: ಕಾಳ ಬಂಗಾರ ನೀನು

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂನಲ್ಲಿ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 5:36:13. ಸೇಫ್ ಡ್ರೈವ್ನಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ದೀವಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಈಗ ಮತ್ತೊಂದು ಚಂದದ ಗೀತೆ ಮೂಡಿ ಬರ್ತಾ ಇದೆ. ಸಿಪಾಯಿ ರಾಮು ಚಿತ್ರದಿಂದ ಪಿ ಸುಶೀಲಾರವರ ಗಾಯನ, ಆರ್ ಎನ್ ಜಯಗೋಪಾಲ್ ರವರ ರಚನೆ, ಉಪೇಂದ್ರ ಕುಮಾರ್ ರವರ ಸಂಗೀತ ಸಂಯೋಜನೆ.

ಮ್ಯೂಸಿಕ್ ಬಿಟ್ ಕೇಳ್ತಿದ್ದಾಗೆ ನಿಮಗೆ ಗೊತ್ತಾಗಿರುತ್ತೆ ಯಾವ ಚಿತ್ರದ ಗೀತೆ ಅಂತ. ಎಸ್, ದೂರದ ಬೆಟ್ಟ ಚಿತ್ರದ ಅದ್ಭುತ ಗೀತೆ ಮೂಡಿ ಬರ್ತಾ ಇದೆ. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾರವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ಗೋಲ್ಡರ್ಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಬಿಳಿ ಹೆಂಡತಿ ಚಿತ್ರದಿಂದ ವಿಜಯ ನರಸಿಂಹರವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವ ಈ ಗೀತೆಯನ್ನು ಹಾಡಿದ್ದಾರೆ ವಾಣಿ ಜೈರಾಮ್ ಹಾಗೂ ಕಸ್ತೂರಿ ಶಂಕರ್ ಅವರು.
1: ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ

ಹೌದಲ್ವಾ ಸ್ನೇಹಿತರೆ, ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನೀ ಸ್ನೇಹ ಸಂಬಂಧ ಅನ್ನೋ ಹಾಗೆ ನಮ್ಮ ಸ್ನೇಹನೂ ಹಾಗೆ. ನೀವು ಸಹ ಗೀತೆಗಳನ್ನ ಕೇಳ್ತಾ ಸಂದೇಶಗಳನ್ನ ಕಳಿಸ್ತೀರಾ, ಹಾಗೆ ಸಂದೇಶಗಳನ್ನ ನಾವು ಓದ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರ್ತೀವಿ, ನೀವು ಕಾರ್ಯಕ್ರಮನ ಕೇಳ್ತಾ ನಮ್ಮ ಜೊತೆಯಾಗಿರ್ತೀರಾ. ಹಾಗಾಗಿ ನಮ್ಮ ಸ್ನೇಹ ಸಂಬಂಧ ಕೂಡ ಅಷ್ಟೇ ಮಧುರವಾಗಿದೆ ಅಂತ ಹೇಳ್ತಾ ಮತ್ತೊಂದು ಗೀತೆಯನ್ನು ಕೇಳುವಂತಹ ಸಮಯ. ಶುಭಮಂಗಳ ಚಿತ್ರದ ಗೀತೆ ಇದು. ವಿಜಯನಾರಸಿಂಹರವರ ರಚನೆ, ವಿಜಯ ಭಾಸ್ಕರ್ ರವರ ಸಂಗೀತ ಸಂಯೋಜನೆ ಇರುವ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಆರ್ ಎನ್ ಸುದರ್ಶನ್ ರವರು.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ, ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ರವರ ಗಾಯನ, ಚಿ ಉದಯಶಂಕರ್ ರವರ ರಚನೆ, ಜಿ ಕೆ ವೆಂಕಟೇಶ್ ರವರ ಸಂಗೀತ ಸಂಯೋಜನೆಯಲ್ಲಿ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್. ಪ್ರಸಾರವಾದಂಥ ಎಲ್ಲ ಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶಗಳನ್ನ ಕಳಿಸಿದ್ದೀರಾ, ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ಸಂದೇಶಗಳನ್ನ ಓದುವಂಥ ಸಮಯದಲ್ಲಿ ಓದೇ ಓದ್ತೀನಿ. ಕಾರ್ಯಕ್ರಮಗಳನ್ನ ಕೇಳ್ತಾ ನಮ್ಮ ಜೊತೆಯಾಗಿರಿ. ಇಷ್ಟೊತ್ತು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಎಂಜಿಎಸ್ಸಿ ಕಾಲೇಜು ಆವರಣದಲ್ಲಿ 1,300 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಅಭಿವೃದ್ಧಿ ಯೋಜನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಂಕುಸ್ಥಾಪನೆ ನೆರವೇರಿಸಿದರು. ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಸಿಎಂಕೆಕೆವಿವೈ ಯೋಜನೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ರಾಜ್ಯದ ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಯ ಅಗತ್ಯಕ್ಕೆ ಅನುಗುಣವಾಗಿ ಯುವಜನತೆಗೆ ಕೌಶಲ್ಯ ತರಬೇತಿ ನೀಡಬೇಕು ಎಂದು ದಾವಣಗೆರೆ ಶಾಸಕ ಸಮರ್ಥ್ ಮಲ್ಲಿಕಾರ್ಜುನ್ ಶಾಮನೂರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೇಶದ ಗ್ರಾಮೀಣ ಹಾಗೂ ಸಣ್ಣ ನಗರಗಳಲ್ಲಿರುವ ಕ್ರೀಡಾ ಪ್ರತಿಭೆಗಳನ್ನು ಹುಡುಕಿ ಸೂಕ್ತ ವೇದಿಕೆ ಕಲ್ಪಿಸುವ ಖೇಲೋ ಇಂಡಿಯಾ ಯೋಜನೆ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ಪ್ಯಾರಾಶೂಟರ್ ರಾಕೇಶ್ ನಾಗಪ್ಪ ನಿಡಗುಂದಿ ಹುಬ್ಬಳ್ಳಿಯಲ್ಲಿಂದು ಅಭಿಪ್ರಾಯಪಟ್ಟಿದ್ದಾರೆ. 2029 ಅಂತ್ಯದೊಳಗೆ ಪಂಜಾಬನ್ನು ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡಲಾಗುವುದು ಎಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ನೀಡಿದ್ದಾರೆ. ಜಲಂಧರ್ನಲ್ಲಿ ಇಂದು ನಡೆದ ನಶಾಮುಕ್ತ ಪಂಜಾಬ್ ರ್ಯಾಲಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರವಾಸೋದ್ಯಮ ಕ್ಷೇತ್ರ ಕೇವಲ ಪ್ರವಾಸ ಮನರಂಜನೆ ಮತ್ತು ವಿರಾಮಕ್ಕೆ ಸೀಮಿತವಾಗದೆ ಆರ್ಥಿಕತೆಯ ಪ್ರಮುಖ ಆಧಾರಸ್ತಂಭ ಹಾಗೂ ಉದ್ಯೋಗ ಸೃಷ್ಟಿಯ ಪ್ರಮುಖ ಮೂಲವಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 49 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 72,480 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 96 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 22,620 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು 95.83 ರೂಪಾಯಿಯಷ್ಟಾಗಿದೆ. ಗುವಾಹಟಿಯ ಬರ್ಸಾಪರ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ವೆಸ್ಟ್ ಇಂಡೀಸ್ 49 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 398 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 6:04:04 ಈಗಷ್ಟೇ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿರೋ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ. ಸೇಫ್ ಟೈಮ್ನಲ್ಲಿ ಗಾನ ಭಜಾನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ ಆಗಿದೆ. ನಿಮ್ಮೆಲ್ಲರಿಗೂ ಗಾನ ಭಜಾನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ RJ ಕುಸುಮಾ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವಿಷಯದ ಬಗ್ಗೆ ಮಾತಾಡ್ತಾ, ಆ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ, ಪೆಪ್ಪಿ ಹಾಡುಗಳನ್ನ ಕೇಳ್ತಾ ಸಾಕ್ತೀವಿ. ಇವತ್ತು ಸಹ ಒಂದು ವಿಷಯ ಇದೆ. ಆ ವಿಷಯ ಏನು ಅಂತ ಈಗಲೇ ತಿಳಿಸೋದಿಲ್ಲ. ವಿಷಯ ಏನು ಅಂತ ನೀವು ತಿಳಿಸ್ಬೇಕು. ಓಕೆನಾ? ಕ್ಲೂ ಕೊಡ್ತೀನಿ. ವಿಷಯ ಏನು ಅಂತ ನೀವೇ ಗೆಸ್ ಮಾಡಿ ನಮಗೆ ಸಂದೇಶ ಕಳಿಸಿ ತಿಳಿಸ್ಬೇಕು. ವಿಷಯ ಏನು ಅಂತ ಬಹಳ ಈಸಿಯಾಗಿ ನೀವು ಗೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವೆಲ್ಲರೂ ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದಾಗ ಈ ಒಂದು ಹ್ಯಾಬಿಟ್ ಕೆಲಸಕ್ಕೆ ಅಡ್ಡ ಬರುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ಅಲ್ಲದೆ ಇದ್ದರೂ ಅಟ್ಲೀಸ್ಟ್ ಕೆಲವು ಸಲ ಆದ್ರೂ ಈ ಅಭ್ಯಾಸದಿಂದ ನಾವು ಮಾಡಬೇಕಾದ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಿರೋದಿಲ್ಲ.

ಹಾಗಾದ್ರೆ ಯಾವ ಹ್ಯಾಬಿಟ್ ಇರಬಹುದದು? ನಿಮಗೆ ಗೊತ್ತಾಗಿದ್ರೆ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ವಿಷಯದ ಕ್ಲೂ ಮತ್ತೊಮ್ಮೆ, ಸಾಮಾನ್ಯವಾಗಿ ಒಂದು ಕೆಲಸವನ್ನ ಮಾಡಬೇಕಾದಾಗ ಈ ಒಂದು ಹ್ಯಾಬಿಟ್ ಅಡ್ಡ ಬರುತ್ತೆ. ಯಾವಾಗಲೂ ಈ ಒಂದು ಅಭ್ಯಾಸ ಆಗದೆ ಹೋದರೂ ಸಹ ಕೆಲವು ಸಲ ಈ ಅಭ್ಯಾಸದಿಂದ ನಾವು ಮಾಡಬೇಕಾದ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಹಾಗಾದರೆ ಯಾವ ಹ್ಯಾಬಿಟ್ನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ? ಗೊತ್ತಾಗಿದ್ರೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ರಾಮ್ ಚಿತ್ರದಿಂದ ಗಾನ ಬಜಾನ ಹಾಡುಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಶ್ವನ ಗೆಸ್ಟ್ ಮಾಡಿ ಅಂತ ಕ್ಲೂ ಕೊಟ್ಟಿದ್ದೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ವಿಜಯ್ ಕುಮಾರ್, ಆರಾಧ್ಯ, ರಕ್ಷಿತಾ, ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಯಾರಿದು ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಈ ವಿಷಯದ ಬಗ್ಗೆ ಮಾತಾಡಬಹುದಾ ಅಂತ ಒಂದು ವಿಷಯವನ್ನು ಗೆಸ್ಟ್ ಮಾಡಿದ್ದಾರೆ ಸುಮಾ ಸುಂಕದಕಟ್ಟೆಯಿಂದ. ಹಾಗೆ ನಂಬರ್ ನಿಮಗೆ 24271 ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಒಂದು ವಿಷಯವನ್ನು ಗೆಸ್ ಮಾಡಿದ್ದಾರೆ ದಯಾನಂದ್ ಮಾವಟ್ಕರ್, ಟಿ ಸಿ ಪಾಳ್ಯ, ಬೆಂಗಳೂರಿನಿಂದ. ವಿಷಯ ಚೆನ್ನಾಗಿದೆ, ನನಗೆ ಅನ್ನಿಸಿದೆ ಯಾವುದೇ ಒಂದು ಕೆಲಸ ಮಾಡುತ್ತಿರಬೇಕಾದ್ರೆ ಆಮೇಲೆ ಮಾಡೋಣ ಅನ್ನುವಂಥ ಒಂದು ಮಾತು ನಮ್ಮ ಕೆಲಸವನ್ನು ಕೆಡಿಸುತ್ತದೆ, ಏನಂತೀರಿ ಅಂತಿದ್ದಾರೆ. ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. ಅಥಣಿಯಿಂದ ಚಂದ್ರಕಾಂತ್ ಈ ಸಂದೇಶ ಕಳಿಸಿದ್ದಾರೆ. ಸೋಮಾರಿತನ ಇರಬಹುದಾ ಅಂತ ಯಲುವಹಳ್ಳಿಯಿಂದ ಸೊನ್ನೇಗೌಡ ಸಂದೇಶ ಕಳಿಸಿದ್ದಾರೆ. ಪ್ರಕಾಶ್ ಜವಳಿ ಮೂಡಬಿದ್ರಿಯಿಂದ ಸರಿಯಾಗಿದೆ ನಿಮ್ಮ ಉತ್ತರ. ವಾಣಿಶ್ರೀ ಧಾರವಾಡದಿಂದ, ಒನ್ ಆಫ್ ದಿ ರೀಸನ್ ಇದು ಅಂತ ಹೇಳಬಹುದು, ನಿಮ್ಮ ಉತ್ತರ ಅರ್ಧ ಸರಿ ಇದೆ. ನಾಳೆ ಕೆಲಸ ಮಾಡುವ ಅಥವಾ ಮುಂದೂಡುವ ಅಭ್ಯಾಸ ಅಂತ ಇದ್ದಾರೆ, ಸರಿಯಾಗಿದೆ ನಿಮ್ಮ ಉತ್ತರ. ಪ್ರಭಾಕರ್ ವಿ, ಉತ್ತರಹಳ್ಳಿ, ಬೆಂಗಳೂರಿನಿಂದ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಗೆಸ್ ಮಾಡಿದ್ದಾರೆ. ಹೆಬ್ಬಾಳದ ರಮೇಶ್ ಅವರ ಗೆಸ್ ಬಂದಿದೆ. ಹಾಗೆ ಅದೇ ಮೇಡಮ್ ಬೇಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಹಲ್ಸೂರಿನಿಂದ ರಾಜೇಶ್ ಅವರು, ನಿಮ್ಮ ಜೊತೆ ಇದ್ದೇವೆ ಮೇಡಮ್ ಅಂತ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೆ ಆದಷ್ಟು ವಿಷಯವನ್ನು ಸರಿಯಾಗಿ ನೀವೆಲ್ಲರೂ ಗೆಸ್ ಮಾಡಿದ್ದೀರಾ, ಹಾಗಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಅಭಿನಂದನೆಗಳು. ಸವಿತಾ ಸುಂಕದ ಕಟ್ಟೆಯಿಂದ ಈಗ ಸರಿಯಾಗಿ ವಿಷಯವನ್ನು ಗೆಸ್ ಮಾಡಿದ್ದಾರೆ. ಹೌದು, ನಿಮ್ಮೆಲ್ಲರ ಗೆಸ್ ಸರಿ ಇದೆ. ನಾವು ಯಾವುದೇ ಒಂದು ಕೆಲಸವನ್ನ ಮುಂದೂಡೋದನ್ನ ಅಥವಾ ಪೋಸ್ಟ್ ಪೋನ್ ಮಾಡುವಂತಹ ಪ್ರವೃತ್ತಿಯನ್ನ ಪ್ರೋಕ್ರಾಸ್ಟಿನೇಷನ್ ಅಂತ ಕರೀತಾರೆ. ಅಂದ್ರೆ ಮಾಡಬೇಕಾದ ಟಾಸ್ಕ್ ಅನ್ನ ಕಾರಣ ಇದ್ರು ಅಥವಾ ಕಾರಣ ಇಲ್ಲದೇ ಇದ್ರು ಡಿಲೇ ಮಾಡುವಂತ ಒಂದು ಹ್ಯಾಬಿಟ್, ಅದು ಪ್ರೋಕ್ರಾಸ್ಟಿನೇಷನ್ ಅಥವಾ ವಿಳಂಬ ಪ್ರವೃತ್ತಿ ಅಂತ. ಈ ಪ್ರೋಕ್ರಾಸ್ಟಿನೇಷನ್ ಅನ್ನೋ ಒಂದು ಪದ, ಈ ಪದದ ಮೂಲ ಲ್ಯಾಟಿನ್ ಭಾಷೆ. ಲ್ಯಾಟಿನ್ ಭಾಷೆಯಲ್ಲಿ ಪ್ರೋಕ್ರಾಸ್ಟಿನೇರ್ ಅನ್ನೋ ಒಂದು ಪದ ಇದೆ. ಪ್ರೋ ಅಂದ್ರೆ ಫಾರ್ವರ್ಡ್, ಮುಂದೆ ಅಂತ. ಕ್ರಾಸ್ಟಿನಸ್ ಅಂದ್ರೆ ಅಂಟಿಲ್ ನೆಕ್ಸ್ಟ್ ಡೇ, ಮುಂದಿನ ದಿನದವರೆಗೆ ಅಥವಾ ನಾಳೆಯವರೆಗೆ ಅಂತ ಹೇಳ್ಬೋದು. ಕ್ರಾಸ್ ಅಂದ್ರೆ ಟುಮಾರೋ, ನಾಳೆ ಅಂತ ಒಂದು ಅರ್ಥ ಬರುತ್ತೆ ಲ್ಯಾಟಿನ್ ಭಾಷೆಯಲ್ಲಿ. ಹಾಗಾಗಿ ಎಲ್ಲವೂ ಒಟ್ಟಾಗಿ ಸೇರಿ ಪ್ರೋಕ್ರಾಸ್ಟಿನೇಷನ್ ಅಂತ ಆಗಿದೆ. ಇನ್ನು ಡಿಲೇ ಮಾಡೋದಕ್ಕೆ, ಅಂದ್ರೆ ಕೆಲಸಗಳನ್ನ ಡಿಲೇ ಮಾಡೋದಕ್ಕೆ ಒಂದಷ್ಟು ರೀಸನ್ಸ್ ಇರಬಹುದು. ಹಾಗೆಯೇ ಒಂದು ಮುಖ್ಯವಾದ ರೀಸನ್ ಇರುತ್ತೆ ಕೆಲಸವನ್ನ ಡಿಲೇ ಮಾಡೋದಕ್ಕೆ. ಏನೇ ಹೇಳಿ, ನಮಗೆ ಇಷ್ಟ ಇಲ್ಲದೆ ಇರುವಂಥ ಕೆಲಸನ ನಾವು ಜಾಸ್ತಿ ಡಿಲೇ ಮಾಡ್ತೀವಿ, ಅಥವಾ ಬೋರಿಂಗ್ ಅಂತ ಅನಿಸೋ ಕೆಲಸ, ಅಥವಾ ಸೋಮಾರಿತನ, ನೀವೆಲ್ಲೂ ಸಹ ಗೆಸ್ ಮಾಡಿದ್ರಲ್ಲ ಸೋಮಾರಿತನ, ಅದರಿಂದನೂ ಸಹ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಿರ್ತೀವಿ. ಇನ್ನೂ ಕೆಲಸಲ್ಲಿ ಏನಾಗುತ್ತೆ ಅಂದರೆ ರೀಸನ್ಸ್ ಇಲ್ಲದೇನೆ ಪ್ರೋಕ್ರಾಸ್ಟಿನೇಟ್ ಮಾಡ್ತಾ ಇರ್ತೀವಿ. ಸೊ ಇಂಪಾರ್ಟೆಂಟ್ ಕೆಲಸಗಳನ್ನ ಸಾಕಷ್ಟು ಸಲ ನಾವು ಡಿಲೇ ಮಾಡ್ತೀವಿ. ಹಾಗೆ ನಾವು ಡಿಲೇ ಮಾಡೋದ್ರಿಂದ ಸ್ಟ್ರೆಸ್ ಆಗುತ್ತೆ, ಒತ್ತಡ ಹೆಚ್ಚಾಗುತ್ತೆ, ಅಥವಾ ಆ ಕೆಲಸವನ್ನು ನಾವು ಮುಂದೂಡೋದ್ರಿಂದ ನೆಗೆಟಿವ್ ಔಟ್ಕಮ್ ಬರಬಹುದು ಅನ್ನೋ ಯೋಚನೆ ಬಂದರೂ ಕೂಡ ಅದನ್ನು ಇಗ್ನೋರ್ ಮಾಡಿ ಕೆಲಸವನ್ನು ಮುಂದಕ್ಕೆ ಹಾಕ್ತಾ ಇರ್ತೀವಿ. ಹಾಗಾಗಿ ಇದು ಸೋಮಾರಿತನ, ಲೇಸಿನೆಸ್ ಅಂತ ಅಂದರೂ ಸಹ ಅದಕ್ಕಿಂತ ಹೆಚ್ಚಾಗಿ ಇದು ಪುವರ್ ಸೆಲ್ಫ್ ರೆಗ್ಯುಲೇಷನ್ಗೆ ಲಿಂಕ್ ಆಗುವಂಥದ್ದು. ಸ್ವಯಂ ನಿಯಂತ್ರಣ, ನಮ್ಮಲ್ಲಿ ಆ ಒಂದು ನಿಯಂತ್ರಣದ ಕೊರತೆ ಇದ್ದಾಗ ಈ ರೀತಿ ನಾವು ಕೆಲಸವನ್ನು ಮುಂದೂಡ್ತಾ ಪೋಸ್ಟ್ಪೋನ್ ಮಾಡ್ತಾ ಬರ್ತೀವಿ. ಯಾಕಂದರೆ ಜನರು ಹೆಚ್ಚಾಗಿ ಲಾಂಗ್ ಟರ್ಮ್ ಬೆನಿಫಿಟ್ಸ್ಗಿಂತ ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಸಿಗುವಂಥ ತೃಪ್ತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಈ ಮುಂದೂಡುವಂಥ ಪ್ರವೃತ್ತಿಗೆ ಕಾರಣವಾಗುವ ಅಂಶಗಳು ಏನೆಲ್ಲ ಇದೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಪ್ರೋಕ್ರಾಸ್ಟಿನೇಷನ್ನ ಬಹಳ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ಗಾನ ಭಜನದಲ್ಲಿ ಪ್ರೋಕ್ರಾಸ್ಟಿನೇಷನ್, ವಿಳಂಬ ಪ್ರವೃತ್ತಿಯ ಬಗ್ಗೆ ಮಾತಾಡ್ತಾ ಸಾಗೋಣ. ಹಾಗೆ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡುವಂಥ ಹ್ಯಾಬಿಟ್ ನಿಮಗೂ ಇದೆಯಾ ಸ್ನೇಹಿತರೆ? ಅದರಿಂದ ಅಂದರೆ ಪೋಸ್ಟ್ಪೋನ್ ಮಾಡೋದ್ರಿಂದ ನಿಮಗೆ ಆಗಿರುವಂಥ ಕಷ್ಟ ನಷ್ಟಗಳು, ಆ ಅನುಭವದಿಂದ ನೀವು ಕಲ್ತಿರೋ ಪಾಠವನ್ನು ನಮಗೆ ಚಿಕ್ಕದಾಗಿ ಚೊಕ್ಕದಾಗಿ ಸಂದೇಶ ಕಳಿಸಿ ತಿಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483090294839091209. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನೀವು ಕೇಳ್ತಾ ಇದ್ದೀರಾ ಗಾನ ಭಜನ. ಈಗ ವಿಕ್ಟ್ರಿ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯ ಪ್ರೋಕ್ರಾಸ್ಟಿನೇಷನ್, ಕೆಲಸಗಳನ್ನ ಮುಂದೂಡುವಂತಹ ಒಂದು ಅಭ್ಯಾಸದ ಬಗ್ಗೆ. ಇನ್ನು ಯಾವುದೇ ಒಂದು ಕೆಲಸಕ್ಕೆ ಒಂದು ಡೆಡ್ ಲೈನ್ ಅಂತ ಇರುತ್ತೆ, ಅದು ಆಫೀಸ್ ಕೆಲಸ ಆಗಿರ್ಬೋದು ಅಥವಾ ಮನೆಗೆ ಸಂಬಂಧಪಟ್ಟಂತ ಕೆಲಸ ಕೂಡ ಆಗಿರ್ಬಹುದು, ಬಿಲ್ ಪೇ ಮಾಡೋದಾಗಿರ್ಬೋದು, ಅದಕ್ಕೆ ಒಂದು ಡ್ಯೂ ಡೇಟ್ ಅಂತ ಇರುತ್ತೆ. ಹಾಗೆ ಆಫೀಸ್ನಲ್ಲಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದಕ್ಕೂ ಒಂದು ಡೆಡ್ ಲೈನ್ ಇರುತ್ತೆ. ಇಷ್ಟು ಟೈಮಲ್ಲಿ ಕೆಲಸವನ್ನ ಮುಗಿಸ್ಬೇಕು ಅನ್ನೋದು ನಮಗೂ ಸಹ ಗೊತ್ತಿರುತ್ತೆ. ಆದರೂ ಬಿಡು, ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ ಒಂದು ವಾರ ಇದೆಯಲ್ಲ, ಇನ್ನೂ 10 ದಿನ ಇದೆಯಲ್ಲ, ನಾಳೆ ಮಾಡಿದ್ರಾಯ್ತು, ಲಾಸ್ಟ್ ಡೇಟ್ ಬಂದಾಗ ನೋಡ್ಕೊಳ್ಳೋಣ ಅಂತ ಡಿಲೇ ಮಾಡ್ತಾ ಬರ್ತಿರ್ತೀವಿ. ಈ ಕೆಲಸ ಈಗ ಮಾಡದೇ ಇದ್ರೆ ಆಮೇಲೆ ಪ್ರಾಬ್ಲಮ್ಸ್ ಆಗಬಹುದು ಅಂತ ಗೊತ್ತಿದ್ರು ಸಾಕಷ್ಟು ಜನರು ತಮ್ಮ ಕೆಲಸಗಳನ್ನ ಮುಂದೂಡ್ತಾರೆ ಅಂತ ರಿಸರ್ಚರ್ಸ್ ಹೇಳ್ತಾರೆ. ಅದು ಯಾವುದೇ ರೀತಿಯ ಕೆಲಸ ಆಗ್ಬೋದು. ಕೆಲಸ ಮಾಡೋದಕ್ಕೆ ಮುನ್ನ ಒಂದು ರೀತಿ ಆತಂಕ ಕಾಡುತ್ತೆ, ಅಂದರೆ ಆ ಕೆಲಸವನ್ನು ಮಾಡಿದಾಗ ಅದು ಎಲ್ಲಾದರೂ ಆ ಕೆಲಸದಲ್ಲಿ ನಾನು ಎಡವು ಬಿಟ್ಟರೆ, ಸೋತ್ ಬಿಟ್ಟರೆ ಅಂತ ಫಿಯರ್ ಆಫ್ ಫೇಲ್ಯೂರ್ ಕಾಡುತ್ತೆ. ಹಾಗಾಗಿ ಕೆಲವರು ಕೆಲಸಗಳನ್ನ ಮುಂದೂಡ್ತಾ ಬರ್ತಾರೆ. ಅದೊಂದು ಮೇಜರ್ ರೀಸನ್ ಅಂತ ತಗೊಳ್ಳೋದಾದರೆ ಮತ್ತಾವ ರೀಸನ್ಸ್ಗೆ ಹೀಗೆಲ್ಲ ಆಗುತ್ತೆ ಅಂತ ನೋಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪ್ರಾಜೆಕ್ಟ್ನ ನಾವು ಕಂಪ್ಲೀಟ್ ಮಾಡೋದಕ್ಕೆ 1 ವೀಕ್ ಟೈಮ್ ಇದೆ ಅಂತ ಅಂದ್ಕೊಳ್ಳೋಣ. 1 ವಾರದಷ್ಟು ಟೈಮ್ ನಮಗೆ ಕೊಟ್ಟಿರ್ತಾರೆ. ಬಟ್ ಸಡನ್ನಾಗಿ ನಮಗೆ ನೆನಪಾಗುತ್ತೆ ನಾಳೆನೇ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಂತ. ಅಂದರೆ 1 ವಾರ ನಾವು ಮರ್ತೇ ಬಿಟ್ಟಿರ್ತೀವಿ ಆ ಕೆಲಸ ನಮಗಿದೆ ಮಾಡಬೇಕು ಅನ್ನೋದನ್ನು. ನಾಳೆ ಇನ್ನೇನು ಡ್ಯೂ ಡೇಟ್ ಇದೆ ಅಂದಾಗ ನಮಗೆ ಓ, ಕೆಲಸ ಮಾಡಿಲ್ಲ ಅಲ್ವಾ ಅಂತ ನೆನಪಾಗುತ್ತೆ. ಸೊ ಇದೊಂದು ರೀತಿ ಮರೆವು ಇದಕ್ಕೆ ಕಾರಣ ಆಗುತ್ತೆ ಅಂತಲೂ ಹೇಳ್ಬೋದು. ಹಾಗೆ ಕೆಲವೊಂದು ಸಲ ನಾವು ಟಾಸ್ಕ್ಸ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡದೇ ಇದ್ದಾಗ, ನಮ್ಮ ಗಮನ ಬೇರೆಡೆಗೆ ಇದ್ದಾಗ, ಡಿಸ್ಟ್ರಾಕ್ಷನ್ಸ್ ನಮ್ಮನ್ನು ಬೇರೆ ಕಡೆಗೆ ನಮ್ಮನ್ನು ಎಳ್ಕೊಂಡು ಹೋದಾಗ, ನಮ್ಮ ಗಮನವನ್ನು ಬೇರೆ ಕಡೆಗೆ ತಿರುಗಿಸಿದಾಗ ಈ ರೀತಿಯೆಲ್ಲ ಆಗುತ್ತೆ. ಹಾಗೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ, ಈ ತುಂಬ ಟೈಮ್ ಇದೆ ಅನ್ನೋದೇ ನಮಗೆ ಜಾಸ್ತಿ ನಮ್ಮನ್ನು ಕಾಡೋದಕ್ಕೆ ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಟೈಮ್ ಇದೆಯಲ್ಲ, ಮಾಡ್ಕೋಬಹುದು ಅಂತ ಕೆಲಸಗಳನ್ನ ಮುಂದಕ್ಕೆ ಹಾಕ್ತಾ ಇರ್ತೀವಿ. ಎಷ್ಟೋ ಸಲ ಬಹಳ ಟೈಮ್ ಇದೆ ಅಂತ ನಾವು, ಜಾಸ್ತಿ ಸಮಯ ಬೇಕಾಗೋದಿಲ್ಲ, ಸ್ವಲ್ಪ

ಇದಲ್ಲೇ ಮುಗಿಸ್ಬಿಡ್ಬಹುದು ಕೆಲಸವನ್ನ ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡ್ ಬಿಡ್ತೀವಿ. ಸೊ ಒಂದು ಟಾಸ್ಕ್ ಅನ್ನ ಶುರು ಮಾಡೋದಕ್ಕೆ ಎಷ್ಟೋ ಜನರಿಗೆ ಸ್ಫೂರ್ತಿ ಸಿಗಬೇಕು ಅಥವಾ ಮೋಟಿವೇಟ್ ಆಗಬೇಕು ಅನ್ನೋ ನಂಬಿಕೆನೆ ಪ್ರೊಕ್ರಾಸ್ಟಿನೇಷನ್ಗೆ ಪ್ರಮುಖ ಕಾರಣ ಆಗಿದೆ ಅಂತ ಹೇಳ್ಬೋದು. ಏನಾದರೂ ಒಂದು ಮೋಟಿವೇಟ್ ಮಾಡೋ ಆಗಿರಬೇಕು, ಸ್ಫೂರ್ತಿ ಸಿಗಬೇಕು ಅಂತ ಕಾಯ್ತಾ ಇರ್ತಾರೆ. ಬಿಕಾಸ್ ಇನ್ ರಿಯಾಲಿಟಿ ಹೇಳೋದಾದರೆ ಎಸ್ಪೆಷಲಿ ಕೆಲವೊಂದು ಕೆಲಸಗಳನ್ನ ಇಷ್ಟ ಇಲ್ಲದೆ ಇರುವಂಥ ಕೆಲಸಗಳನ್ನ ಮಾಡುವಾಗ ಸರಿಯಾದ ಮೈಂಡ್ ಸೆಟ್ಗೆ ಅಂತ ನಾವು ಕಾಯ್ತಾ ಇದ್ರೆ ಪ್ರಾಬಬ್ಲಿ ಆ ಒಂದು ಸರಿಯಾದ ಸಮಯ ಬರೋದಿಲ್ಲ, ಆ್ಯಂಡ್ ಆ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಾಳೆ ಮಾಡೋಣ ಆಮೇಲೆ ಮಾಡೋಣ ಅಂತ ಕೆಲಸಗಳನ್ನ ಡಿಲೇ ಮಾಡ್ತಾ ಬಂದರೆ ಅದರಿಂದ ಸಾಕಷ್ಟು ಸಲ ಪ್ರಾಬ್ಲಮ್ಸ್ ಆಗುತ್ತೆ. ಇನ್ನು ಕೆಲವು ಸಲ ಸರ್ಪ್ರೈಸಿಂಗ್ಲಿ ಡಿಲೇ ಮಾಡೋದ್ರಿಂದ ಒಳ್ಳೆಯದು ಸಹ ಆಗಿರುತ್ತೆ, ಅಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಪ್ರೊಕ್ರಾಸ್ಟಿನೇಟ್ ಹೇಗೆ ಮಾಡ್ತೀವಿ, ಹೇಗೆ ಕೆಲಸಗಳನ್ನ ಮುಂದೂಡ್ತೀವಿ ಅಂತ ಮಾತಾಡ್ತಾ ಇದ್ವಿ. ಇನ್ನು ಯಾಕೆ ಮಾಡ್ತೀವಿ, ಏನೆಲ್ಲ ಕಾರಣಗಳಿರಬಹುದು ಅಂತ ತಿಳ್ಕೊಳ್ಳೋಣ ಈ ಸುಂದರ ಹಾಡಿನ ನಂತರ.

ಏನೋ ಒಂಥರ ಚಿತ್ರದ ಪೆಪಿ ಹಾಡನ್ನ ಈಗಷ್ಟೇ ಕೇಳಿದ್ರಿ. ಇನ್ನು ಗಾನ ಭಜನದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಪ್ರೋಕ್ರಾಸ್ಟಿನೇಷನ್, ಕೆಲಸಗಳನ್ನ ವಿಳಂಬ ಮಾಡೋದು, ಪೋಸ್ಟ್ಪೋನ್ ಮಾಡುವಂತಹ ಪ್ರವೃತ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕೆ ಪೋಸ್ಟ್ಪೋನ್ ಮಾಡ್ತೀವಿ ಈ ಕೆಲಸಗಳನ್ನ ಅಂತ ಅಂದ್ರೆ, ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸವನ್ನ ಡಿಲೇ ಮಾಡಿದಾಗ ಒಂದಷ್ಟು ಕಾಮನ್ ರೀಸನ್ಸ್ನ ನಾವು ಕೊಡ್ತೀವಿ. ಅದರಲ್ಲಿ ಮೊದಲನೇದು ಅಂದ್ರೆ, ನಮಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅನ್ನೋದು, ಏನು ಮಾಡಬೇಕೋ ತೋಚ್ತಾ ಇಲ್ಲ ಅಂತ ಹೇಳಿಬಿಡ್ತೀವಿ ಯಾರಾದರೂ ಕೇಳಿದಾಗ, ಸುಲಭವಾಗಿ ಹೇಳುವಂಥ ಒಂದು ರೀಸನ್. ಹಾಗೆ ಹೇಳಿಬಿಟ್ರೆ ಗೊತ್ತಾಗ್ತಿಲ್ಲ ಅಂದರೆ ಮುಗೀತಲ್ಲ, ಇನ್ನು ಡಿಲೇ ಮಾಡೋದಕ್ಕೆ ಅದಕ್ಕಿಂತ ಮೇನ್ ರೀಸನ್ ಬೇರೆ ಬೇಕಾಗುತ್ತಾ? ಇಲ್ಲ ಅಲ್ವಾ? ಸೊ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಡೋದು, ಅಥವಾ ಹೇಗೆ ಮಾಡಬೇಕು ಕೆಲಸ ನಮಗೆ ಗೊತ್ತಿಲ್ಲ ಅಂತ ಹೇಳೋದು. ಹೀಗೆ ಮುಂದೆ ನಮಗೆ ಅಂದರೆ ಕೆಲಸ ಮುಂದೆ ಹಾಕೋದಕ್ಕೆ ಮೊದಲನೇದಾಗಿ ಕಾಣಿಸುವಂಥ ರೀಸನ್ಗಳು ಇವೇನೆ. ಮಾಡೋದಕ್ಕೆ ಗೊತ್ತಾಗ್ತಿಲ್ಲ, ಏನು ಮಾಡಬೇಕು ತೋಚ್ತಿಲ್ಲ, ಹೀಗೆ ಹೇಳಿಬಿಟ್ಟು ಕೆಲಸವನ್ನು ಮುಂದೂಡ್ತೀವಿ. ಹಾಗೆ ಮತ್ತಷ್ಟು ರೀಸನ್ಸ್ ಏನಪ್ಪ ಅಂತ ನೋಡ್ತಾ ಇದ್ರೆ, ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಆಗಲೂ ಸಹ ನಾವು ಡಿಲೇ ಮಾಡ್ತೀವಿ, ಮುಂದಕ್ಕೆ ಹಾಕ್ತಾ ಹೋಗ್ತೀವಿ, ನಾಳೆ ಮಾಡೋಣ ಬಿಡು, ನಾಡಿದ್ದು ಮಾಡೋಣ, ಮುಂದಿನ ವಾರ ನೋಡ್ಕೊಳ್ಳೋಣ, ಇನ್ನೂ ಟೈಮ್ ಇದೆಯಲ್ಲ ಅಂತ ಮುಂದಕ್ಕೆ ತಳ್ತಾ ಇರ್ತೀವಿ. ಅದೇ ನಮಗೆ ಇಷ್ಟವಾದ ಕೆಲಸ ಆದರೆ ಈಗಲೇ ಈ ಕ್ಷಣನೇ ಆಗಿಬಿಡ್ಬೇಕು ಅಂತ ಮಾಡ್ತೀವಿ. ಸ್ವಲ್ಪ ಕೆಲಸ ಇಷ್ಟ ಇಲ್ಲ, ಬೋರ್ ಹೊಡಿಸುತ್ತೆ ಅನ್ನೋದಾದರೆ ಅದನ್ನು ನಾವು ಮುಂದಕ್ಕೆ ಹಾಕ್ತಾ ಹೋಗ್ತೀವಿ. ನಾವು ಸ್ಟೂಡೆಂಟ್ಸ್ನ ನೋಡಿರ್ತೀವಿ ಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ, ಸ್ಕೂಲ್ನಲ್ಲಿ ಹೋಮ್ವರ್ಕ್ ಕೊಟ್ಟಿದ್ರೆ ಮಕ್ಕಳಿಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಿದ್ರೆ, ಮಾಡೋದಕ್ಕೆ ಇಷ್ಟ ಇಲ್ಲದೇ ಇದ್ರೆ ಮನೆಗೆ ಬಂದಾಗ ಹೋಮ್ವರ್ಕ್ ಮಾಡು ಅಂದರೆ ಅದನ್ನು ಮುಂದಕ್ಕೆ ಹಾಕ್ತಾರೆ, ನಮಗೆ ಹೇಗೆ ಮಾಡಬೇಕು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಾರೆ. ಹಾಗೆ ಕಾಲೇಜ್ ಸ್ಟೂಡೆಂಟ್ ಸಹ ಅಸೈನ್ಮೆಂಟ್ ಹೇಗೆ ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ನನ್ನ ಫ್ರೆಂಡ್ನ ಕೇಳಬೇಕು ಅಂತ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ತಾ ಇರ್ತಾರೆ, ನಾಳೆ ಮಾಡ್ತೀನಿ, ಫ್ರೆಂಡ್ಸ್ ಏನು ಮಾಡ್ತಾರೆ ನೋಡ್ಬಿಟ್ಟು ನಾನು ಹಾಗೇನೆ ಅವ್ರನ್ನ ಕೇಳಿ ಡಿಸ್ಕಸ್ ಮಾಡಿ ಮಾಡ್ತೀವಿ ನಾವೆಲ್ಲ ಒಟ್ಟಿಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಕೆಲಸಗಳನ್ನ ಮುಂದೂಡೋದಕ್ಕೆ ಹೀಗೆ ಒಂದಲ್ಲ ಒಂದು ಕಾರಣಗಳು ಸಿಗ್ತಾನೆ ಇರುತ್ತವೆ, ಕಾರಣಗಳಿಗೇನು ಕೊರತೆನೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ಕೆಲವರು ಕೆಲಸಗಳನ್ನ ಮುಂದೂಡೋದಕ್ಕೆ ಕಾರಣ ಅಂದರೆ ಮೂಡ್ ಇಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲ, ನಮಗೆ ಆಸಕ್ತಿ ಇಲ್ಲ ಆ ಕೆಲಸದಲ್ಲಿ ಅಂತ ಮುಂದಕ್ಕೆ ಹಾಕ್ತಾರೆ, ಅಥವಾ ಈಗ ನನಗೆ ಸದ್ಯಕ್ಕೆ ಮೂಡ್ ಸ್ವಲ್ಪ ಸರಿ ಇಲ್ಲ, ತಲೆನೋವುತ್ತಾ ಇದೆ, ಹಾಗಾಗಿ ಈಗ ಆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ನಾಳೆ ನೋಡೋಣ ಅಂತ ಮುಂದಕ್ಕೆ ಹಾಕ್ತಾರೆ. ಹೀಗೆ ಪೋಸ್ಟ್ಪೋನ್ ಮಾಡೋದಕ್ಕೆ ಸಾಕಷ್ಟು ಕಾರಣಗಳು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಲಾಸ್ಟ್ ಮಿನಿಟ್ವರೆಗೂ ಕೆಲಸಗಳನ್ನ ಮುಂದಕ್ಕೆ ಹಾಕಿ ಕಾಯುವಂಥ ಹ್ಯಾಬಿಟ್ನ ಇಟ್ಕೊಂಡಿರ್ತಾರೆ. ಲಾಸ್ಟ್ ಮಿನಿಟ್ವರೆಗೂ ಕಾದಿದ್ರೆ ಆಗ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಸೊ ಅಂಡರ್ ಪ್ರೆಷರ್ ನಾವು ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀವಿ ಅನ್ನೋ ನಂಬಿಕೆ ಅವರಲ್ಲಿರುತ್ತೆ. ಸೊ ಆ ನಂಬಿಕೆ ಅವರನ್ನ ವೆಯ್ಟ್ ಮಾಡೋ ಹಾಗೆ ಅಂದರೆ ಮುಂದಕ್ಕೆ ಪೋಸ್ಟ್ಪೋನ್ ಮಾಡೋ ಹಾಗೆ ಮಾಡ್ತಾ ಇರುತ್ತೆ. ಆ ನಂಬಿಕೆ ನಿಜನೋ ಅಥವಾ ಸುಳ್ಳು ನನಗಂತೂ ಗೊತ್ತಿಲ್ಲ, ಆದರೆ ಆ ಒಂದು ನಂಬಿಕೆ ಸಾಕಷ್ಟು ಜನರಲ್ಲಿರುತ್ತೆ. ಪ್ರೆಷರ್ ಇದ್ದಾಗ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ, ಟಾಸ್ಕ್ನ ಬೇಗ ಕಂಪ್ಲೀಟ್ ಮಾಡಿಬಿಡ್ತೀವಿ ಅನ್ನೋ ನಂಬಿಕೆ ಅವರನ್ನ ಕೆಲಸವನ್ನು ಡಿಲೇ ಮಾಡೋದಕ್ಕೆ ಒಂದು ಕಾರಣವಾಗಿ ಇರುತ್ತೆ. ಹಾಗೆ ಯಾವುದಾದ್ರೂ ಒಂದು ಕೆಲಸವನ್ನು ಆಫೀಸ್ನಲ್ಲಿ ಹೇಳ್ತಿದ್ದಾಗೆ ಬೇರೆ ಯಾರಾದರೂ ಇನಿಷಿಯೇಟಿವ್ ತಗೊಳ್ಳಿ ಅಂತ ವೆಯ್ಟ್ ಮಾಡೋದು ಕೂಡ ಕೆಲವರು ಮಾಡ್ತಾರೆ. ಸೊ ವರ್ಕ್ ಸ್ಟಾರ್ಟ್ ಮಾಡೋದನ್ನು ಡಿಲೇ ಮಾಡೋದಕ್ಕೆ ಲ್ಯಾಕ್ ಆಫ್ ಇನಿಷಿಯೇಟಿವ್ ಕೂಡ ಒನ್ ಆಫ್ ದ ರೀಸನ್ಸ್ ಅಂತ ಹೇಳ್ಬೋದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಬೇರೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಸೊ ಈ ಒಂದು ಕೆಲಸ ಅಟ್ ಪ್ರೆಸೆಂಟ್ ನಾನು ಮಾಡ್ತಾ ಇರುವಂಥ ಕೆಲಸ ಮುಗೀಲಿ, ಅದಾದಮೇಲೆ ಆ ಕೆಲಸವನ್ನು ನಾನು ತಗೊಳ್ತೀನಿ, ಆಮೇಲೆ ಮಾಡ್ತೀನಿ ಅಂತ ಮುಂದಕ್ಕೆ ತಳ್ತಾರೆ. ಸೊ ಕೆಲಸಗಳನ್ನ ಡಿಲೇ ಮಾಡೋದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಅಂದರೆ, ನೀವೆಲ್ಲರೂ ನೆನಪು ಮಾಡ್ಕೊಂಡಿರ್ತೀರಾ, ಏನೇಳಿ ನೆನಪು ಅಂತಿದ್ದ ಹಾಗೆ ನಿಮಗೆ ಅದರ ಆಪೋಸಿಟ್ ನೆನಪಾಗಿರುತ್ತೆ, ಮರೆವು. ಎಸ್, ಮರೆವು ಮುಖ್ಯವಾದ ಕಾರಣ, ಪ್ರಮುಖ ಕಾರಣ ಅಂತ ಹೇಳ್ಬೋದು ಕೆಲಸಗಳನ್ನ ಮುಂದೂಡೋದಕ್ಕೆ. ಕೆಲಸ ಇರೋದೇ ಅಂದರೆ ಆ ಟಾಸ್ಕ್ ಇರೋದೇ, ನಮಗೆ ಪ್ರಾಜೆಕ್ಟ್ ಇರೋದೇ ಮರ್ತು ಹೋಗಿದ್ದಾಗ ಇನ್ನು ಡೆಡ್ ಲೈನ್ ಎಲ್ಲಿಂದ ನೆನಪಿರುತ್ತೆ ಹೇಳಿ? ಸೊ ಮರ್ತು ಹೋದರೂ ಕೂಡ ಕೆಲಸಗಳು ಡಿಲೇ ಆಗುತ್ತೆ. ಇನ್ನು ಸಾಕಷ್ಟು ಜನರು ರೈಟ್ ಟೈಮ್ಗೆ ರೈಟ್ ಮೈಂಡ್ ಸೆಟ್ಗೆ ಕಾಯುವಂಥ ಅಭ್ಯಾಸ ಇಟ್ಕೊಂಡಿರ್ತಾರೆ. ರೈಟ್ ಟೈಮ್ ಬರಲಿ ಅಂತಲೇ ಕೆಲಸ ಕಾರ್ಯಗಳನ್ನ ಪೋಸ್ಟ್ಪೋನ್ ಮಾಡ್ತಾ ಬರ್ತಾರೆ. ಹಾಗೆ ನೋಡಿದ್ರೆ ಸರಿಯಾದ ಸಮಯ ಅಥವಾ ಸರಿಯಾದ ಮನಸ್ಥಿತಿ ಎರಡೂ ಕೂಡ ಯಾವತ್ತೂ ಬರೋದಿಲ್ಲ. ನಾವು ಯಾವಾಗ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀವೋ ಅದೇ ಸರಿಯಾದ ಸಮಯ. ಯಾವಾಗ ಆ ಒಂದು ಥಾಟ್ ನಮ್ಮ ಮೈಂಡ್ಗೆ ಬರುತ್ತಲ್ಲ, ಅದು ರೈಟ್ ಮೈಂಡ್ ಸೆಟ್. ಹಾಗಂತ ಅಂದ್ಕೊಂಡು ಆ ಸಮಯದಲ್ಲಿ ಕೆಲಸವನ್ನು ಶುರು ಮಾಡಬೇಕು. ಹಾಗಾಗಿ ಎಲ್ಲನೂ ಯೋಚನೆ ಮಾಡ್ತಾ ಹೋದರೆ ನಮ್ಮ ಕೈನಲ್ಲೇ ಇರುತ್ತೆ, ಆದರೆ ನಾವು ಏನು ಮಾಡ್ತೀವಿ, ಏನೇನೋ ನೆಪಗಳನ್ನ ಕೊಟ್ಕೊಂಡು ಕೆಲಸಗಳನ್ನ ಮುಂದಕ್ಕೆ ಹಾಕಿದ್ದಕ್ಕೆ ನಮ್ಮನ್ನೇ ನಾವು ಜಸ್ಟಿಫೈ ಮಾಡ್ಕೊಳ್ತಾ ಬರ್ತೀವಿ. ಮತ್ತಷ್ಟು ಮಾತಾಡೋಣ ಪ್ರೋಕ್ರಾಸ್ಟಿನೇಷನ್, ವಿಳಂಬ ಪ್ರವೃತ್ತಿಯ ಬಗ್ಗೆ. ನೀವು ಸಹ ಸಂದೇಶಗಳ ಮೂಲಕ ತಿಳಿಸಬಹುದು ಯಾವ ಕೆಲಸವನ್ನು ನೀವು ಪೋಸ್ಟ್ಪೋನ್ ಮಾಡಿದ ನಂತರ ಅದರಿಂದ ಆದಂಥ ಒಂದು ಕಷ್ಟ ನಷ್ಟ ಏನಾಗಿತ್ತು, ಆ ಒಂದು ಅನುಭವದಿಂದ ನೀವು ಏನು ಪಾಠವನ್ನು ಕಲ್ತ್ರಿ ಅಂತ ನಮಗೆ ಚಿಕ್ಕದಾಗಿ ಚೊಕ್ಕದಾಗಿ ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಕಿರ್ಕ್ ಪಾರ್ಟಿ ಚಿತ್ರದ ಒಂದು ಬಬ್ಲಿ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ, ಇದು ಗಾನ ಭಜನಾ.

ಗಾನ ಭಜನ ಕಾರ್ಯಕ್ರಮದಲ್ಲಿ ವಿಳಂಬ ಪ್ರವೃತ್ತಿ, ಪ್ರೋಕ್ರಾಸ್ಟಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಈ ಪ್ರೋಕ್ರಾಸ್ಟಿನೇಷನ್ಲ್ಲೂ ಕೂಡ ಟೈಪ್ಸ್ ಇದ್ದಾವೆ, ವಿಧಗಳಿದ್ದಾವೆ. ಅಂದರೆ ರಿಸರ್ಚರ್ಸ್ನ ಪ್ರಕಾರ ಇದು ಎರಡು ಬಗೆಯಾಗಿ ಕ್ಲಾಸಿಫೈ ಆಗಿದೆ. ಮೊದಲನೇದು ಪ್ಯಾಸಿವ್ ಪ್ರೋಕ್ರಾಸ್ಟಿನೇಟರ್ಸ್, ಹಾಗೆ ಎರಡನೇದು ಆಕ್ಟಿವ್ ಪ್ರೋಕ್ರಾಸ್ಟಿನೇಟರ್ಸ್ ಅಂತ. ಈ ಪ್ಯಾಸಿವ್ ಪ್ರೋಕ್ರಾಸ್ಟಿನೇಟರ್ಸ್ನಲ್ಲಿ ಏನಾಗುತ್ತೆ ಅಂದರೆ, ಇವ್ರಿಗೆ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಅಥವಾ ನಿರ್ಧಾರಗಳನ್ನ ತಗೋಬೇಕು ಅಂದಾಗ ಆತಂಕ ಕಾಡುತ್ತೆ, ಆಂಗ್ಸೈಟಿ ಕಾಡುತ್ತೆ. ಅಂದರೆ ಏನಾಗುತ್ತೋ ಏನೋ, ಮುಂದೆ ಈ ರೀತಿ ನಾನು ಡಿಸಿಷನ್ ತಗೊಂಡ್ರಿ ಅನ್ನೋ ಒಂದು ಭಯ ಕಾಡುತ್ತೆ. ಹಾಗೆ ಆ ನಿರ್ಧಾರ ತಗೊಂಡ ಮೇಲೆ ಆ ನಿರ್ಧಾರಗಳ ಆಧಾರದ ಮೇಲೆ ವರ್ಕ್ ಮಾಡುವಾಗಲೂ ಸಹ ತೊಂದರೆ ಆಗುತ್ತೆ. ಅಂಥವರು ಕೆಲಸಗಳನ್ನ ಡಿಲೇ ಮಾಡ್ತಾ ಬರ್ತಾರೆ. ಸೊ ಇವ್ರನ್ನ ಪ್ಯಾಸಿವ್ ಪ್ರೋಕ್ರಾಸ್ಟಿನೇಟರ್ಸ್ ಅಂತ ಕರೀತಾರೆ. ಇನ್ನು ಆಕ್ಟಿವ್ ಪ್ರೋಕ್ರಾಸ್ಟಿನೇಟರ್ಸ್ ಹೇಗೆ ಅಂದರೆ, ಇವರು ಕೆಲಸಗಳನ್ನ ಡಿಲೇ ಮಾಡಿದಾಗ ಒತ್ತಡ ಕ್ರಿಯೇಟ್ ಆಗೇ ಆಗುತ್ತೆ ನ್ಯಾಚುರಲಿ. ಸೊ ಆ ಒಂದು ಸ್ಟ್ರೆಸ್ನಲ್ಲಿ ವರ್ಕ್ ಮಾಡೋದು ಇವರಿಗೆ ಒಂಥರ ಚಾಲೆಂಜಿಂಗ್ ಅಂತ ಅನಿಸುತ್ತೆ, ಮೋಟಿವೇಟ್ ಮಾಡುತ್ತೆ. ಹಾಗಾಗಿ ಇವರು ಇಂಟೆನ್ಷನಲಿ ಕೆಲಸಗಳನ್ನ ಮುಂದೂಡ್ತಾರೆ. ನೋಡಿ, ಉದ್ದೇಶಪೂರ್ವಕವಾಗಿ ಕೆಲಸಗಳನ್ನ ಮುಂದೂಡ್ತಾರೆ ಈ ಆಕ್ಟಿವ್ ಪ್ರೋಕ್ರಾಸ್ಟಿನೇಟರ್ಸ್. ಸೊ ಅಂಥವ್ರನ್ನ ಸಕ್ರಿಯವಾಗಿ ಮುಂದೂಡುವಂಥ ಪ್ರವೃತ್ತಿ ಇರೋವ್ರನ್ನ ಆಕ್ಟಿವ್ ಪ್ರೋಕ್ರಾಸ್ಟಿನೇಟರ್ಸ್ ಅಂತ ಕರೀತಾರೆ. ಈ ವಿಳಂಬ ಪ್ರವೃತ್ತಿ ಇದೆಯಲ್ಲ, ಇದು ಇತ್ತೀಚೆಗೆ ನಾವು ನೋಡೋ ಹಾಗೆ ಎಲ್ಲರಲ್ಲೂ ಇದೆ. ಹಾಗಾಗಿ ಇದೊಂದು ಗ್ಲೋಬಲ್ ಇಶ್ಯೂ ಆಗೋಗಿದೆ ಅಂತಲೇ ಹೇಳ್ಬೋದು. ಪ್ರಪಂಚದಲ್ಲಿ ಸುಮಾರು 20%ನಷ್ಟು ಜನರು ತಮ್ಮ ಕೆಲಸಗಳನ್ನ, ಅವರ ನಿರ್ಧಾರಗಳನ್ನ, ಅವರ ಗುರಿಗಳನ್ನ ಅನ್ನೆಸೆಸರಿಲಿ ಡಿಲೇ ಮಾಡ್ತಾರಂತೆ. ಬಹಳ ವರ್ಷಗಳಿಂದ ಈ ಥರದ ಅಭ್ಯಾಸ ಇರೋರನ್ನ ಕ್ರೋನಿಕ್ ಪ್ರೋಕ್ರಾಸ್ಟಿನೇಟರ್ಸ್ ಅಂತ ಕರೀತಾರೆ. ಇನ್ನೊಂದು ಸರ್ವೆಯ ಪ್ರಕಾರ ಏನಂದರೆ, ಸುಮಾರು 42.6%ನಷ್ಟು ಜನರು ಏನು ಹೇಳ್ತಾರೆ ಅಂದರೆ, ಅವರು ಪ್ರತಿದಿನ ಕೆಲಸ ಮುಂದೂಡ್ತಾರೆ ಅಂತಲೂ ಹೇಳಿದ್ದಾರೆ. ಹಾಗೆ ಆಗಾಗ, ಪ್ರತಿದಿನ ಅಲ್ಲದೇ ಇದ್ರೂ ಸಹ ಆಗಾಗ ಕೆಲಸಗಳನ್ನ ಡಿಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ 42.6%ನ ಜನರಲ್ಲಿ ಸುಮಾರು 20%ನಷ್ಟು ಜನರು ಪ್ರತಿದಿನ ಅವರು ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡ್ತೀವಿ, ಪ್ರತಿದಿನ ನಾವು ಕೆಲಸಗಳನ್ನ ಮುಂದೂಡ್ತಾನೆ ಬರ್ತೀವಿ ಅಂತ ಹೇಳಿದಾರಂತೆ. ಇದೇ ಸರ್ವೆನಲ್ಲಿ 15.6%ನಷ್ಟು ಜನರು ತಾವು ಯಾವ ಕೆಲಸವನ್ನು ಯಾವತ್ತಿಗೂ ಡಿಲೇ ಮಾಡೋದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ ಹೇಗೆಲ್ಲ ಆಗುತ್ತೆ ಅಂತ ಅಂದರೆ, ನಾವು ಪ್ರತಿದಿನ ಯೋಚನೆ ಮಾಡ್ತಾ ಹೋದರೆ ಎಷ್ಟೋ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡಿರ್ತೀವಿ, ಆದರೆ ನಾವು ಗಮನಿಸಿರೋದೇ ಇಲ್ಲ. ಯಾಕೆಂದರೆ ಈ ಸರ್ವೆ ಅಥವಾ ಈ ರೀತಿಯ ರಿಸರ್ಚ್ ನಡೆದಾಗ ಒಂದಷ್ಟು ಸಮೀಕ್ಷೆಗಳು ನಮಗೆ ಆ ಒಂದು ರಿಪೋರ್ಟ್ನ ಕೊಡುತ್ತೆ, ಯಾರು ಎಷ್ಟರ ಮಟ್ಟಿಗೆ ಕೆಲಸಗಳು

0: ಪೋಸ್ಟ್ಪೋನ್ ಮಾಡಿದ್ದಾರೆ ಏನು ಅಂತ ಅವರು ಆಗ ಯೋಚಿಸೋದಕ್ಕೆ ಶುರು ಮಾಡ್ತಾರೆ. ನಾವು ಕೂಡ ಒಂದು ಸರ್ವೆನಲ್ಲಿ ಅಥವಾ ಒಂದು ರಿಸರ್ಚ್ನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀವಿ ಅಂದಾಗ ಹೌದಲ್ವಾ ನಾವು ಹೀಗೆಲ್ಲ ಮಾಡ್ತಿದ್ದೀವಲ್ವಾ ಅಂತ ನಾವು ನಮ್ಮನ್ನೇ ನಾವು ಒಂದು ಒಂದು ಗಮನ ಹರಿಸೋದಕ್ಕೆ ಶುರು ಮಾಡ್ತೀವಿ. ನಮ್ಮ ಕೆಲಸ ಕಾರ್ಯಗಳನ್ನ ಯಾವ ರೀತಿ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಗಮನ ನಮಗೆ ಆಗ ಬರುತ್ತೆ. ಅಲ್ಲಿವರೆಗೂ ನಾವು ಕೆಲಸ ಮಾಡಬೇಕು, ಮಾಡ್ತಾ ಇರ್ತೀವಿ. ಆದರೆ ಕೆಲಸಗಳನ್ನ ಡಿಲೇ ಮಾಡೋದು ಸಹ ಆಗಾಗ ಆಗ್ತಾನೆ ಇರುತ್ತವೆ, ಅದರ ಬಗ್ಗೆ ನಮ್ಮ ಫೋಕಸ್ ಇರೋದಿಲ್ಲ. ಸೊ ಯಾವಾಗ ನಾವು ಗಮನ ಕೊಡ್ತೀವಿ ಆಗ ನಮಗೆ ಗೊತ್ತಾಗುತ್ತೆ, ಓ ಇಷ್ಟೆಲ್ಲ ಕೆಲಸಗಳನ್ನ ನಾವು ಡಿಲೇ ಮಾಡ್ತಾ ಬಂದಿದ್ದೀವಿ ಅಲ್ವಾ ಅಂತ. ಸೊ ಈ ಸರ್ವೆಯಲ್ಲಿ ನಾವು ಕೂಡ ಇದ್ದೇ ಇರ್ತೀವಿ, ಹಾಗಾಗಿ ನಾವು ಕೂಡ ಇದರಲ್ಲಿ ಪಾಲುದಾರರು ಅಂತ ಹೇಳ್ಬೋದು. ಯಾಕಂದರೆ ನಾವು ಕೆಲಸಗಳನ್ನ ಡಿಲೇ ಮಾಡದೇ ಇರ್ತೀವ, ಖಂಡಿತ ಮಾಡೇ ಮಾಡಿರ್ತೀವಿ, ಒಂದಲ್ಲ ಒಂದು ಕೆಲಸನಾದ್ರೂ ನಾವು ಪೋಸ್ಟ್ಪೋನ್ ಮಾಡೇ ಮಾಡ್ತೀವಿ ಯಾವುದಾದ್ರೂ ಒಂದು ಕಾರಣಕ್ಕಾಗಿರ್ಬೋದು. ಹೀಗೆ ಕೆಲಸಗಳನ್ನ ಡಿಲೇ ಮಾಡ್ತಾ ಬರ್ತೀವಿ, ಆದರೆ ಆಮೇಲೆ ಕೆಲಸ ಮಾಡಿಲ್ಲ, ಆ ಒಂದು ಡೆಡ್ ಲೈನ್ ಬಂದಿದೆ ಅಂದಾಗ ನಮಗೆ ಆಗಿನ ಪ್ರಾಬ್ಲಮ್ಸ್ ಏನು ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಒಂದಷ್ಟು ಕಷ್ಟ ನಷ್ಟಗಳಾಗುತ್ತೆ, ಅದರಿಂದ ಒಂದಷ್ಟು ಅನುಭವಗಳು ನಮಗೆ ಪಾಠಗಳನ್ನ ಕಲಿಸುತ್ತೆ. ಸೊ ಅಂತಹ ಅನುಭವಗಳನ್ನ ಈಗಾಗಲೇ ನಮ್ಮ ಸ್ನೇಹಿತರು ಸಂದೇಶಗಳ ಮೂಲಕ ತಿಳಿಸ್ತಾ ಇದ್ದಾರೆ, ನೀವು ಕೂಡ ತಿಳಿಸಬಹುದು. ನೀವು ಯಾವುದಾದ್ರೂ ಒಂದು ಕೆಲಸವನ್ನ ಪೋಸ್ಟ್ಪೋನ್ ಮಾಡಿ ಆ ನಂತರ ಆಮೇಲೆ ಅಯ್ಯೋ ನಾನು ಹಾಗೆ ಮಾಡಬಾರ್ದಾಗಿತ್ತು ಅಂತ ಬೇಸರ ಮಾಡ್ಕೊಂಡಿದ್ದೀರಾ, ಅಥವಾ ಆ ಪೋಸ್ಟ್ಪೋನ್ ಮಾಡಿದ್ರಿಂದ ಅದರಿಂದ ಬೇರೆ ಯಾವೆಲ್ಲ ರೀತಿಯ ಪ್ರಾಬ್ಲಮ್ಸ್ ಆಯಿತು, ಸೊ ಅದರಿಂದ ನೀವೇನು ಪಾಠ ಕಲ್ತ್ರಿ, ಅದಾದಮೇಲೆ ನೀವು ಪೋಸ್ಟ್ಪೋನ್ ಮಾಡೋದನ್ನು ನಿಲ್ಲಿಸಿದ್ದೀರಾ, ಈಗ ಹೇಗೆ ಅಟ್ ಪ್ರೆಸೆಂಟ್ ನೀವು ಇದ್ದೀರಾ, ಪೋಸ್ಟ್ಪೋನ್ ಮಾಡ್ತಿದ್ದೀರಾ, ಅಥವಾ ಈಗ ಓಕೆ ನಾನು ಮೊದಲಿಗಿಂತ ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ಸರಿಯಾದ ಸಮಯಕ್ಕೆ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ತೀರಾ, ಏನು ನಿಮ್ಮ ಮಾತು ಪ್ರೋಕ್ರಾಸ್ಟಿನೇಷನ್ ಬಗ್ಗೆ? ಆದಷ್ಟು ಬೇಗ ನಿಮ್ಮ ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಇನ್ನು ಕೆಲವು ಸಂದೇಶಗಳನ್ನ ಈಗ ನೋಡುವಂತಹ ಸಮಯ. ಚಂದ್ರಕಾಂತ್ ತಂಬಟ್ ಅಥಣಿಯಿಂದ ಸಂದೇಶ ಕಳಿಸಿದರೆ, ಮೇಡಮ್ ನನಗೆ ಯಾವ ಕೆಲಸ ಮಾಡಬೇಕು ಅಂತ ಅನಿಸಿದ್ರೆ ಆ ತಕ್ಷಣವೇ ನಾನು ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಿಷಯ ಚೆನ್ನಾಗಿದೆ, ನನಗೆ ಈ ವಿಷಯ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮದು ಲೇಡೀಸ್ ಟೇಲರಿಂಗ್ ಕೆಲಸ, ಎಲ್ಲ ಕೆಲಸ ಚೆನ್ನಾಗೇನೆ ನಡೀತಾ ಇರುತ್ತೆ ಮೇಡಮ್, ಆದರೆ ಕೆಲವೊಂದು ಬಟ್ಟೆಗಳಲ್ಲಿ ಮಣಿಗಳು, ಗಾಜುಗಳು, ಅತಿಯಾದ ಕುಸುರಿ ಇರುವಂತಹ ಬಟ್ಟೆಗಳನ್ನು ಕತ್ತರಿಸೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ, ಹಾಗಾಗಿ ಅದನ್ನು ಮುಂದೂಡುತ್ತಲೇ ಇರ್ತೀವಿ, ಸಮಯ ಬಂದಾಗ ಪರದಾಡುವಂತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಯಾರಿದು, ನಾನು ಕೆಲವು ಸಲ ಕೆಲವು ಕೆಲಸಗಳನ್ನ ನಾಳೆ ಮಾಡಬಹುದು ಅಂತ ಅಂದ್ಕೊಂಡು ಕೊನೆಗೆ ಮಾಡೋದಿಲ್ಲ, ಅದು ಮರ್ತೇ ಬಿಡ್ತೀನಿ, ಮತ್ತೆ ಆ ಕೆಲಸ ತುಂಬ ದಿನದ ನಂತರ ಮಾಡಬೇಕಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೀತೆಗಳು ತುಂಬ ಇಷ್ಟ ಆಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿರೋದು, ನಂಬರ್ ನಿಮಗೆ 555985, ಕವಿತಾ ಶ್ರೀನಿವಾಸರವರ ಸಂದೇಶ ಇದು. ಹಾಗೆ ಪ್ರೋಕ್ರಾಸ್ಟಿನೇಷನ್ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಈ ಹರಿಹರನ್ ವಿಜ್ಞಾನ ನಗರದಿಂದ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ನಂಬರ್ ನಿಮಗೆ 1875 ಇವರ ಸಂದೇಶ ಬಂದಿದೆ, ನನ್ನದು ಆಗಲೇ ಮಾಡುವಂತಹ ಕೆಲಸ, ಆಗಲೇ ಚುಕ್ತಾ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ತಡ ಇಲ್ಲ, ಒಂದು ಕೆಲಸ ಮಾತ್ರ ತಡ ಮಾಡ್ತೀನಿ, ದಿನಪತ್ರಿಕೆ ಓದುವುದನ್ನು, ಇವತ್ತಿಂದು ನಾಳೆ ನಾಳೆದು ನಾಡಿದ್ದು ಹೀಗೆ ತಡ ಮಾಡ್ತಾ ಬರ್ತೀನಿ ಅಂತ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಮತ್ತಷ್ಟು ಸಂದೇಶಗಳನ್ನ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನೋಡ್ತೀನಿ. ಸಮಯ ಏನೇನು 6:40 ಆಗಲಿದೆ ಸ್ನೇಹಿತರೆ, 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ, ಅದಾದ ನಂತರ ಗಾನ ಭಜನದಲ್ಲಿ ನಮ್ಮ ಭೇಟಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದ ಕೇಂದ್ರ ಸರ್ಕಾರ, ರಾಜ್ಯಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆಯಲ್ಲಿ ರಾಜ್ಯದ ಅರ್ಹ ಮತದಾರರ ಪರಿಗಣನೆಗೆ ಸರ್ಕಾರ ನಿರ್ಧಾರ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಕಾರ್ಮಿಕ ಸಾವು, 8 ಮಂದಿಗೆ ಗಾಯ. ರಾಜ್ಯದಲ್ಲಿ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ಗೃಹ ಇಲಾಖೆ ಚಿಂತನೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಆದೇಶ ಜಾರಿಗೆ ತರುವಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹ. ವಾರ್ತೆಗಳ ವಿವರ: ಚಾಮರಾಜನಗರ ಜಿಲ್ಲೆಯ ಜನರಿಗೆ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಶಕ್ತಿ ತುಂಬುವ ಮೂಲಕ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಸಂಕಲ್ಪ ತೊಟ್ಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ಹನೂರು ಕ್ಷೇತ್ರಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟಿಸಿ ನೆರವೇರಿಸಿ ಮಾತನಾಡಿದಂತಹ ಅವರು, ಚಾಮರಾಜನಗರ ವಿಶ್ವವಿದ್ಯಾಲಯಕ್ಕೆ ಡಾ ಬಿಆರ್ ಅಂಬೇಡ್ಕರ್ ಹೆಸರಿಡಲು ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ನೀರಾವರಿ ಇಲಾಖೆಯ ಮೂಲಕ ಅನೇಕ ಕಾಮಗಾರಿಗಳನ್ನು ಕೈಗೊಂಡು ಜಿಲ್ಲೆಯನ್ನು ಕೃಷಿಯೋಗ್ಯ ಭೂಮಿ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದರು.

0: ವ್ಯಕ್ತಪಡಿಸಿದ್ದಾರೆ. 2027-28 ಮಾರುಕಟ್ಟೆ ವರ್ಷಕ್ಕೆ ಹಿಂಗಾರು ಋತುವಿನ 6 ಪ್ರಮುಖ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಉತ್ತರ ಪ್ರದೇಶ, ಕರ್ನಾಟಕ, ತೆಲಂಗಾಣ ರಾಜ್ಯಗಳ ರೈತರಿಂದ ಬೇಳೆಕಾಳು ಎಣ್ಣೆ ಬೀಜಗಳನ್ನು ಖರೀದಿ ಮಾಡಲಿದೆ. ಕರ್ನಾಟಕಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ರಾಜ್ಯದಿಂದ 659 ಕೋಟಿ ರೂಪಾಯಿ ಮೌಲ್ಯದ 115,500 ಮೆಟ್ರಿಕ್ ಟನ್ ಸೋಯಾಬೀನ್, 335 ಕೋಟಿ ರೂಪಾಯಿ ಮೌಲ್ಯದ ಹೆಸರುಕಾಳು, 11 ಕೋಟಿ ರೂಪಾಯಿ ಮೌಲ್ಯದ ಸೂರ್ಯಕಾಂತಿ ಖರೀದಿಸಲಿದೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಮರುಪರಿಶೀಲನಾ ಪ್ರಕ್ರಿಯೆಯಲ್ಲಿ ಸರ್ಕಾರವು ಅರ್ಹ ಫಲಾನುಭವಿಗಳ ಮತದಾರರ ಗುರುತಿನ ಚೀಟಿಯನ್ನು ಪರಿಗಣಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತರ ರಾಜ್ಯಗಳ ಜನರು ಈ ಯೋಜನೆಯ ಲಾಭ ಪಡೆಯುತ್ತಿರುವುದರಿಂದ ಹೊಸ ಅರ್ಜಿಯನ್ನು ಸಿದ್ದಪಡಿಸಲಾಗಿದೆ. ರಾಜ್ಯದ ಮತದಾರರಾಗಿರುವ ಮತ್ತು ಅರ್ಹತೆ ಹೊಂದಿದವರನ್ನು ಮಾತ್ರ ಪರಿಗಣನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ನ ಕೋಕರ್ ಹೈಡ್ರೋ ಟ್ರೀಟಿಂಗ್ ಘಟಕದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಮೃತಪಟ್ಟಿದ್ದು 8 ಮಂದಿಗೆ ಗಾಯ ಆಗಿದೆ. ಗಾಯಗೊಂಡವರ ಪೈಕಿ ಓರ್ವನಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಬೆಂಕಿ ಹತೋಟಿಗೆ ಬಂದಿದೆ ಎಂದು ಎಂಆರ್ಪಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಭೀಕರ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ವರದಿ ನೀಡಲು ಜಿಲ್ಲಾಧಿಕಾರಿಗೆ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚನೆ ನೀಡಿದ್ದಾರೆ. ಘಟಕ ಕುರಿತಂತೆ ಸೂಕ್ತ ತನಿಖೆ ನಡೆಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿಯಂತ್ರಣ, ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಮತ್ತು ಸಂಚಾರಿ ನಿಯಮಗಳ ಉಲ್ಲಂಘನೆಗೆ ಪರಿಣಾಮಕಾರಿಯಾಗಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿಂದು ಗೃಹ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳ ಜಂಟಿ ವಿಮರ್ಶಾ ಸಭೆ ಜರುಗಿತು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸಾರಿಗೆ ಸಚಿವ ಭೈರತಿ ಸುರೇಶ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆಗೆ ಕಡಿವಾಣ ಹಾಕಲು ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ವಿವಿಧ ಸಂಚಾರಿ ಉಲ್ಲಂಘನೆಗಳಿಗೆ ಅಂಕಗಳನ್ನು ನಿಗದಿಪಡಿಸಿ ನಿರ್ದಿಷ್ಟ ಮಿತಿಯನ್ನು ತಲುಪಿದಾಗ ಚಾಲನಾ ಪರವಾನಗಿಯನ್ನು ಅಮಾನತುಗೊಳಿಸುವ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದೇ ವೇಳೆ ಸಂಚಾರಿ ಉಲ್ಲಂಘನೆಗಳಿಗೆ ವಿಧಿಸಲಾಗುತ್ತಿರುವ ದಂಡದ ಮೊತ್ತವನ್ನು ಹೆಚ್ಚಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. 5 ಅಥವಾ ಅದಕ್ಕಿಂತ ಹೆಚ್ಚು ಸಂಚಾರಿ ಉಲ್ಲಂಘನೆಗಳನ್ನು ಮಾಡಿದವರನ್ನು ಗುರುತಿಸಿ ಅಂಥವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಬಾಕಿ ಇರುವ ದಂಡ ವಸೂಲಿ ಮಾಡುವುದು ಮತ್ತು ಅಗತ್ಯ ಇರುವಲ್ಲಿ ವಾಹನಗಳನ್ನು ತಡೆ ಹಿಡಿಯುವುದು ಅಥವಾ ಕಪ್ಪು ಪಟ್ಟಿಗೆ ಸೇರಿಸುವ ಕುರಿತು ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿಗೆ ತರಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ಸಮಾನತೆ ಹಾಗೂ ಒಳ ಮೀಸಲಾತಿ ಜಾರಿಗೆ ಬರುವವರೆಗೂ ನಿರಂತರ ಹೋರಾಟ ಮುಂದುವರೆಯಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಜನರ ಭಾವನೆಗಳಿಗೆ ಸ್ಪಂದಿಸಿ ಕೂಡಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. ಭಾರತವನ್ನು ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾರ್ಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ನಿರ್ವಹಿಸಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಹಿರಿಯ ಪತ್ರಕರ್ತ ದಾಮೋದರ್ ಬೆಳ್ತಂಗಡಿ, ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಯಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಟ್ಟದಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತಿದೆ. ಈ ಯೋಜನೆ ಮೂಲಕ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಅವರು ಹಾರೈಸಿದ್ದಾರೆ.
3: ಖೇಲೋ ಇಂಡಿಯಾ ಪ್ರಮುಖ ಯೋಜನೆಯಾಗಿದೆ. ಶಾಲಾ ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವುದು, ಕ್ರೀಡಾ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಯುವಕರನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. ಇದರ ಮೂಲಕ ಗ್ರಾಮೀಣ ಮತ್ತು ದೂರದ ಪ್ರದೇಶದಲ್ಲಿರುವ ಪ್ರತಿಭೆಗಳಿಗೂ ಹೆಚ್ಚಿನ ಅವಕಾಶಗಳು ದೊರೆಯುವಂತಾಗಿದೆ. ಅದೇ ರೀತಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸಿಸ್ಟಮ್, ಟಾಪ್ಸ್ ಅಂತ ಏನು ಕರಿತೀವಿ, ಆ ಮೂಲಕ ಉನ್ನತ ಮಟ್ಟದ ಕ್ರೀಡಾಪಟುಗಳಿಗೆ ತರಬೇತಿ, ವಿದೇಶಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆ ಮತ್ತು ಅಗತ್ಯವಾದ ಕ್ರೀಡಾ ಸೌಲಭ್ಯಗಳಿಗೆ ಬೆಂಬಲವನ್ನು ನೀಡಲಾಗ್ತಾ ಇದೆ.
0: ಬರಗಾಲಕ್ಕೆ ಸಂಬಂಧಪಟ್ಟಂತೆ ರೈತರಿಗಾಗಿ ತಾವು ಇಟ್ಟ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೇವಲ 2,500 ರೂಪಾಯಿ ನೀಡಲು ನಿರ್ಧರಿಸಿದೆ. ಕೇಂದ್ರಕ್ಕೆ ನಿಯೋಗ ಹೋಗುವ ಬದಲು ಜನತಾ ನ್ಯಾಯಾಲಯಕ್ಕೆ ಹೋಗುವುದಾಗಿ ತಿಳಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಘೋಷಣೆ ಮಾಡಿರುವಂತಹ 1 ಕೋಟಿ ರೂಪಾಯಿಯನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೌಜನ್ಯ ಅವರ ಕುಟುಂಬ ಅಥವಾ ಇತರರ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶ ಸರ್ಕಾರಕ್ಕಿಲ್ಲ ಎಂದು ಹೇಳಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡದಿಂದ ತಮ್ಮನ್ನು ಬಿಡುಗಡೆ ಮಾಡುವಂತೆ ಕೋರಿ ಬೆಂಗಳೂರು ಗ್ರಾಮಾಂತರ ಎಎಸ್ಪಿ ವೆಂಕಟೇಶ್ ಪ್ರಸನ್ನ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ಮಡಗಾಂವ್ ಬೆಂಗಳೂರು ನಡುವೆ ಸಂಚಾರ ಮಾಡುತ್ತಿದ್ದಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಬೆಂಗಳೂರಿನ ಯಶವಂತಪುರದವರೆಗೆ ವಿಸ್ತರಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ಕುರಿತು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪತ್ರದ ಮೂಲಕ ಅಧಿಕೃತ ಮಾಹಿತಿ ನೀಡಿದ್ದಾರೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಡಗಾಂವ್ ಮಂಗಳೂರು ವಂದೇ ಭಾರತ್ ರೈಲನ್ನು ಮುರುಡೇಶ್ವರ ಗೋಕರ್ಣ ಮತ್ತು ಕಾರವಾರ ಮಾರ್ಗವಾಗಿ ಬೆಂಗಳೂರಿನವರೆಗೆ ವಿಸ್ತರಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 8 ಸರ್ಕಾರಿ ಇಲಾಖೆಗಳಲ್ಲಿ ಸುಮಾರು 38,000 ಕೋಟಿ ರೂಪಾಯಿಗಳಷ್ಟು ಪಾವತಿ ಬಾಕಿ ಉಳಿದಿದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘ ಆರೋಪ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್, ನವೆಂಬರ್ ವೇಳೆಗೆ ಬಾಕಿ ಹಣ ಪಾವತಿ ಮಾಡದಿದ್ದರೆ ಕಮಿಷನ್ ರೂಪದಲ್ಲಿ ಪಡೆದ ಲಂಚಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಬಹಿರಂಗಪಡಿಸುವುದಾಗಿ ಸಂಘ ಎಚ್ಚರಿಕೆ ನೀಡಿದ್ದಾರೆ. ಕೆಪಿಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಪರೀಕ್ಷಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹಲವು ಆಘಾತಕಾರಿ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಗಂಗ್ವಾರ್ ಮತ್ತು ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ಭಾಗಿಯಾಗಿರುವ ಈ ಪ್ರಕರಣದಲ್ಲಿ ಪರೀಕ್ಷೆಗೆ ಮುನ್ನವೇ ಸರಿಯಾದ ಉತ್ತರಗಳೊಂದಿಗೆ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯರ್ಥಿಗಳಿಗೆ ನೀಡಿ ಕಂಠಪಾಠ ಮಾಡಿಸಲು ರೆಸಾರ್ಟ್ಗೆ ಕರೆದೊಯ್ಯಲಾಗಿತ್ತು ಎಂದು ಇಡಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದ ಕೇಂದ್ರ ಸರ್ಕಾರ, ರಾಜ್ಯಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆಯಲ್ಲಿ ರಾಜ್ಯದ ಅರ್ಹ ಮತದಾರರ ಪರಿಗಣನೆಗೆ ಸರ್ಕಾರ ನಿರ್ಧಾರ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಕಾರ್ಮಿಕ ಸಾವು, 8 ಮಂದಿಗೆ ಗಾಯ. ರಾಜ್ಯದಲ್ಲಿ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ಗೃಹ ಇಲಾಖೆ ಚಿಂತನೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಆದೇಶ ಜಾರಿಗೆ ತರುವಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:55 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ಪತ್ರೋನಾಶವಾದಂತೆ ಸರಿ,
1: ಇದು ಕಂಸನ ಪಾತ್ರದ ಸಂಭಾಷಣೆ. ಯಾರು ಪಾತ್ರ ವಹಿಸಿದ್ರು ಅಂತ ಕೇಳ್ತೀರಾ? ಆರ್ ನಾಗರತ್ನಮ್ಮ ಅವರದು. ಕಂಸ, ರಾವಣ, ಭೀಮ, ದುರ್ಯೋಧನ ಪಾತ್ರಗಳನ್ನು ಹೆಣ್ಣು ಮಕ್ಕಳು ಮಾಡಬಲ್ಲರು. ಸ್ತ್ರೀವೇಷ ಪುರುಷರು ಹಾಕುವುದಾದರೆ ಪುರುಷನ ವೇಷ ಸ್ತ್ರೀ ಮಾಡಲಾರಳೆ ಅಂತ ಸ್ತ್ರೀ ನಾಟಕ ಮಂಡಳಿಯನ್ನ ಕಟ್ಟಿ ಮಹಿಳೆಯರನ್ನು ಹುರಿದುಂಬಿಸಿದವರು ಮಹಾನ್ ಕಲಾವಿದೆ ಆರ್ ನಾಗರತ್ನಮ್ಮ. ಎಳೆ ವಯಸ್ಸಿನಿಂದಲೇ ರಂಗಭೂಮಿ ಕಡೆ ಸೆಳೆತ. ಚಾಮುಂಡೇಶ್ವರಿ ಸಂಸ್ಥೆ, ಸುಬ್ಬಯ್ಯನಾಯ್ಡು ಅವರ ಸಂಸ್ಥೆ, ಕಂಪನಿ ನಾಟಕಗಳು, ಹಿರಣ್ಣಯ್ಯ ಮಿತ್ರ ಮಂಡಳಿ, ಹೀಗೆ ಹಲವಾರು ಸಂಸ್ಥೆಗಳ ಮೂಲಕ ರಾಜ್ಯದಾದ್ಯಂತ ಸಂಚರಿಸಿ ರಂಗನಾಟಕ ಪ್ರದರ್ಶನಗಳಲ್ಲಿ ವಿಜೃಂಭಿಸಿದ ಕಲಾವಿದೆ. ಚಲನಚಿತ್ರಗಳಲ್ಲೂ ನಟಿಸಿದರು. ಶ್ರೀ ಸ್ತ್ರೀ ನಾಟಕ ಮಂಡಳಿ ಹುಟ್ಟಿದ್ದು ಹೇಗೆ? ನಾಗರತ್ನಮ್ಮನವರೇ ಹೇಳಿದ್ದಾರೆ, ಕೇಳೋಣ.
3: ಮೈಸೂರಿನಲ್ಲಿ ಒಬ್ರು ಅಂಬುಜಮ್ಮ ಅಂತಿದ್ರು. ಅವರಿಗೆ ನಾಟಕದ ಮೇಲೆ ಒಂದು ಅಭಿಮಾನ. ನಾವು ಈ ಥರ ಒಂದು ಹೊಸದಾಗಿ ಒಂದು ನಾಟಕ ಆಡಬೇಕು ಅಂತ ಇದ್ದೀವಿ, ಈ ಥರ ಮಾಡಬೇಕು ಅಂತ ಹೇಗೆ ಅಂದರು. ಅದಕ್ಕೆ ನಿಮ್ಮಿಷ್ಟ ನೋಡಿ ಅಂತಂದೆ. ಅದಕ್ಕೆ ಸರಿಯಾಗಿ ಈ ಗುಬ್ಬಿ ಕಂಪ್ನಿಲೊಬ್ಬರು ದೊರಸ್ವಾಮಿ ಅಂತ ಒಬ್ಬರಿದ್ದರು. ಆ ಮನುಷ್ಯ ಇವ್ರನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಒಂದು ನಾಟಕನ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಿಸೋಣ, ಕೃಷ್ಣ ಯಾವ್ದು ತೊಗೊಳೋದ್ರು ಕೃಷ್ಣ ಗಾಡಿ ತೊಗೊಳೋ ಅಂದರು. ಸರಿ ಮಾಡಿ ಅಂತಂದು. ಸರಿ ಆಮೇಲೆ ನೀವು ಇದ್ರಲ್ಲಿ ಪಾತ್ರ ಮಾಡಬೇಕು ಅಂದರು. ಅಯ್ಯೋ, ಸದ್ಯ ನಾನು ಗಂಡು ಪಾತ್ರ ಮಾಡೋದು, ಇವತ್ತಿನವರೆಗೂ ಬರೀ ಹೆಣ್ಣು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಅದು ನನಗೆ ಕಷ್ಟ ಆಗುತ್ತಮ್ಮ ಅಂದೆ. ಸರಿ, ಆ ದೊರಸ್ವಾಮಿ ಅವ್ರಲ್ಲ, ಸರಿ ಇಲ್ಲ ಇಲ್ಲ ನೀನಾಗು ನೀ ಮಾಡ್ತೀಯ ಅಂದ್ಬಿಟ್ಟು ಮೊದಲು ಕೃಷ್ಣ ಮಾಡು ಅಂದರು. ಸರಿ, ಆಮೇಲೆ ಅರ್ಜುನ ಮಾಡು ಅಂದರು. ಕಡೆಗೆ ಏನು ಮಾಡಿಬಿಟ್ರು, ಯಾವುದು ಬೇಡ, ಎರಡು ಸರಿ ಇಲ್ಲ, ಭೀಮನ ಪಾತ್ರ ಮಾಡಿಸೋಣ ಅಂತ ಅವರಿಬ್ಬರು ನಿರ್ಧಾರ ಮಾಡಿಕೊಂಡ್ರು. ಸರಿ, ಅವಾಗ ಭಾಳ ಬಲವಂತವಾಗಿ ನನ್ನನ್ನು ಭೀಮನ ಪಾತ್ರ ಕೊಪ್ಪಿಸಿದ್ರು. ಆಮೇಲೆ ನನ್ನ ಮನೆಯೊಳಗೆ ಇದಕ್ಕೆ ಆಕ್ಷೇಪಣೆ ಆಯಿತು. ನಮ್ಮ ತಾಯಿ ಇದ್ದವರು, ಏನು ನೀನು ಇಷ್ಟೋ ಒಳ್ಳೆ ಹೆಸರು ತೊಗೊಂಡು ನೀನು ಏನಾದ್ರು ಮರ್ಯಾದೆಗೆ ಕಳ್ಕೊಬೇಡ ಅಂತ ಅಂದರು. ಆದರೆ ನನಗೇನು ಅಂದರೆ, ಒಂದು ಮಾತು ಕೊಟ್ಬಿಟ್ಟ ಮೇಲೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಕೈಲಾಗ್ತಾ ಇರಲಿಲ್ಲ. ಚಾಮುಂಡೇಶ್ವರಿ ಕಂಪ್ನಿಯೊಳಗೆ ಭೀಮನ ಪಾತ್ರ ಮಾಡ್ತಾ ಭೀಮನ್ ಕೃಷ್ಣಮೂರ್ತಿ ರಾಯರು ಅಂತಿದ್ರು, ಅವ್ರ ಹೆಸರು ಭೀಮ ಕೃಷ್ಣಮೂರ್ತಿ ರಾಯರು ಅಂತಲೇ ಆ ಮನುಷ್ಯ ಪಾತ್ರ ಮಾಡ್ತಾ ಇದ್ದಿದ್ದನ್ನು ಚೆನ್ನಾಗಿ ನನಗೆ ಮನಸ್ಸಿನಲ್ಲಿತ್ತು. ಸರಿ, ಅದನ್ನು ಇವರು ಪಾತ್ರ ಹೇಳ್ಕೊಡೋರು. ಆದರೆ ನನಗೆ ಏನಾಗುತ್ತೆ ಅಂದರೆ, ಈ ಪ್ರಾಕ್ಟೀಸ್ ಮಾಡುವಾಗ, ಅಭ್ಯಾಸ ಮಾಡುವಾಗ, ರಿಹರ್ಸಲ್ ಮಾಡಿ ಇಲ್ಲೇ ಮಾಡಿ ಎಲ್ಲರೆದ್ರಿಗೂ ಅಂತಾರೆ, ನನಗೆ ಅದು ಮಾತ್ರ ಬರ್ತಾ ಇರಲಿಲ್ಲ. ಸುಮ್ಮನೆ ಮಾತು ಗಟ್ಟಿ ಮಾಡೋನೇ ಹೊರತು ಅಭಿನಯ ಸಹಿತವಾಗಿ ನಾನೇನು ಮಾಡ್ತಾ ಇರಲಿಲ್ಲ. ಇದು ಅವಳು ಏನು ಮಾಡಿದ್ರು, ಆಕೆ ಮಂಡ್ಯದಲ್ಲಿ ಇಟ್ಕೊಂಬಿಟ್ರು ನಾಟಕನ, ಡೇಟು ಫಿಕ್ಸ್ ಮಾಡಿಬಿಟ್ರು. ನಾನು ಇನ್ನೂ ಅದನ್ನು ಪಾತ್ರ ಬಾಯಿಗೆ ಕಲ್ತಿರಲಿಲ್ಲ. ಸರಿ, ಅಕ್ಕಪಕ್ಕದವ್ರಲ್ಲ, ಏನು ಇವಳು ಇನ್ನೂ ಪುಸ್ತಕ ಇಟ್ಕೊಂಡೆ ಪಾತ್ರ ಮಾಡ್ತಾ ಇದ್ದಾರಲ್ಲ, ಇವಳು ಏನು ಮಾಡ್ತಾಳೆ ನಾಡಿದ್ದು ನಾಟಕದಲ್ಲಿ ಪಾತ್ರನ, ಭೀಮನ ಪಾತ್ರನ ಅಂತ ಎಲ್ಲರೂ ಅಂದರು. ನನಗೂ ಒಂದು ಸ್ವಲ್ಪ ಭಯ ಆಗಿತ್ತು. ನಾನು ದೇವ್ರನ್ನ ಹರಿಸ್ಕೊಂಡ್ಬಿಟ್ಟಿದ್ದೆ, ಸ್ವಾಮಿ ಹೋಗಲಿ, ನಾಟಕ ತಪ್ಪು ಹೋಗ್ಬಿಡಲಿ, ನಿಂತು ಹೋಗಲಿ ಅಂತ. ಅದೇನೋ ಕಾರಣದಿಂದ ಅವತ್ತು ನಾಟಕ ನಿಂತ್ಕೊಂಡ್ಬಿಡ್ತು, ತಪ್ಪಿತು ಬಿಡು ಅಂದ್ಕೊಂಡು ಮನಸ್ಸು ಗಟ್ಟಿ ಮಾಡ್ಕೊಂಡು ಇದ್ದೆ. ಆದರೆ ಆಕೆ ಹಠ ಬಿಡಲಿಲ್ಲ. ತಿರುಗಿ ಇನ್ನೊಂದು ವಾರ 15 ದಿವಸ ಬಿಟ್ಟು ನಾಟಕ ಇಟ್ಕೊಂಡ್ಬಿಟ್ರು. ಹೇಳಿದ್ಮೆ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಸರಿ ಮಂಡ್ಯದಲ್ಲಿ ನಾಟಕ ಪ್ರಾರಂಭ, ದೇವ್ರಸ್ತುತಿ ಮಾಡ್ತಾ ಇದ್ದಾರೆ, ಭಯ ಏನಾಗುತ್ತೋ ಏನಾಗುತ್ತೋ ಅನ್ನೋ ಒಂದು ಭಯ ಇದ್ದೇ ಇತ್ತು. ಹೊಡೆದ್ರು ಬೆಲ್ ಹೊಡೆದ್ರು, ಮೂರನೇ ಬೆಲ್ಲು ಪರದೆ ಎತ್ತುವಾಗಲೇ ಮೊದಲೇ ದೊಡ್ಡ ದರ್ಬಾರು, ದರ್ಬಾರಲ್ಲಿ ಧರ್ಮರಾಯ, ದ್ರೌಪದಿ, ಅರ್ಜುನ, ಎಲ್ಲ ಕೃಷ್ಣ ಎಲ್ಲ ಇರುವಂಥ ಒಂದು ಆ ದೃಶ್ಯದೊಳಗೆ ಮೊದಲು ಭೀಮ ಕೂತಿದ್ದವನು ಎದ್ದು ಬಂದು ಮಾತಾಡ್ತಾನೆ. ಆ ಗೌನು ಒಂದು ಸತಿ ಎಡಗಡೆಯಿಂದ ಒಂದು ತರಹ ಜೋಕ್ನಲ್ಲಿ ಹಿಂದಕ್ಕೆ ಒದರದು, ಅದೊಂದು ಇದಿಟ್ಕೊಂಡಿದೆ ಏನೋ ನೋಡಿದ್ದೆ. ಎಲ್ಲರನ್ನೂ ಈ ಕಾಣಿನ ಒಂಥರ ಮಾಡಿದೆ. ಆ ತಕ್ಷಣವೇ ಜನಗಳೆಲ್ಲ ಏನು ನಾಕಾಣಿ ಕ್ಲಾಸ್, ಅವಾಗ ನಾಕಾಣಿ ಇದ್ದಿದ್ದು, ಏನು ಪಟ ಪಟ ಪಟ ಪಟ ಅಂತ ಚಪ್ಪಾಳಿಗಳು ಹೊಡೆದ್ಬಿಟ್ರು. ಹಾಗೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ನನಗೆ, ಓ ಪರವಾಗಿಲ್ಲ ಅಂದ್ಬಿಟ್ಟು ಪೂರ್ತಿ ಮಾತನಾಡಿದೆ. ಆ ಮಧ್ಯದಲ್ಲಿ 2-3 ಸತಿ ನನಗೆ ಒನಸ್ಮೋರು ಕ್ಲಾಪ್ಸ್ಗಳು ಭಾಳ ಬಿತ್ತು. ಅವರೇನು ಮಾಡಿಬಿಟ್ರು, ನನ್ನನ್ನು ಬಂದು ಹೇಳ್ಕೊಂಡ್ರು, ಇಲ್ಲ ನೋಡೋ ಇದು ಒಳ್ಳೆ ಹೆಸರು ಬಂದಿದೆ, ನಿಜವಾಗ್ಲೂ ಇದನ್ನು ನಾಟಕ ಆಡೋಣ, ನಾಟಕ ಕಂಪ್ನಿ ಮಾಡೋಣ. ಹಾಗೆ ಅಂದರು, ಅಯ್ಯೋಯ್ಯೋ ಇದೇನಪ್ಪ ನೀವು ಈ ಥರ ಮಾತಾಡ್ತೀಯ, ಸದ್ಯ ನಾನು ಮಾಲೀಕರ ಹತ್ರ ಸಂಬಳ ತೊಗೊಂಡು ಕೆಲಸ ಮಾಡೋದೇ ನನ್ನ ಅಭ್ಯಾಸ, ಅವ್ರ ಕಷ್ಟಗಳನ್ನೆಲ್ಲ ನಾನು ನೋಡಿದ್ದೀನಿ, ಆಯ್ತಾ, ಅಂಥದ್ದು ನಾನು ಬೇರೆ ಮಾಲೀಕಳಾಗಿ ಬೇಡಪ್ಪ ಸದ್ಯ, ಬೇಡ ಇದು ಇದು ಬೇಡ ಇದೆ ದೊರಸ್ವಾಮಿಗಳಿಗೆ, ಯಾಕೆ ಹಿಂಗೆ ಮಾಡ್ತೀರಾ ನೀವು ಒಂದೇ, ಇಲ್ಲ ಇಲ್ಲ ನಾವು ಅಂದರು. ತಿಪ್ಟೂರು ಕ್ಯಾಂಪು 11 ನಾಟಕ ಒಪ್ಕೊಂಡು ಬಂದ್ಬಿಟ್ರು ಕಾಂಟ್ರಾಕ್ಟ್ನ. ಇಲ್ಲ ಇಲ್ಲ ಹಿಂಗೆ ಮಾಡಲೇಬೇಕು, ಏನು ದೊರಸ್ವಾಮಿ ಈ ಥರ ಮಾಡ್ತಿದ್ದೀರಾ ಅಂತ. ಸರಿ, ಈ ಸತಿ ಮಾಡ್ಬಿಡ್ತೀನಿ, ನಾನು ಆಮೇಲೆ ಮಾಡಲ್ಲ. ಸರಿ ಅಂದರು, ಅವ್ರೇನು ಮಾಡಿಬಿಟ್ರು ಜ್ಯೋತಿಷನ ಹತ್ರ ಹೋಗಿ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಬೋರ್ಡ್ ಇದು ಬರೆಸ್ಕೊಂಡು, ನಾಗರತ್ನಮ್ಮನ ಹೆಸರು ಇದು ಸರಿಯಾಗಿದೆ ಅಂತ ಅದು ತಂದೇ ಬಿಟ್ರು, ತಂದು ಬೋರ್ಡ್ ಹಾಕಿಸ್ಬಿಟ್ರು, ನಾಗರತ್ನಮ್ಮ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಅಂದ್ಬಿಟ್ಟು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಆರ್ ನಾಗರತ್ನಮ್ಮ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026-27 ಮುಂಗಾರು ಮಾರುಕಟ್ಟೆ ಋತುವಿನಲ್ಲಿ ಕರ್ನಾಟಕ, ತೆಲಂಗಾಣ ಮತ್ತು ಉತ್ತರ ಪ್ರದೇಶದ ಪ್ರಮುಖ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲು ಕೇಂದ್ರ ಸರ್ಕಾರ 5,547.99 ಕೋಟಿ ರೂಪಾಯಿ ಮೌಲ್ಯದ ಪ್ರಸ್ತಾವಕ್ಕೆ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ಇಂದು ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸೆಲರೇಟರ್ ಪ್ರಾಜೆಕ್ಟ್ ಕುರಿತ ವರದಿಯನ್ನು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವ ಎಚ್ಡಿ ಕುಮಾರಸ್ವಾಮಿ ಅನಾವರಣಗೊಳಿಸಿದರು. ಭ್ರಷ್ಟಾಚಾರವನ್ನು ಬೇರುಮಟ್ಟದಲ್ಲಿ ನಿಯಂತ್ರಿಸಲು ಲೋಕಾಯುಕ್ತ ಸಂಸ್ಥೆಗೆ ಇನ್ನಷ್ಟು ಅಧಿಕಾರ ಮತ್ತು ಬಲ ನೀಡುವ ಅಗತ್ಯ ಇದೆ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣಿತ್ರ ಅಭಿಪ್ರಾಯಪಟ್ಟಿದ್ದಾರೆ. ಮೈಸೂರು ದಸರಾ ಮಹೋತ್ಸವ 2026 ಸಾಂಸ್ಕೃತಿಕ ವೈಭವಕ್ಕೆ ಸಾಹಿತ್ಯದ ಮೆರುಗು ನೀಡುವ ಉದ್ದೇಶದಿಂದ ದಸರಾ ಕವಿಗೋಷ್ಠಿ ಉಪಸಮಿತಿಯ ವತಿಯಿಂದ ಅಕ್ಟೋಬರ್ 13-17 ದಸರಾ ಕವಿಗೋಷ್ಠಿ ಆಯೋಜನೆ ಮಾಡಲಾಗಿದೆ ಎಂದು ದಸರಾ ಕವಿಗೋಷ್ಠಿ ಉಪಸಮಿತಿಯ ಉಪ ವಿಶೇಷಾಧಿಕಾರಿ ಡಾ ಎಂ ದಾಸೇಗೌಡ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ರೈಲ್ವೆ ಇಲಾಖೆಯ ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ ವಿಭಾಗದ ಸಹಯೋಗದಲ್ಲಿ ರೈಲ್ವೆ ಅಪಘಾತದ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದಂತಹ ವಿಪತ್ತು ನಿರ್ವಹಣೆ ಮತ್ತು ರಕ್ಷಣಾ ಕಾರ್ಯಾಚರಣೆಗಳ ಕುರಿತು ಪೂರ್ಣ ಪ್ರಮಾಣದ ಅಣುಕು ಪ್ರದರ್ಶನವನ್ನು ಇಂದು ಹೊಸಪೇಟೆ ಯಾರ್ಡ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಪೋರ್ಟ್ಫೋಲಿಯೋ ನಿರ್ವಹಣಾ ವಲಯವು ಬೆಳವಣಿಗೆಯ ಜೊತೆಗೆ ಹೂಡಿಕೆದಾರರ ವಿಶ್ವಾಸ, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಗೆ ಆದ್ಯತೆ ನೀಡಬೇಕು ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತ ಪಾಂಡೆ ತಿಳಿಸಿದ್ದಾರೆ. ಗುವಾಹಟಿಯ ಬರ್ಸಾಪರ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ವಿವಿಧ ಭಾರತಿ 102.9 ಎಫ್ಎಂ.
2: ಎಸ್, ನೀವು ಟ್ಯೂನ್ ಮಾಡಿರೋದು 102.9 ಎಫ್ಎಂನಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಇದೆ 7:03:35. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾನ ಬಜಾನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಗಾನ ಭಜನದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಪ್ರೋಕ್ರಾಸ್ಟಿನೇಷನ್, ಕೆಲಸಗಳನ್ನ ಮುಂದೂಡುವಂತಹ ಪ್ರವೃತ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಪ್ರೋಕ್ರಾಸ್ಟಿನೇಷನ್ ಇರುವಂತಹ ವಿಧಗಳ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಕೆಲಸಗಳನ್ನ ಮುಂದೂಡೋದಕ್ಕೆ ಯಾವೆಲ್ಲ ಕಾರಣಗಳಿರುತ್ತೆ ಅಂತ ಮಾತಾಡ್ತಾ ಸಾಗಿದ್ವಿ. ಇನ್ನು ಒಂದಷ್ಟು ಸ್ಟಾಟಿಸ್ಟಿಕ್ಸ್ನ ಕೂಡ ನಾವು ತಿಳ್ಕೊಂಡ್ವಿ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ಆದಷ್ಟು ಬೇಗನೆ ನೋಡ್ತೀನಿ. ಈ ಡಿಜಿಟಲ್ ಯುಗದಲ್ಲಿ ಇಂಟರ್ನೆಟ್ನ ಬಳಕೆ ಕೂಡ ಕೆಲಸಗಳನ್ನ ಮುಂದೂಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಆಗಿದೆ ಅಂತ ಸ್ಟಡೀಸ್ನ ರಿಪೋರ್ಟ್ ಹೇಳುತ್ತೆ. ಸುಮಾರು 50.7% ಜನರು ಇಂಟರ್ನೆಟ್ನ ಯೂಸ್ ಮಾಡೋದ್ರಿಂದ ನಾವು ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಆನ್ ಎನ್ ಆವ್ರೇಜ್ ಸುಮಾರು 2 ಗಂಟೆ ಅಥವಾ 2 ಗಂಟೆಗಿಂತ ಹೆಚ್ಚು ಸಮಯವನ್ನು ಆನ್ಲೈನ್ನಲ್ಲಿ ಇರೋದ್ರಿಂದ ತಮ್ಮ ಕೆಲಸಗಳನ್ನ, ತಮ್ಮ ಟಾಸ್ಕ್ನ ಡಿಲೇ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಆನ್ಲೈನಲ್ಲಿ ರೀಲ್ಸ್, ವಿಡಿಯೋ ಅಥವಾ ಪಾಡ್ಕ್ಯಾಸ್ಟ್ ಇದನ್ನೆಲ್ಲ ನೋಡ್ತಾ ನೋಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಸುಮಾರು 2 ಗಂಟೆಗಳಷ್ಟು ಸಮಯ ನಾವು ಕೆಲಸವನ್ನು ಪೋಸ್ಟ್ಪೋನ್ ಮಾಡ್ತೀವಿ ಅಂತ. ಅಂದರೆ ಈಗ ಯಾವುದೋ ಒಂದು ಕೆಲಸ ಮಾಡಬೇಕಾಗಿರತ್ತೆ, ಆ ಕೆಲಸವನ್ನು ಮಾಡೋದಕ್ಕೆ ಮುನ್ನ ಇವರು ಕೈಗೆ ಮೊಬೈಲ್ನ ತೊಗೊಂಡಿರ್ತಾರೆ ಅಥವಾ ಕೈನಲ್ಲಿ ಮೊಬೈಲ್ ಇದ್ದೇ ಇರುತ್ತೆ ಅಂತ ಹೇಳಿ. ಸೊ ಮೊಬೈಲ್ ಇದ್ದಾಗ ಯಾವುದೋ ಒಂದು ರೀಲ್ನ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ಹಾಗೆ ನೋಡ್ತಾ ನೋಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅವ್ರು ಅಂದ್ಕೊಳ್ತಾರೆ ಕೆಲಸ ಮಾಡಬೇಕು, ಹೌದು ಇದೊಂದು ರೀಲ್ ನೋಡಬೇಡ, ಇದೊಂದು ವೀಡಿಯೋ ನೋಡಬೇಡ ಅಂತ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಸುಮಾರು 2 ಗಂಟೆಗಳಷ್ಟು ಆ ಒಂದು ಕೆಲಸವನ್ನು, ದಿನನಿತ್ಯದ ಒಂದು ಕೆಲಸವನ್ನು ಸುಮಾರು 2 ಗಂಟೆ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಸಮಯವನ್ನು ಇವರು ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 50.7%ನಷ್ಟು ಜನರು ಇಂಟರ್ನೆಟ್ನಲ್ಲಿ ತಮ್ಮ ಸಮಯವನ್ನು ಕಳೀತಾ ನಮ್ಮ ದಿನದ ಕೆಲಸದಲ್ಲಿ ಸುಮಾರು 2 ಗಂಟೆ ಅಥವಾ 2.5 ಗಂಟೆಗಳಷ್ಟು ಸಮಯವನ್ನು ನಾವು ಕೆಲಸಗಳನ್ನ ಮುಂದೂಡುತ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಕೆಲಸವನ್ನು ಸುಮಾರು 2 ಗಂಟೆಗಳಿಗಿಂತ ಹೆಚ್ಚು ಕಾಲ ಇವರು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಈ ಸಮಯವನ್ನು ನಾವು 1 ವರ್ಷಕ್ಕೆ ಲೆಕ್ಕ ತಗೊಳ್ಳೋದಾದರೆ 55 ದಿನಗಳಿಗಿಂತ ಹೆಚ್ಚು ಸಮಯವನ್ನು ಪೋಸ್ಟ್ಪೋನ್ ಮಾಡೋದ್ರಲ್ಲೇ ಕಳೀತಾರೆ ಅಂತ ಹೇಳ್ಬೋದು. ಇದನ್ನು ರಿಪೋರ್ಟ್ಸ್ ಹೇಳುತ್ತೆ. ಸೊ ಈ ಪ್ರೋಕ್ರಾಸ್ಟಿನೇಷನ್ನ ಇಷ್ಟೆಲ್ಲ ವೇಗವಾಗಿ, ಅಂದರೆ ನಾವು ಕೆಲಸಗಳನ್ನ ಮಾಡ್ದೇ ವೇಗವಾಗಿ ಸಾಕ್ತಾ ಇರುವಂತಹ ಜಗತ್ತಲ್ಲಿ ಕೆಲಸಗಳನ್ನ ಮುಂದಕ್ಕೆ ಹಾಕ್ತಾ ಇದ್ರೆ ಆ ಕೆಲಸ ನಿಧಾನ ಆಗುತ್ತೆ, ಹಾಗೆ ಆ ಕೆಲಸಕ್ಕೆ ಸಿಗಬೇಕಾದಂಥ ಒಂದು ಕ್ರೆಡಿಟ್ಸ್ ಅಥವಾ ರಿಸಲ್ಟ್ಸ್ ಇದು ಕೂಡ ನಿಧಾನ ಆಗುತ್ತೆ, ಹಾಗೆ ನಮ್ಮ ಒಂದು ಗ್ರೋತ್ಗೆ, ನಮ್ಮ ಒಂದು ಬೆಳವಣಿಗೆಗೆ ಕೂಡ ಅದು ತುಂಬಾ ಕಷ್ಟ ಅಂತ ಅನ್ಸುತ್ತೆ, ತುಂಬ ತೊಂದರೆಗಳು ಆಗುತ್ತೆ. ಹಾಗಾಗಿ ಇಂಟರ್ನೆಟ್ನ ಬಳಕೆ ಇವತ್ತು ನಾವು ಕೆಲಸಗಳನ್ನ ಮುಂದೂಡೋದಕ್ಕೆ ಅದು ಸಹ ಒಂದು ಕಾರಣ ಆಗಿದೆ ಅಂತ ಹೇಳಿದ್ರೆ ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಅದು ನಿಜ ಅಂತಾನೆ, ಅದು ನಿಮ್ಮ ಅನುಭವಕ್ಕೂ ಸಹ ಬಂದಿರುತ್ತೆ. ಇನ್ನು ಮತ್ತಷ್ಟು ಮಾತಾಡೋಣ ಪ್ರೋಕ್ರಾಸ್ಟಿನೇಷನ್ ಬಗ್ಗೆ. ನೀವು ಸಹ ಸಂದೇಶಗಳ ಮೂಲಕ ತಿಳಿಸಿ, ನೀವು ಯಾವುದಾದ್ರೂ ಒಂದು ಕೆಲಸವನ್ನ ಮುಂದೂಡಿ ಆ ನಂತರ ಅಯ್ಯೋ ಹಾಗೆ ಮಾಡಬಾರ್ದಾಗಿತ್ತು ಅಂತ ನಿಮಗೆ ಬೇಸರ ಆಗಿ ಆ ಕೆಲಸವನ್ನ ಮತ್ತೆ ಮಾಡಬೇಕಾಗಿ ಬಂದಾಗ ಅದರ ರಿಸಲ್ಟ್ ನಾವು ಅಂದ್ಕೊಂಡ ಹಾಗೆ, ನೀವು ಅಂದ್ಕೊಂಡ ಹಾಗೆ ಬರದೇ ಇದ್ದಾಗ ಅದರ ಕಷ್ಟ ನಷ್ಟ ಹೇಗಿತ್ತು, ಪೋಸ್ಟ್ಪೋನ್ ಮಾಡಿದ್ರಿಂದ ಆ ಕೆಲಸ ಸರಿಯಾದ ರೀತಿಯಲ್ಲಿ ನಡೆದೇ ಇದ್ದಾಗ

ಅದರಿಂದ ನೀವು ಆ ಒಂದು ಅನುಭವದಿಂದ ನೀವು ಕಲ್ತಂತ ಪಾಠ ಹೇಗಿತ್ತು ಅದನ್ನ ಚಿಕ್ಕದಾಗಿ ಚೊಕ್ಕದಾಗಿ ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091091 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ ಸ್ನೇಹಿತರೆ. ಈಗ ಏಕಲವ್ಯ ಸಿಂಹದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಸೇಫ್ ಡ್ರೈವ್ನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಮಾತಾಡ್ತಾ ಇರುವಂತಹ ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನೀವು ಸಂದೇಶಗಳನ್ನ ಕಳಿಸಿ ಹೇಳ್ತಾ ಇದ್ದೀರಾ. ಯಾಕಂದ್ರೆ ನಾವೆಲ್ಲರೂ ಪ್ರತಿದಿನ ಒಂದಲ್ಲ ಒಂದ್ಸಲ ಕೆಲಸವನ್ನ ಡಿಲೇ ಮಾಡ್ತೀವಿ, ವಿಳಂಬ ಮಾಡ್ತೀವಿ, ಮುಂದೂಡ್ತಾ ಬರ್ತೀವಿ. ಹಾಗಾಗಿ ಇದು ನಮ್ಮೆಲ್ಲರಿಗೂ ಕನೆಕ್ಟ್ ಆಗುವಂತಹ ವಿಷಯನೇ. ಹಾಗಾಗಿ ನಾವು ಡಿಲೇ ಮಾಡೋದೇ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಯಾವುದಾದ್ರೂ ಒಂದು ಕೆಲಸವನ್ನ ಯಾವುದತ್ತಾದ್ರೂ ಒಂದ್ಸಲ ನಾವು ಡಿಲೇ ಮಾಡೇ ಮಾಡಿರ್ತೀವಿ. ಹೀಗೆ ಪ್ರೋಕ್ರಾಸ್ಟಿನೇಷನ್ ಎಷ್ಟು ದೊಡ್ಡ ಒಂದು ಗ್ಲೋಬಲ್ ಇಶ್ಯೂ ಆಗಿದೆ ಅಂತ ಮಾತಾಡ್ತಾ ಇದ್ದೆ. ಸೊ ಇಂತಹ ಒಂದು ಪ್ರವೃತ್ತಿಯನ್ನು ನಾವು ಹೇಗೆ ನಿಲ್ಲಿಸಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಾವೇನು ಮಾಡಬಹುದು ಅಂತ ಅಂದರೆ, ನಾವು ಮಾಡಬೇಕಾಗಿರುವಂಥ ಕೆಲಸಗಳನ್ನ ಒಂದು ಪಟ್ಟಿ ಮಾಡಿಕೊಳ್ಳೋದು, ಒಂದು ಲಿಸ್ಟ್ ಮಾಡೋದು. ಈ ಕೆಲಸವನ್ನು ನಾವು ಮಾಡಬೇಕು ಅಂತ ಒಂದಷ್ಟು ಕೆಲಸಗಳನ್ನ ನಾವು ಲಿಸ್ಟ್ ಮಾಡಿಕೊಂಡು, ಬರೀ ಕೆಲಸಗಳನ್ನಷ್ಟೇ ಲಿಸ್ಟ್ ಮಾಡಿಕೊಂಡ್ರೆ ನಮಗೆ ಸಾಕಾಗೋದಿಲ್ಲ. ಆ ಕೆಲಸಕ್ಕೆ ಯಾವ ಒಂದು ಡ್ಯೂ ಡೇಟ್ ಇದೆ, ಒಂದು ಡೆಡ್ಲೈನ್ ಇದೆ, ಅದನ್ನು ಸಹ ಅದರ ಪಕ್ಕದಲ್ಲೇ ಬರ್ಕೊಳ್ಳೋದು. ಹೀಗೆ ಟು ಡೂ ಲಿಸ್ಟ್ನ ನಾವು ಸಮಯದ ಜೊತೆಗೆ ತಯಾರು ಮಾಡೋದ್ರಿಂದ ಏನಾಗುತ್ತೆ, ಒಂದು ಟ್ರ್ಯಾಕ್ನ ನಾವು ಕೀಪಪ್ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಆಗ ಯಾವ ಕೆಲಸ ನಾವು ಮಾಡಿದ್ದೀವಿ ಅಂತ ನಾವು ಕಂಪ್ಲೀಟ್ ಆಗ್ತಾ ಇದ್ದಾಗೆ ಆ ಕೆಲಸವನ್ನು ಒಂದು ಚೆಕ್ ಬಾಕ್ಸ್ನಲ್ಲಿ ಒಂದು ಟಿಕ್ ಮಾಡ್ಕೊಳ್ತಾ ಹಾಗೆ ಹೋಗ್ಬೋದು. ಹೀಗೆ ಟು ಡೂ ಲಿಸ್ಟ್ನ ನಾವು ಫಾಲೋ ಮಾಡಿದ್ರೆ ಡಿಲೇ ಮಾಡೋದು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಕೆಲಸಗಳು ಎಲ್ಲವೂ ಸಹ ಚಿಕ್ಕ ಚಿಕ್ಕ ಕೆಲಸನೇ ಇರೋದಿಲ್ಲ, ಸ್ವಲ್ಪ ಕಷ್ಟದ ಕೆಲಸ ಕೂಡ ಇರುತ್ತೆ. ಹಾಗಾಗಿ ಕಷ್ಟದ ಕೆಲಸಗಳು ಒಂದೊಂದೇ ಹಂತದಲ್ಲಿ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ,

ಟಾಸ್ಕ್ಗಳು ದೊಡ್ಡದಾಗಿದೆ ಅಥವಾ ಸ್ವಲ್ಪ ಟಫ್ ಆಗಿದೆ ಅಂತ ಅನ್ನಿಸ್ದಾಗ ಅದನ್ನು ಚಿಕ್ಕ ಚಿಕ್ಕ ಸ್ಟೆಪ್ಸ್ ಆಗಿ ನಾವು ಬ್ರೇಕ್ ಡೌನ್ ಮಾಡ್ಕೋಬಹುದು. ಆಗ ಯಾವುದೇ ಕೆಲಸ ಆದರೂ ಸ್ವಲ್ಪ ಮ್ಯಾನೇಜಬಲ್ ಅಂತ ನಮಗನ್ಸುತ್ತೆ. ಅಂದರೆ ಈಗ ನಾವು ಬೆಟ್ಟ ಹತ್ತಬೇಕು ಅಂದರೆ ಒಂದೇ ಸಲಕ್ಕೆ ನಾವು ಪೀಕ್ನ ರೀಚ್ ಆಗಿಬಿಡ್ತೀವಾ? ಇಲ್ಲ ಅಲ್ವಾ. ಒಂದೊಂದೇ ಹೆಜ್ಜೆಗಳನ್ನಿಡ್ತಾ ಸಾಕ್ತೀವಿ. ಹಾಗೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಸಮಯ ಕೊಡ್ತಾ ಅಲ್ಲಲ್ಲೇ ನಾವು ಸ್ವಲ್ಪ ಸುಧಾರಿಸ್ಕೊಳ್ತಾ ಬೆಟ್ಟವನ್ನು ಹತ್ತೀವಿ. ಹಾಗೇನೆ ಕೆಲಸ ಮಾಡಬೇಕಾದ್ರೂ ಅಷ್ಟೇ, ಚಿಕ್ಕ ಚಿಕ್ಕ ಗೋಲ್ಸ್ನ ಸೆಟ್ ಮಾಡಿಕೊಂಡು ಹಾಗೆ ಪುಟ್ಟ ಪುಟ್ಟ ಸ್ಟೆಪ್ಸ್ನ ತಗೊಳ್ತಾ ಕೆಲಸ ಮಾಡ್ತಾ ಬಂದರೆ ಏನನ್ಸುತ್ತೆ ನಮಗೆ, ಆ ಒಂದು ಕೆಲಸ ಯಾವುದಿದೆ ಅದು ನಮಗೆ ಟಫ್ ಅಂತ ಅನಿಸೋದೇ ಇಲ್ಲ. ಅದು ಯಾವಾಗ ಮುಗೀತು ಅನ್ನೋದು ಸಹ ನಮಗೆ ಗೊತ್ತಾಗಿರೋದಿಲ್ಲ. ಇನ್ನು ಪೋಸ್ಟ್ಪೋನ್ ಮಾಡಬೇಕು ಅನ್ನೋ ಒಂದು ಥಾಟ್ಸ್ ನಮ್ಮ ಮೈಂಡ್ಗೆ ಬರುತ್ತಲ್ಲ, ಏ ಈಗ ಮಾಡೋದು ಬೇಡ, ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತ ನಮ್ಮ ಮನಸ್ಸು ಹೇಳುತ್ತಲ್ಲ. ಸೊ ಆಗ ಏನು ಮಾಡಬೇಕಪ್ಪ ಅಂದರೆ ನಾವು ಗಮನವನ್ನು ಆ ಥಾಟ್ಸ್ ಮೇಲೆ ಕೊಡಬೇಕು. ಅಂದರೆ ಗಮನ ಅದಕ್ಕೆ ಕೊಟ್ಬಿಟ್ಟು ಅದು ಹೇಳ್ದಾಗೆ ಮಾಡಬೇಕು ಅಂತಲ್ಲ, ಗಮನ ಅದಕ್ಕೆ ಕೊಡ್ತಿದ್ದೀವಿ ಅಂದಾಗ ಅದನ್ನು ಆದಷ್ಟು ರೆಸಿಸ್ಟ್ ಮಾಡಬೇಕು. ಆ ಒಂದು ಥಾಟ್ನ, ಆ ಒಂದು ಆಲೋಚನೆಗಳನ್ನ ಆದಷ್ಟು ತಡಿಬೇಕು. ಹೇಗೆ ತಡಿಬಹುದಪ್ಪ ಅಂದರೆ, ನಾವು ಕೆಲಸ ಮಾಡೋದನ್ನ ಡಿಲೇ ಮಾಡಬೇಕು ಅಂತ ಯೋಚನೆ ಬರುತ್ತಲ್ಲ, ಆ ಮೊಮೆಂಟ್ಗೆ ನಾವು ಫೋರ್ಸ್ಫುಲಿ ತುಂಬ ಬಲವಂತದಲ್ಲಿ ಸ್ವಲ್ಪ ಸಮಯ ಆ ಒಂದು ಟಾಸ್ಕ್ನ ಮಾಡೋದಕ್ಕೆ ಸಮಯ ಕೊಟ್ವಿ ಅಂತ ಅಂದರೆ ನಿಧಾನಕ್ಕೆ ಏನಾಗುತ್ತೆ, ಆ ಆಲೋಚನೆ ನಮಗೆ ಆ ಏನಿದೆ ಆ ಡಿಲೇಯಿಂಗ್ ಥಾಟ್ ಏನಿದೆ ಅದು ನಮ್ಮ ಮೈಂಡ್ಗೆ ಬರೋದು ಹಾಗೆಯೇ ಕಡಿಮೆ ಆಗಿಬಿಡುತ್ತೆ. ಒಂದೇ ಸಲಕ್ಕೆ ಆಗದೆ ಇರಬಹುದು, ಯಾವಾಗಲಾದರೂ ನಾಳೆ ಮಾಡೋಣ ಬಿಡು, ಇವತ್ತು ಮನೆ ಕ್ಲೀನ್ ಮಾಡೋದು ಬೇಡ ನಾಳೆ ಮಾಡೋಣ ಅಂತ ಅನಿಸಿದ ಕೂಡಲೇ ಇಲ್ಲ ಇಲ್ಲ ಇವತ್ತು ಮಾಡಲೇಬೇಕು ಅಂತ ಒಂದು ಸ್ವಲ್ಪ ಸಮಯ ಅದಕ್ಕೆ ಕೊಟ್ಬಿಟ್ರೆ ಏನಾಗುತ್ತೆ, ಮನೆ ಕ್ಲೀನಿಂಗ್ ಒಂದು ಸ್ವಲ್ಪ ಪರ್ಸೆಂಟ್ನಷ್ಟಾದರೂ ಮಾಡಿರ್ತೀವಿ, ಒಂದು ಅರ್ಧದ ಅಥವಾ ಒಂದು 25% ನಾವು ಕೆಲಸ ಮಾಡಿದ್ವಿ ಅಂತ ಅಂದರೆ ಕೆಲಸ ಕಡಿಮೆ ಆಯ್ತಾ ನಾಳೆಗೆ? ಹಾಗೆ ಆ ಒಂದು ಥಾಟ್ ಬರ್ತಾ ಇದ್ದಾಗೆ ಅದನ್ನು ರೆಸಿಸ್ಟ್ ಮಾಡಿದಾಗೂ ಆಯ್ತಾ? ಸೊ ಹೀಗೆ ಮಾಡ್ತಾ ಬಂದರೆ, ಪ್ರತಿದಿನ ಡಿಲೇಯಿಂಗ್ ಥಾಟ್ನ ನಾವು ಡಿಲೇ ಮಾಡ್ತಾ ಬಂದರೆ ಏನಾಗುತ್ತೆ, ಈ ಒಂದು ವಿಳಂಬ ಪ್ರವೃತ್ತಿ ನಮ್ಮಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ನಾವು ಅಬ್ಸರ್ವ್ ಮಾಡ್ಬೋದು ಪ್ರತಿದಿನ ಕೂಡ. ಹಾಗೆ ಪ್ರೋಕ್ರಾಸ್ಟಿನೇಷನ್ಗೆ ಮೇನ್ ರೀಸನ್ ಅಂದರೆ ಆಗಲೇ ಮಾತಾಡ್ತಾ ಇದ್ವಲ್ಲ, ಡಿಸ್ಟ್ರಾಕ್ಷನ್. ನಮ್ಮ ಗಮನವನ್ನು ಬೇರೆ ಕಡೆಗೆ ಪುಲ್ ಮಾಡುವಂತಹ ಅಂಶಗಳಿಂದ ನಾವು ದೂರ ಇರೋದು ಬಹಳ ಒಳ್ಳೆಯದು. ಅದು ನಮ್ಮ ಫೋನ್ ಆಗ್ಬೋದು, ಫೋನಲ್ಲಿ ಬರುವಂಥ ನೋಟಿಫಿಕೇಶನ್ಸ್ ಆಗ್ಬೋದು, ಅದನ್ನು ಆದಷ್ಟು ಟರ್ನ್ ಆಫ್ ಮಾಡಬಹುದು. ಯಾಕಂದರೆ ನಮಗೆ ಬೇಡದ ಸಮಯದಲ್ಲಿ ಅಥವಾ ನಾವು ಒಂದಷ್ಟು ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡುವಂಥ ಸಮಯದಲ್ಲಿ ಫೋನ್ ನೋಟಿಫಿಕೇಶನ್ಸ್ನ ಟರ್ನ್ ಆಫ್ ಮಾಡೋದು ಒಳ್ಳೆಯದು. ಯಾಕಂದರೆ ಅದು ನಮ್ಮ ಮೈಂಡ್ನ ಡಿಸ್ಟ್ರಾಕ್ಟ್ ಮಾಡುತ್ತಲ್ವಾ, ಕೆಲಸ ಮುಂದೂಡೋದಕ್ಕೆ ಅದು ಕೂಡ ಕಾರಣ ಆಗುತ್ತೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಯಾವುದೋ ವೀಡಿಯೋಗಳು ಬರ್ತಾ ಇರಬಹುದು, ಅದರ ನೋಟಿಫಿಕೇಶನ್ಸ್ನ ನಾವು ಟರ್ನ್ ಆಫ್ ಮಾಡ್ಬೋದು, ಅಥವಾ ಅದಕ್ಕೆ ಅಂತ ಒಂದಷ್ಟು ಸಮಯವನ್ನು ಇಟ್ಟು ಉಳಿದ ಸಮಯವನ್ನು ನಮ್ಮ ಕೆಲಸಕ್ಕೆ ಅಂತ ನಾವು ಮೀಸಲಾಗಿಡಬಹುದು. ಸೊ ಇದೆಲ್ಲವನ್ನು ನಾವು ಮಾಡೋದ್ರಿಂದ, ಅಂದರೆ ಡಿಸ್ಟ್ರಾಕ್ಷನ್ನ ನಾವು ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಫೋಕಸ್ ನಮ್ಮ ಕೆಲಸದ ಮೇಲೆ ಮಾತ್ರ ಇರೋ ಹಾಗೆ ಮಾಡ್ಬೋದು. ಆಗಲೂ ಸಹ ನಾವು ಮುಂದೂಡುವಂಥ ಪ್ರವೃತ್ತಿಯನ್ನು ಮುಂದೆ ಆಗ್ತಾ ಹೋಗ್ಬೋದು. ಇನ್ನು ಏನಪ್ಪ ಅಂದರೆ, ನಾವು ಯಾವುದಾದ್ರೂ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿದಾಗ ಕಂಪ್ಲೀಟ್ ಮಾಡಿದ್ವಿ ಅಂದಾಗ ನಮಗೆ ನಾವೇ ಬೆನ್ನು ತಟ್ಕೋಬೇಕಾಗತ್ತೆ, ಅಂದರೆ ನಮಗೆ ನಾವೇ ಅಭಿನಂದನೆ ಸಲ್ಲಿಸ್ಕೋಬೇಕಾಗತ್ತೆ. ಹೀಗೆ ನಾವು ಯಾಕೆ ಮಾಡಬೇಕು ಅಂದರೆ, ಆ ಥರ ಮಾಡಿದಾಗ ಏನಾಗುತ್ತೆ, ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ನಾವು ಮುಗಿಸ್ಬೇಕು ಅಂತ ನಮಗೆ ಅನಿಸುತ್ತೆ. ಚಿಕ್ಕ ಚಿಕ್ಕ ಕೆಲಸಗಳನ್ನ ನಾವು ಈಗ ಮುಗಿಸ್ತೀವಿ ಅಂದರೆ ಅದು ಬೇರೆಯವರಿಗೆ ಗೊತ್ತಿಲ್ಲದೆ ಇರಬಹುದು, ಆ ಕೆಲಸ ನಾವು ಮಾಡಿದ್ದೀವಿ, ಇವತ್ತು ನಾನೇನೋ ಅಂದ್ಕೊಂಡಿದ್ದೆ ಅದನ್ನು ಮುಗಿಸಿದ್ದೀನಿ ಅಂದಾಗ ನಮಗೆ ನಾವೇ ಕಂಗ್ರ್ಯಾಚುಲೇಟ್ ಮಾಡ್ಕೋಬೇಕಾಗತ್ತೆ. ಆಗ ಮತ್ತೆ ಮುಂದಿನ ಸಲ ನಾವು ಇದೇ ರೀತಿ ಕೆಲಸವನ್ನು ಬೇಗ ಸರಿಯಾದ ಸಮಯಕ್ಕೆ ಮುಗಿಸ್ಬೇಕು ಅನ್ನೋ ಒಂದು ಆಲೋಚನೆ ನಮ್ಮ ಮೈಂಡ್ಗೆ ಬರುತ್ತೆ. ಸೊ ಸೆಲ್ಫ್ ರಿವಾರ್ಡಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮ್ಮ ಕೆಲಸ ಪೂರ್ತಿ ಆದಮೇಲೆ ಅದರ ಒಂದು ರಿಸಲ್ಟ್ನ ನೋಡಿ, ಫಲಿತಾಂಶವನ್ನು ನೋಡಿ ಫೀಡ್ಬ್ಯಾಕ್ ಕೊಡೋರು ಬಹಳಷ್ಟು ಜನರು ಇದ್ದೇ ಇರ್ತಾರೆ. ಬಟ್ ನಮ್ಮ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಏನಿದೆ ಅಲ್ವಾ, ಅದನ್ನು ಗುರುತಿಸೋದಕ್ಕೆ ಯಾರು ಮೊದಲು ಬರ್ತಾರೆ ಅಂದರೆ ಅದು ನಾವೇ ಆಗಿರ್ತೀವಿ. ಹಾಗಾಗಿ ಆ ಸ್ಟೆಪ್ಸ್ನ ನಾವೇ ಗುರುತಿಸ್ಬೇಕು, ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದಕ್ಕೆ ನಮ್ಮನ್ನು ನಾವೇ ಕಂಗ್ರ್ಯಾಚುಲೇಟ್ ಮಾಡಿಕೊಂಡಾಗ ನಮ್ಮ ಫ್ಯೂಚರ್ನಲ್ಲಿ ಬರುವಂಥ ಎಲ್ಲ ಟಾಸ್ಕ್ಸ್ನು ಇದೇ ಥರ ನಾವು ಕಂಪ್ಲೀಟ್ ಮಾಡಬೇಕಪ್ಪ ಅಂತ ಒಂದು ಸೆಲ್ಫ್ ಮೋಟಿವೇಶನ್ ನಮಗೆ ಸಿಗುತ್ತೆ. ಸೊ ಹೀಗೆಲ್ಲ ಮಾಡೋದ್ರಿಂದ ವಿಳಂಬ ಪ್ರವೃತ್ತಿಯನ್ನು ನಾವು ಕಡಿಮೆ ಮಾಡ್ಕೋಬಹುದು. ಸೊ ಎಲ್ಲವೂ ನಮ್ಮ ಕೈನಲ್ಲೇ ಇದೆ. ಹಾಗಾಗಿ ಈ ರೀತಿ ಮಾಡ್ತಾ ಇದ್ರೆ ನಾವು, ಅಂದರೆ ಆ ಥಾಟ್ ಬರ್ತಾ ಇದ್ದ ಹಾಗೆ, ಬೇಡ ಇವತ್ತು ಮಾಡೋದು ನಾಳೆ ಮಾಡೋಣ ಅಂತ ಆಲಸ್ಯದಿಂದ ಆ ಒಂದು ಆಲೋಚನೆ ಬಂದಿರಬಹುದು, ಏನೇ ಒಂದು ಕಾರಣದಿಂದ ಆ ಆಲೋಚನೆ ಬಂದರೂ ಸಹ ಆ ಆಲೋಚನೆಯನ್ನು ನಾವು ಮುಂದೆ ಇಡಬೇಕು. ಅಂದರೆ ಮಾಡಬಾರ್ದು ಅಂದಿದ್ದನ್ನು ನಾವು ಮಾಡಬೇಕಾಗತ್ತೆ, ಅದು ಒಳ್ಳೆಯ ರೀತಿಯಲ್ಲಿ. ಅಂದರೆ ಕೆಲಸ ಮಾಡಬಾರ್ದು ಅಂತ ನಮ್ಮ ಮೈಂಡ್ ಹೇಳಿದಾಗ ನಾವು ಕೆಲಸವನ್ನು ಮಾಡೋದಕ್ಕೆ ಸ್ವಲ್ಪ ಸಮಯವನ್ನು ಮೀಸಲಿಟ್ಟರೆ ಆ ಸಮಯ, ಅಂದರೆ ಆ ಕೆಲಸದ ಅರ್ಧ ಭಾಗ ನಮಗೆ ಇವತ್ತು ಕಡಿಮೆ ಆಗುತ್ತೆ, ನಾಳೆ ಇರಬೇಕಾಗಿದ್ದಂಥ ಕೆಲಸದಲ್ಲಿ ಸ್ವಲ್ಪ ಇವತ್ತೇ ಕಡಿಮೆ ಮಾಡಿಕೊಂಡು ಹಾಗೂ ಆಗುತ್ತೆ. ಹಾಗೆ ಆ ಒಂದು ಥಾಟ್ ಏನಿತ್ತು ಅದನ್ನು ರೆಸಿಸ್ಟ್ ಮಾಡಿದಾಗೂ ಆಗುತ್ತೆ. ಸೊ ದಿನ ಹೀಗೆ ಮಾಡ್ತಾ ಬಂದರೆ ವಿಳಂಬ ಪ್ರವೃತ್ತಿ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ಇದನ್ನು ನಾವು ನಮ್ಮಲ್ಲಿ ಗಮನಿಸ್ಕೋಬಹುದು. ಮತ್ತಷ್ಟು ಮಾತು ಇದೆ, ಹಾಗೆ ನಿಮ್ಮ ಸಂದೇಶಗಳು ಸಹ ಇದೆ. ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ ರಾಜಕುಮಾರ ಚಿತ್ರದಿಂದ, ಕೇಳ್ತಾ ಇರಿ, ಇದು ಸೇಫ್ ಡ್ರೈವ್ನ ಗಾನ ಬಜಾನಾ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ಕೆಲಸಗಳನ್ನ ಮುಂದೂಡುವಂತಹ ಪ್ರವೃತ್ತಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ನೇಹಿತರ ಸಂದೇಶಗಳು ಬಂದಿವೆ, ಕೆಲವು ಸಂದೇಶಗಳನ್ನ ನೋಡುವಂತಹ ಸಮಯ. ನಾನು ನನ್ನ ಸ್ನೇಹಿತರಿಗೆ ಒಂದು ಹೋಟೆಲ್ನಲ್ಲಿ ಊಟ ಕೊಡಿಸುವೆ ಎಂದಿದ್ದೆ, ಅದಿನ್ನೂ ಆಗಿಲ್ಲ. ಅವರು ಈಗ ವಿದೇಶಕ್ಕೆ ಹೋಗಿದ್ದಾರೆ, ಅವರು ಮುಂದಿನ ತಿಂಗಳು ಬಂದ ನಂತರ ಕೊಡಿಸಬೇಕು ಮೇಡಮ್ ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗನೆ ನಿಮ್ಮ ಸ್ನೇಹಿತರಿಗೆ ನೀವು ಊಟ ಕೊಡಿಸಿ, ಎಂಜಾಯ್ ಮಾಡಿ. ಹಾಗೆ ಸಿದ್ದೇಶ ಹರಿಹರದಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಈ ದಿನದ ಟಾಪಿಕ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಸಂಬಂಧಿಸಿದೆ. ಹಾಗಂತ ತುಂಬ ಸಾರಿ ಕೆಲಸ ಮುಂದೂಡದೆ ಮಾಡಿದರೆ ಅದರಿಂದ ಅನುಕೂಲಕ್ಕಿಂತ ತೊಂದರೆಗಳೇ ಜಾಸ್ತಿ ಆಗ್ತವೆ. ಆಗ ಮನೆಯಲ್ಲಿ ಎಲ್ಲರೂ ಹೇಳೋದು ಸ್ವಲ್ಪ ದುಡುಕಬೇಡ ಕಾಯಿ ಅಂತ. ಈ ವಿಷಯದಲ್ಲಿ ಗೊಂದಲ ನನಗೆ ಕಾಡುತ್ತೆ, ಮುಂದೂಡದೆ ಮಾಡೋದಾ ಅಥವಾ ವಿಳಂಬ ಮಾಡೋದಾ ನೀವೇ ಹೇಳಿ ಅಂತ. ಯಾವ ಕೆಲಸವನ್ನು ಮುಂದೂಡಬೇಕು ಅಂತ ಅನಿಸುತ್ತೋ, ಅಂದರೆ ಆ ಒಂದು ಸಂದರ್ಭವನ್ನು ನೋಡಿ ಅದು ಮುಂದೂಡಬೇಕಾ ಅಥವಾ ಈಗಲೇ ಮಾಡಬೇಕಾ ಅನ್ನೋದನ್ನು ಆ ಸಮಯದಲ್ಲಿ ನೀವು ಆ ಸಂದರ್ಭಕ್ಕೆ ಅನುಗುಣವಾಗಿ ನಿರ್ಧಾರವನ್ನು ತಗೊಂಡು ಮಾಡಬಹುದು. ಇನ್ನು ನಂಬರ್ ನಿಮಗೆ 7162 ಇವರ ಸಂದೇಶ ಬಂದಿದೆ. ನಾಳೆ ಅನ್ನೋದು ಕೆಲವು ಸಮಯದಲ್ಲಿ ನಮ್ಮ ಭವಿಷ್ಯದಲ್ಲಿ ಒಳ್ಳೆಯ ಕೆಲಸ ಕಳೆದುಕೊಂಡು ಅನುಭವ ನನಗೆ ಆಗಿದೆ, ದಯವಿಟ್ಟು ಯಾರು ನಾಳೆ ಅನ್ನೋದು ಬೇಡ, ನಾಳೆ ಮಾಡುವ ಕೆಲಸ ಇಂದೇ ಮಾಡಿ ಅನ್ನೋದು ನನ್ನ ಅನಿಸಿಕೆ ಅಂತ ನಂಬರ್ ನಿಮಿತ್ 1988 ಇವರ ಸಂದೇಶ ಬಂದಿದೆ. ವಿಜಯ್ ಕುಮಾರ್ ಆರಾಧ್ಯ ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಿಸ್ತಿಗೆ ಉದಾಹರಣೆಗೆ ಸರ್ ಎಂ ವಿಶ್ವೇಶ್ವರಯ್ಯ, ಅಬ್ದುಲ್ ಕಲಾಂ ಸರ್ ಹೀಗೆ ಮುಂತಾದವರು ನಮಗೆ ಸ್ಫೂರ್ತಿ. ಒಂದು ಅರ್ಥದಲ್ಲಿ ಅವರ

0: ಶಿಸ್ತಿನಿಂದಲೇ ಅವರು ಹೆಸರಾದವರು. ಜೀವನದಲ್ಲಿ ಶಿಸ್ತು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ದೇವಿ ಶೆಟ್ಟಿ ಶಿವಮೂರ್ತಪ್ಪ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಮತ್ತಷ್ಟು ಸಂದೇಶಗಳನ್ನ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನೋಡ್ತೀನಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬೊಮ್ಮ ಚರಜಾಹ್ನವಿಯ ಮಾಯೆ ಪರಸತ್ವ ಘನದ ವಿದ್ರವ ರೂಪ ವಿಶ್ವ ಸ್ಥಿರ ಹಿಮಾಚಲ ಬೊಮ್ಮ ಚರಜಾಹ್ನವಿಯ ಮಾಯೆ ಪರಸತ್ವ ಘನದ ವಿದ್ರವ ರೂಪ ವಿಶ್ವ ಪರಮಾರ್ಥ ಕೊಂದಕ್ಷಿ ವ್ಯವಹಾರ ಕಿನ್ನೊಂದು ಎರಡು ಮೊಂದಾಂತರ್ಯ ಮಂಕುತಿಮ್ಮ ಪರಮಾರ್ಥ ಕೊಂದಕ್ಷಿ ವ್ಯವಹಾರ ಕಿನ್ನೊಂದು ಎರಡು ಮೊಂದಾಂತರ್ಯ ಮಂಕುತಿಮ್ಮ.

ಇನ್ನು ಮುಂದೆ ಸ್ವಲ್ಪ ಗಂಭೀರವಾಗಿರ್ತಕ್ಕಂತಹ ಚಿಂತನೆಯನ್ನು ಮಾಡಿದ್ದಾರೆ. ಇದರ ಬಗ್ಗೆನೂ ಕೂಡ ಹತ್ತು ಹಲವಾರು ಪದ್ಯಗಳಿವೆ. ಅದು ಪರಬ್ರಹ್ಮ ಪರಸತ್ವ ಬೊಮ್ಮನ ಒಂದು ಚಿತ್ರಣ. ಅದನ್ನು ಅರ್ಥ ಮಾಡಿಕೊಳ್ಳೋದೆ ಬಹಳ ಕಷ್ಟ. ಆದರೂ ಕೂಡ ಕೆಲವು ಉದಾಹರಣೆಗಳ ಮೂಲಕ, ಉಪಮಾನ ಉಪಮೇಯದ ಮೂಲಕ ನಮಗೆ ಸ್ಪಷ್ಟಪಡುವಂತಹ ಪ್ರಯತ್ನ ಮಾಡಿದ್ದಾರೆ ತಿಮ್ಮಗುರು ಡಿ ವಿ ಜಿ ಅವರು. ಸ್ಥಿರ ಹಿಮಾಚಲ ಬೊಮ್ಮ ಚರ ಜಾಹ್ನವಿಯ ಮಾಯೆ ಅಂತ ಶುರುವಾಗುವ ಈ ಪದ್ಯ ವಿವರಣೆ ಹೀಗಿದೆ. ತುಂಬಾ ಚೆನ್ನಾಗಿ ಭೌತ ವಿಜ್ಞಾನಕ್ಕೆ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳುವಂತಹ ಮಾತು ಹೇಳಿದ್ದಾರೆ. ಸ್ಥಿರವಾಗಿ ನಿಂತಿರತಕ್ಕಂತಹ ಹಿಮದಿಂದ ಆವೃತವಾಗಿರತಕ್ಕಂತಹ ಆ ಒಂದು ಹಿಮಾಲಯವೇ ಬ್ರಹ್ಮ ಇದ್ದ ಹಾಗೆ. ಅಲ್ಲಿಂದ ಜನಿಸಿ ಭೋರ್ಗರೆದು ಹರಿಯುತ್ತಿರುವ ಗಂಗೆಯೇ ಮಾಯೆ. ಪರಸತ್ವ ಘನರೂಪ ಆಗಿದೆ, ಅಚಲವಾಗಿದೆ, ನಿಶ್ಚಲವಾಗಿದೆ. ಆದರೆ ದ್ರವರೂಪದಲ್ಲಿರ್ತಕ್ಕಂತಹ ಮಾಯೆ ಇದೆಯಲ್ಲ, ಅದು ಚಲನಶೀಲವಾಗಿದೆ. ಪರಮಾರ್ಥವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಬೇರೆ ಒಂದು ಒಳದೃಷ್ಟಿ ಬೇಕಾಗತ್ತೆ. ಜಗತ್ತಿನ ವ್ಯವಹಾರ ತಿಳಿಯಬೇಕಾದ್ರೆ ಹೊರಗೆ ಕಾಣಿಸುವ ಕಣ್ಣಿನ ದೃಷ್ಟಿನೇ ಸಾಕು. ಎರಡೂ ದೃಷ್ಟಿಗಳ ಅಂತರ್ಯ ಅಂತರಂಗ ಒಂದೇ ಆಗಿದೆ. ಚೈತನ್ಯ ಬ್ರಹ್ಮ ಪರವಸ್ತು ಇದೆಯಲ್ಲ, ಘನಾಕಾರವಾದ ಹಿಮಾಚಲ ಏಕಮೇವ, ಸ್ಥಿರವಾದದ್ದು, ಅಚಲವಾದದ್ದು. ಆದರೆ ಆ ಹಿಮವೇ ಬಿಸಿಲಿನಿಂದ ಕರಗಿ ಹನಿಹನಿಯಾಗಿ ತೊರೆಯಾಗಿ ನದಿಯಾಗಿ ಜಲಪಾತವಾಗಿ ಭೋರ್ಗರಿಯುತ್ತಾ ವಿವಿಧ ಪಾತ್ರಗಳಲ್ಲಿ ಹರಿದು ಬರ್ತಾ ಇದೆಯಲ್ಲ, ಅದೇ ಮಾಯೆ. ಒಬ್ಬನೇ ಆಟದಲ್ಲಿ ತೊಡ್ಕೊಳ್ಳೋದು ಆನಂದಿಸೋದು ಸಾಧ್ಯ ಇಲ್ಲ, ಮತ್ತೊಬ್ಬ ಆಟಗಾರ್ತಿ ನನಗೆ ಬೇಕು ಅಂತ ಮಾಯೇನೇ ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮ. ಶಾಖದಿಂದ ನೀರಾಗತ್ತೆ, ಆ ನೀರಿಗೆ ಶಾಖ ಕೊಟ್ಟರೆ ಆವಿಯಾಗತ್ತೆ. ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ಮಂಜುಗಡ್ಡೆ, ಸ್ಥಿರವಾಗಿರುವ ಮಂಜುಗಡ್ಡೆ ಚಲಿಸುವ ನೀರಾಗತ್ತೆ, ನಂತರ ಕಣ್ಣಿಗೆ ಕಾಣದೇ ಇರತಕ್ಕಂಥ ಆವಿಯಾಗಿ ಹೋಗುತ್ತೆ. ಒಂದೇ ವಸ್ತುವಿನ ವಿವಿಧ ರೂಪಗಳು. ಹಾಗೆ ಪರಮಾತ್ಮ ಪರಸತ್ವ ದರ್ಶನಕ್ಕೆ ಇದರ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಅಂತರೀಕ್ಷಣೆ ಬೇಕು, ಒಳಗಣ್ಣು ಬೇಕು. ವ್ಯವಹಾರ ವಿಶ್ವದರ್ಶನಕ್ಕೆ ಜಗತ್ತನ್ನು ನೋಡಲಿಕ್ಕೆ ಹೊರಗಣ್ಣು ಬೇಕು. ಜೀವ ಜಡರೂಪ ಪ್ರಪಂಚವನ್ನದಾವುದೋ ಆವರಿಸಿಕೊಂಡು ಒಳನೆರೆದು ಮೆಹುದಂತೆ, ಭಾವ ಕೊಳಪಡದಂತೆ, ಅಳತೆಗಳಬಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ ತಗುಂಡಪ್ಪನವರು ಪ್ರಾರ್ಥನಾ ಪದ್ಯದಲ್ಲೇ ಹೇಳಿದ್ದಾರೆ.

0: ತತ್ವವಂ ಗ್ರಹಿಸು. ಬ್ರಹ್ಮಲೀಲೆಗೆ ಗೊತ್ತು ಗುರಿ ಲೆಕ್ಕವಿಲ್ಲ. ಒಮ್ಮನಸಿನಿಂದ ನೀನೀ ತತ್ವವಂ ಗ್ರಹಿಸು. ಬ್ರಹ್ಮಲೀಲೆಗೆ ಗೊತ್ತು ಗುರಿ ಲೆಕ್ಕವಿಲ್ಲ. ಸುಮ್ಮನಿರು ನಿನ್ನ ಪಾಡನು ಪಡುತ್ತ ತುಟಿ ಬಿಗಿದು ನೆಮ್ಮದಿಗೆ ದಾರಿಯದು ಮಂಕುತಿಮ್ಮ.
1: ಸುಮ್ಮನಿರು ನಿನ್ನ ಪಾಡನು ಪಡುತ್ತ ತುಟಿ ಬಿಗಿದು ನೆಮ್ಮದಿಗೆ ದಾರಿಯದು ಮಂಕುತಿಮ್ಮ.

0: ಇದೇ ಬ್ರಹ್ಮನ ಲೀಲೆಯ ಬಗ್ಗೆ ಮತ್ತೊಂದು ಮಾತನ್ನು ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದೇ ವಿಷಯವನ್ನು ಹೇಳುವುದನ್ನು ಬೇರೆ ಬೇರೆಯ ಒಂದು ಮುಕ್ತಗಳ ಮೂಲಕ ಅದನ್ನು ಹೆಚ್ಚು ಹೆಚ್ಚು ಸ್ಪಷ್ಟ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ಗುಂಡಪ್ಪನವರು. ಇದೆಲ್ಲವನ್ನು ಕೂಡ ಒಟ್ಟಾಗಿ ನಾವು ಅಭ್ಯಾಸ ಮಾಡಿದಾಗ ಮಾತ್ರ ಅದರ ನಿಜವಾದ ಅರ್ಥ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಒಮ್ಮನಸಿನಿಂದ ನೀ ತತ್ವವನ್ನು ಗ್ರಹಿಸು ಅನ್ನೋ ಪದ್ಯವನ್ನು ಕೇಳಿದಿರಿ. ಬ್ರಹ್ಮನ ಲೀಲೆಗೆ ಅಂದ್ರೆ ಅವನು ಸೃಷ್ಟಿಸಿದ ಮಾಯೆಯ ವಿನೋದ ಇದೆಯಲ್ಲ, ಆಟಕ್ಕೆ ಗೊತ್ತಿಲ್ಲ, ಗುರಿ ಇಲ್ಲ, ಲೆಕ್ಕ ಇಲ್ಲ. ಇಂತಹ ತತ್ವವನ್ನ ಒಮ್ಮನಸಿನಿಂದ ಅರ್ಥ ಮಾಡ್ಕೋಬೇಕು. ನಿಮಗೆ ಬಂದ ಪಾಡನ್ನ ಸ್ಥಿತಿಯನ್ನ ಅನುಭವಿಸ್ತಾ ತುಟಿ ಬಿಗಿ ಹಿಡಿದು ಮಾತಾಡದೆ ಸುಮ್ಮನಿರಬೇಕು. ಸುಮ್ಮನಿರಲ್ಲ ಅಂದ್ರೆ ನಾವೇ ಅನುಭವಿಸ್ಬೇಕು. ಸುಮ್ಮನಿದ್ರೆ ಮಾತ್ರ ಇದು ನೆಮ್ಮದಿಗೆ ದಾರಿ. ಇದನ್ನ ಕುರಿತು ಮತ್ತೊಂದು ಕಡೆ ಹೇಳ್ತಾರೆ, ಬನ್ನಿರಿ ಆಡುವ ಕಣ್ಣು ಮುಚ್ಚಾಲೆಯ ಆಟವನ್ನು ಅಂತ ಬ್ರಹ್ಮನನ್ ಬಗ್ಗೆ ಹೇಳ್ತಾರೆ. ಆ ಮಾಯೆ ಮಾಡ್ತಕ್ಕಂಥದ್ದಲ್ಲ, ಆಟ ಆಡಿಸ್ತಾ ಇರ್ತಾಳೆ, ನೋಡ್ತಾ ಇರ್ತಾರೆ. ಯಾರು ಯಾರಿಗೆ ಎಲ್ಲಿ ಯಾವಾಗ ಏನಾಗುತ್ತೆ ಎಂಬ ಚಿಂತೆಯೇ ಇಲ್ಲ. ಇದೆಲ್ಲ ಅರ್ಥ ಮಾಡುವ ಹೀಗೆ, ಒಂದು ಡಬ್ಬದಲ್ಲಿ ಗೋಲಿಗಳನ್ನು ಹಾಕೋದು, ಬೇರೆ ಬೇರೆ ಗಾತ್ರದ ಗೋಲಿಗಳು, ಬೇರೆ ಬೇರೆ ಬಣ್ಣದ ಗೋಲಿಗಳು ಹಾಕ್ಬಿಟ್ಟು ಅದನ್ನು ಅಲ್ಲಾಡಿಸ್ತಾ ಹೋದ್ರೆ ಅದ್ರಲ್ಲಿ ಹಾಕಿರುವ ಯಾವುದೋ ಒಂದು ಗೋಲಿ ಯಾವ ಕಡೆಗೆ ಹೋಗುತ್ತೆ, ಈ ಕಡೆ ಹೋಗುತ್ತಾ, ಕೆಳಗೆ ಹೋಗುತ್ತಾ, ಪಕ್ಕಕ್ಕೆ ಹೋಗುತ್ತಾ, ಯಾರು ಹೇಳಲಿಕ್ಕೆ ಸಾಧ್ಯವೋ? ಇಲ್ಲ. ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳೇನಿದೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇನ್ನೊಬ್ಬ ಸ್ನೇಹಿತ, ಅವನ ಮಿತ್ರ, ಅವನ ಶತ್ರು, ಇವರೆಲ್ಲ ಇದಾರಲ್ಲ, ಈ ದೇಶದವನು, ಆ ದೇಶದವನು, ಇವರೆಲ್ಲರೂ ಕೂಡ ನಾವೆಲ್ಲ ಡಬ್ಬಿ ಇರ್ತ ಗೋಲಿಗಳಿದ್ದ ಹಾಗೆ. ಭಗವಂತ ಬ್ರಹ್ಮ ಇದರೊಳಗಡೆ ಹಾಕ್ಬಿಟ್ಟು ಅಲ್ಲಾಡಿಸ್ತಾ ಇದ್ದಾನೆ ಡಬ್ಬಾನ. ತನ್ಮೂಲಕ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಆಗ್ತಾರೆ ಅಂತನ್ನೋದ್ರ ಬಗ್ಗೆ ಆತ ಆಡಿಸ್ತಾ ಇರ್ತಕ್ಕಂಥ ಭಗವಂತನಿಗೆ ಚಿಂತೆ ಇಲ್ಲ. ಅಂದ್ರೆ ಜಗವೇ ನಾಟಕರಂಗ, ಆಡಿಸದಂತೆ ಆಡಬೇಕು ನಾವು. ನನಗ್ಯಾಕೆ ಹೀಗಾಯ್ತು ಅಂತ ಚಿಂತೆನೆ ಬೇಡ. ನಾನು ಇಷ್ಟೆಲ್ಲ ಮಾಡಿದೆ, ನನ್ನಿಂದಲೇ ಇವೆಲ್ಲ ಆದದ್ದು, ನಾನು ಇಲ್ದಿದ್ರೆ ಏನಾಗ್ತಿತ್ತೋ, ನಾನು ಹೋದ ಮೇಲೆ ಏನಾಗುತ್ತೆ, ನನ್ನ ನೆನಪು ಯಾರ್ಯಾರು ಕಷ್ಟ ಕೊಡುತ್ತೋ ಎಂದೆಲ್ಲ ಬಡಬಡಿಸದೆ ತುಟಿ ಬಿಚ್ಚದೆ ಜೀವನ ನಡೆಸು. ಇದೇ ನೆಮ್ಮದಿಗೆ, ಆರೋಗ್ಯಕ್ಕೆ ಅಂದ್ರೆ, ಆ ಅಂದ್ರೆ ಆರೋಗ್ಯ, ನೀ ಅಂದ್ರೆ ನೆಮ್ಮದಿ, ಆನೆಗೆ ದಾರಿ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎ ಆರ್ ಶ್ರೀ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:35. ಈಗ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ. ದೇಶೀಯ ಪ್ರವಾಸೋದ್ಯಮದಲ್ಲಿ 12.5% ಬೆಳವಣಿಗೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಗುಜರಾತ್ ಬಳಿ 5 ಪಾಕಿಸ್ತಾನಿ ಪ್ರಜೆಗಳ ಬಂಧನ, 526 kg ಮಾದಕ ವಸ್ತು ವಶಕ್ಕೆ. ಏಷ್ಯನ್ ಗೇಮ್ಸ್, ಭಾರತದ ತೆಕೆ ಇಂದು 4 ಚಿನ್ನದ ಪದಕಗಳು. ಏಕದಿನ ಕ್ರಿಕೆಟ್, ಭಾರತಕ್ಕೆ 406 ರನ್ಗಳ ಬೃಹತ್ ಗೆಲುವಿನ ಗುರಿ ನೀಡಿದ ವೆಸ್ಟ್ ಇಂಡೀಸ್. ವಾರ್ತೆಗಳ ವಿವರ: ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಇಂದು 2027-28 ಮಾರುಕಟ್ಟೆ ಅವಧಿಗೆ ನಿಗದಿತ ಎಲ್ಲಾ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆ ಸಿಗುವುದನ್ನು ಖಚಿತಪಡಿಸಿಕೊಳ್ಳಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕುಸುಬೆ ಬೆಳೆಗೆ ಕ್ವಿಂಟಾಲ್ಗೆ 675 ರೂಪಾಯಿಗಳಷ್ಟು ಗರಿಷ್ಠ ಏರಿಕೆ ಘೋಷಣೆ ಮಾಡಲಾಗಿದೆ. ರೇಪ್ಸೀಡ್ ಮತ್ತು ಸಾಸಿವೆ ಬೆಳೆಗಳಿಗೆ ಕ್ವಿಂಟಾಲ್ಗೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 413 ರೂಪಾಯಿಗಳ ಏರಿಕೆ ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಸೂರ್ ಬೆಳೆಗೆ ಕ್ವಿಂಟಾಲ್ಗೆ 390 ರೂಪಾಯಿ, ಬಾರ್ಲಿಗೆ 136 ರೂಪಾಯಿ, ಕಡಲೆಗೆ 83 ರೂಪಾಯಿ ಮತ್ತು ಗೋಧಿಗೆ 23 ರೂಪಾಯಿಗಳಷ್ಟು ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ಅಂದಾಜು 1789 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೋಜನೆಯ ಜಾರಿಗೆ

0: ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. 2026-27 ಮುಂಗಾರು ಮಾರುಕಟ್ಟೆ ಋತುವಿನಲ್ಲಿ ಕರ್ನಾಟಕ, ತೆಲಂಗಾಣ ಮತ್ತು ಉತ್ತರ ಪ್ರದೇಶದ ಪ್ರಮುಖ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಕೇಂದ್ರ ಸರ್ಕಾರ 5,547.99 ಕೋಟಿ ರೂಪಾಯಿ ಮೌಲ್ಯದ ಪ್ರಸ್ತಾವಕ್ಕೆ ಅನುಮೋದನೆ ನೀಡಿದೆ. ಮಾರುಕಟ್ಟೆ ಬೆಲೆ ಕುಸಿತದಿಂದ ರೈತರನ್ನು ರಕ್ಷಿಸಿ ಅವರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಖಚಿತಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಕರ್ನಾಟಕದಲ್ಲಿ 1,107 ಕೋಟಿ ರೂಪಾಯಿ ಮತ್ತು ತೆಲಂಗಾಣದಲ್ಲಿ 448.42 ಕೋಟಿ ರೂಪಾಯಿ, ಉತ್ತರ ಪ್ರದೇಶದಲ್ಲಿ 3,992.52 ಕೋಟಿ ರೂಪಾಯಿ ಮೌಲ್ಯದ ಖರೀದಿ ನಡೆಯಲಿದೆ. ಈ ಕ್ರಮದಿಂದ ರೈತರಿಗೆ ಆರ್ಥಿಕ ಭದ್ರತೆ ದೊರೆಯುವುದರ ಜೊತೆಗೆ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳ ಉತ್ಪಾದನೆಗೆ ಉತ್ತೇಜನ ಸಿಗಲಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸಲರೇಟರ್ ಪ್ರಾಜೆಕ್ಟ್ ಕುರಿತ ವರದಿಯನ್ನು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅನಾವರಣಗೊಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವರು, ಆತ್ಮನಿರ್ಭರ ಭಾರತದ ದೃಷ್ಟಿಕೋನವು ಭಾರತ ಕೇವಲ ಸುಧಾರಿತ ತಂತ್ರಜ್ಞಾನಗಳ ದೊಡ್ಡ ಮಾರುಕಟ್ಟೆಯಾಗಿ ಉಳಿಯದೆ ಅವುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ಳುವುದಾಗಿದೆ ಎಂದು ಹೇಳಿದ್ದಾರೆ. ತಂತ್ರಜ್ಞಾನ ಸನ್ನದ್ಧತೆಯ ಮಟ್ಟ 3-9 ಪ್ರಗತಿ ಬೆಂಬಲಿಸುವ ಉದ್ದೇಶದಿಂದ ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸಲರೇಟರ್ ಕಾರ್ಯಕ್ರಮವು 10 ತಂತ್ರಜ್ಞಾನಗಳಿಗೆ 35 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತೀಯ ಬಂಡವಾಳ ಸರಕುಗಳ ವಲಯದಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಯೋಜನೆ ಹಂತ 2 ಅಡಿಯಲ್ಲಿ 33 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯು ಒಟ್ಟು 1,207 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿದ್ದು ಸಾಮಾನ್ಯ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಸೇವಾ ಮೂಲಸೌಕರ್ಯಗಳನ್ನು ಬೆಂಬಲಿಸುವ ಗುರಿ ಹೊಂದಿದೆ ಎಂದು ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಹಿತಿ ನೀಡಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರವು ಕೇವಲ ಪ್ರವಾಸ, ಮನರಂಜನೆ ಮತ್ತು ವಿರಾಮಕ್ಕೆ ಸೀಮಿತವಾಗದೆ ಆರ್ಥಿಕತೆಯ ಪ್ರಮುಖ ಆಧಾರಸ್ತಂಭ ಮತ್ತು ಉದ್ಯೋಗ ಸೃಷ್ಟಿಯ ಪ್ರಮುಖ ಮೂಲವಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಸೋಚೆಮ್ ಆಯೋಜನೆ ಮಾಡಿದಂತಹ ರಾಷ್ಟೀಯ ಪ್ರವಾಸೋದ್ಯಮ ಸಮಾವೇಶದಲ್ಲಿ ಮಾತನಾಡಿದ ಅವರು, ಜಾಗತಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳ ನಡುವೆಯೂ ಪ್ರವಾಸೋದ್ಯಮ ಕ್ಷೇತ್ರವು ನಿರಂತರವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ದೇಶೀಯ ಪ್ರವಾಸೋದ್ಯಮವು 12.5% ಬೆಳವಣಿಗೆ ದಾಖಲಿಸಿದ್ದು 428 ಕೋಟಿಗೂ ಅಧಿಕ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್, ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯೊಂದರಿಂದ 5 ಪಾಕಿಸ್ತಾನಿ ಪ್ರಜೆಗಳನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ ಸಮೀಪದ ಭಾರತದ ವಿಶೇಷ ಆರ್ಥಿಕ ವಲಯದ ವ್ಯಾಪ್ತಿಯ ಸಮುದ್ರದಲ್ಲಿ ವಶಪಡಿಸಿಕೊಂಡ ದೋಣಿಯಿಂದ 526 ಕೆಜಿ ಮೆಥಾಮ್, ಫೆಟಮೈನ್ ಮತ್ತು ಹೆರೋಯಿನ್ ವಶಪಡಿಸಿಕೊಳ್ಳಲಾಗಿದೆ. ಮಾದಕ ವಸ್ತುಗಳ ಪಿಡುಗಿನಿಂದ ದೇಶದ ಯುವ ಜನತೆಯನ್ನು ರಕ್ಷಿಸಲು ಕೇಂದ್ರ ಸರ್ಕಾರ ದೃಢ ಸಂಕಲ್ಪ ಹೊಂದಿದೆ ಎಂದು ಹೇಳಿದ್ದಾರೆ. ವಿವಿಧ ಸಂಸ್ಥೆಗಳ ನಡುವಿನ ಅತ್ಯುತ್ತಮ ಸಮನ್ವಯ ಮತ್ತು ಸಹಕಾರಕ್ಕೆ ಸಾಕ್ಷಿಯಾಗಿರುವ ಈ 16 ದಿನಗಳ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತಾದಂತಹ ಒಂದು ವರದಿ ಮೂಡಿಬರಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದ್ರಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಈಗಾಗಲೇ 1,000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2700 ಹೆಚ್ಚು ಅಥ್ಲೆಟ್ಗಳಿಗೆ ವಾರ್ಷಿಕ 600,000 ರೂಪಾಯಿಗೂ ಅಧಿಕ ಹಣಕಾಸು

ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. 2029 ಅಂತ್ಯದ ವೇಳೆಗೆ ಪಂಜಾಬ್ ಅನ್ನು ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡಲಾಗುವುದು ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ನೀಡಿದ್ದಾರೆ. ಜಲಂಧರ್ನಲ್ಲಿ ಇಂದು ನಡೆದ ನಶಾ ಮುಕ್ತ ಪಂಜಾಬ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಉಗ್ರವಾದವನ್ನು ಸರ್ಕಾರ ನಿಯಂತ್ರಣ ಮಾಡುತ್ತಿದ್ದು, ಇದೀಗ ಪಂಜಾಬ್ ಅನ್ನು ಮಾದಕ ವಸ್ತು ಮುಕ್ತಗೊಳಿಸುವ ಗಮನ ಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಕೈಗಾರಿಕೆಗಳ ಪುನಶ್ಚೇತನ ಮತ್ತು ಯುವ ಜನರಿಗೆ ಉದ್ಯೋಗದ ಅವಕಾಶ ಸೃಷ್ಟಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದಂತಹ ಭಗತ್ ಸಿಂಗ್ ಮತ್ತು ಉಧಮ್ ಸಿಂಗ್ ಸೇರಿದಂತೆ ಪಂಜಾಬ್ನ ಹುತಾತ್ಮರಿಗೆ ಇದೇ ವೇಳೆ ಸಚಿವರು ಗೌರವ ನಮನ ಸಲ್ಲಿಸಿದರು. ಜವಳಿ ವಲಯದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ ನಡೆಸಲು ನವದೆಹಲಿಯಲ್ಲಿ ನಾಳೆ ಜವಳಿ ಸಮಾವೇಶ ಜರುಗಲಿದೆ. ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಲಘು ಉದ್ಯೋಗ ಭಾರತೀಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಓಂ ಪ್ರಕಾಶ್ ಗುಪ್ತಾ, ಈ ಸಮಾವೇಶವು ದೇಶದಾದ್ಯಂತ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತಹ 400 ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ವಿವಿಧ ದೇಶಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ, ನೂತನ ಮಾರುಕಟ್ಟೆಗಳನ್ನು ತೆರೆಯುವ ನಿರೀಕ್ಷೆ ಇದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಚರ್ಚೆಯ ಪ್ರಮುಖ ವಿಷಯವಾಗಲಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಸುಮಾರು 4.5 ಕೋಟಿ ಜನರಿಗೆ ಜವಳಿ ವಲಯವು ಉದ್ಯೋಗ ಒದಗಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಇಂದು 4 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇದರೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 60 ಏರಿಕೆಯಾಗಿದ್ದು, ಇದರಲ್ಲಿ 10 ಚಿನ್ನ, 21 ಬೆಳ್ಳಿ ಮತ್ತು 21 ಕಂಚಿನ ಪದಕಗಳು ಸೇರಿವೆ. ಕಾಂಪೌಂಡ್ ಬಿಲ್ಲುಗಾರಿಕೆ ವಿಭಾಗದಲ್ಲಿ ಮಹಿಳಾ ತಂಡ, ಮಿಶ್ರ ತಂಡ ಮತ್ತು ಪುರುಷರ ತಂಡಗಳು ಅಗ್ರಸ್ಥಾನಕ್ಕೆ ಏರುವ ಮೂಲಕ ಭಾರತ ಚಿನ್ನದ ಪದಕಗಳ ಹ್ಯಾಟ್ರಿಕ್ ಸಾಧನೆ ಮಾಡಿತು. ಶೂಟಿಂಗ್ನಲ್ಲೂ ಭಾರತ ಚಿನ್ನವನ್ನು ಗೆದ್ದಿದ್ದು, ಮಿಶ್ರ ಟ್ರ್ಯಾಪ್ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿತು. ಬಾಕ್ಸಿಂಗ್ ವಿಭಾಗದಲ್ಲಿ ಪ್ರಿಯಾ ಘಂಗಾಸ್, ನರೇಂದ್ರ ಬೆರ್ವಾಲ್ ಮತ್ತು ಕಪಿಲ್ ಫೋಕಾರಿಯಾ 3 ಕಂಚಿನ ಪದಕ ವಿಜೇತರಾದರು. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಗುವಾಹಟಿಯ ಬರ್ಸಾಪರ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 405 ರನ್ ಗಳಿಸಿದೆ. ಈ ಬೃಹತ್ ಗೆಲುವಿನ ಗುರಿ ಬೆನ್ನತ್ತಿರುವಂತಹ ಭಾರತ ತಂಡ ಇತ್ತೀಚಿನ ವರದಿಯ ಪ್ರಕಾರ 13 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 113 ರನ್ ಗಳಿಸಿ ಆಟ ಆಡುತ್ತಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ. ದೇಶೀಯ ಪ್ರವಾಸೋದ್ಯಮದಲ್ಲಿ 12.5% ಬೆಳವಣಿಗೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಗುಜರಾತ್ ಬಳಿ 5 ಪಾಕಿಸ್ತಾನಿ ಪ್ರಜೆಗಳ ಬಂಧನ, 526 ಕೆಜಿ ಮಾದಕ ವಸ್ತು ವಶಕ್ಕೆ. ಏಷ್ಯನ್ ಗೇಮ್ಸ್, ಭಾರತದ ತೆಕ್ಕೆಗೆ ಇಂದು 4 ಚಿನ್ನದ ಪದಕಗಳು. ಏಕದಿನ ಕ್ರಿಕೆಟ್, ಭಾರತಕ್ಕೆ 406 ರನ್ಗಳ ಬೃಹತ್ ಗೆಲುವಿನ ಗುರಿ ನೀಡಿದ ವೆಸ್ಟ್ ಇಂಡೀಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

90.9 FM. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 7:45. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾನ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಗಾನ ಭಜನದಲ್ಲಿ ನಾವು ಮಾತಾಡಿದಂತಹ ವಿಷಯ ಪ್ರೋಕ್ರಾಸ್ಟಿನೇಷನ್, ಕೆಲಸಗಳನ್ನ ಮುಂದೂಡುವಂತಹ ಪ್ರವೃತ್ತಿ. ಈ ಬಗ್ಗೆ ಮಾತಾಡಿದ್ವಿ. ನೀವು ಕೂಡ ಸಾಕಷ್ಟು ಸಂದೇಶಗಳನ್ನ ಕಳಿಸಿದ್ದೀರಾ. ಮತ್ತಷ್ಟು ಸಂದೇಶಗಳನ್ನ ಓದೋದು ಇದೆ, ಹಾಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಿಂದ ಕೂಡ ಸಂದೇಶಗಳನ್ನ ಕಳಿಸಿದ್ದೀರಾ. ಎಲ್ಲರ ಸಂದೇಶಗಳನ್ನ ಇನ್ನು ಕೆಲವೇ ಸಮಯದಲ್ಲಿ ನೋಡ್ತೀನಿ. ಈಗ ಕೃಷ್ಣಂ ಪ್ರಣಯಸಖಿ ಚಿತ್ರದ ಗೀತೆ ಮುಡಿ ಬರುತ್ತೆ. ಗೀತೆಯ ನಂತರ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ.

ಗಾನ ಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ ಈಗ. ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ನಿರೂಪಕರಿಗೆ ಶುಭ ಸಂಜೆ ಅಂತ ಕಳಿಸಿದ್ರು ಸಂದೇಶವನ್ನು. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣದನ್ನಿ ಕಮಲದ ಹೂವಿಂದ ಎಂಬ ಸೊಗಸಾದ ಗೀತೆ ಕೇಳ್ತಾ ನನ್ನ ಶಾಲಾ ಕೆಲಸದಿಂದ ಮನೆಗೆ ವಾಪಸ್ ಬರ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ ಮೇಡಮ್, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ರು. ಕೌಸಲ್ಯ ಬನಶಂಕರಿಂದ ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹನುಮಂತಪ್ಪ ಹುಲುಗಮ್ಮನವರ್ ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಗೀತೆಗಳನ್ನು ಮೆಚ್ಚಿದ್ದಾರೆ. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಪತ್ತಾರ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಪರೋಪಕಾರಿ ಚಿತ್ರದ ಹಾಡು ನಮಗೆ ತುಂಬಾ ಇಷ್ಟ ಆಯಿತು, ಪ್ರಸಾರ ಮಾಡಿದ್ದೇವೆ.

ವಿದಭಾರತಿಗೆ ಮತ್ತು ನಿರೂಪಕರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ ಸಂಜೆಯ ಸಮಯದಲ್ಲಿ ಬಹಳ ಅಂದವಾದ ಹಾಡುಗಳನ್ನ ಕೇಳ್ತಾ ನಮ್ಮ ಸಂಜೆ ಇನ್ನೂ ಸುಂದರವಾಗಿದೆ ಅಂತ ಇದ್ದಾರೆ. ಚಂದುಲಾಲ್ ಕಲಬುರಗಿಯಿಂದ ಎಲ್ಲ ಹಾಡುಗಳು ಸೂಪರ್ ಹಿಟ್ ಗೀತೆಗಳನ್ನೇ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಗಣೇಶ್ ಕುವೈಟ್ನಿಂದ ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಅಂತ ಸಂದೇಶ ಕಳಿಸಿದ್ದಾರೆ. ನೈಸ್ ಸಾಂಗ್ಸ್ ಅಂತ ಮೋನಿಕಾ ಹಾಸನದಿಂದ ಮೆಸೇಜ್ ಮಾಡಿದ್ದಾರೆ. ಹಳೆಯ ಪಿ ಬಿ ಶ್ರೀನಿವಾಸ್ ರವರ ಹಾಡುಗಳು ಸೂಪರ್, ಥ್ಯಾಂಕ್ಸ್ ವಿವಿಧ ಭಾರತಿ ಅಂತ ಮೆಸೇಜ್ ಮಾಡಿರೋದು. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ಆಹಾ ಬ್ಯೂಟಿಫುಲ್ ಸಾಂಗ್ಸ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ನಿರ್ಮಲಾರವರು, ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಇದ್ದಾರೆ. ಎನ್ ರಾಜಶೇಖರ್ ಅರಕೆರೆ ಬನ್ನೇರುಘಟ್ಟ ರಸ್ತೆಯಿಂದ, ಎಲ್ಲ ಹಳೆಯ ಹಾಡುಗಳು ಅಮೋಘ ಅಮೋಘ, ನೀವು ಸಹ ಹಳೆಯ ಹಾಡುಗಳ ಪ್ರೇಮಿ ಅಲ್ವಾ ಮೇಡಮ್ ಅಂತ ಇದ್ದಾರೆ. ನಮಸ್ಕಾರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಇವತ್ತಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು. ಹಾಗೂ ನಿಮ್ಮ ನಿರೂಪಣೆ ಬಹಳ ಅದ್ಭುತವಾಗಿದೆ. ನಾನು ಸರ್ವೇಶ ಮಠ ಪಟ್ಟಣ ಗ್ರಾಮದಿಂದ ಕಲಬುರಗಿ ಜಿಲ್ಲೆಯಿಂದ ಈ ಸಂದೇಶವನ್ನು ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮುಸ್ಸಂಜೆ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಇಷ್ಟ ಆಯಿತು ಮೇಡಮ್ ಅಂತ ಅರುಣಾ ಮೈತ್ರಿ ಜಿಸಿಂಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಹೇಳ್ತಾ ಇದ್ದಾರೆ. ಅಥಣಿ ತಾಲೂಕು ಶಿವನೋರದಿಂದ ಶಾಂತಾ ಗಿರಿಮಲ್ಲಯ್ಯ ಮಠದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮನಸ್ಸಿಗೆ ಆನಂದ ಆಯಿತು, ಗೀತೆಗಳನ್ನ ಕೇಳಿ ಪ್ರಸಾರ ಮಾಡಿದ ನಿಮಗೂ ಹಾಗೂ ವಿವಿಧ ಭಾರತಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಚಿನ್ನದಂತ ಅಪರೂಪದ ಹಳೆಯ ಹಾಡುಗಳು ಸೂಪರ್ ಮಾಹಿತಿ, ಥ್ಯಾಂಕ್ಸ್ ವಿವಿಧ ಭಾರತಿ ಅಂತ ಮೆಸೇಜ್ ಮಾಡಿರೋದು ರೇಖಾ ರವಿಕುಮಾರ್ ಆರ್ ಟಿ ನಗರ ಬೆಂಗಳೂರಿನಿಂದ. ತುಂಬ ಚೆನ್ನಾಗಿತ್ತು ರೀ ನಿಮ್ಮ ಆಯ್ಕೆಯ ಗೀತೆಗಳು ಓಲ್ಡ್ ಇಸ್ ಗೋಲ್ಡ್ನಲ್ಲಿ, ಕಾರ್ಯಕ್ರಮದ ಟೈಟಲ್ಗೆ ಪೂರಕವಾಗಿತ್ತು. ನೀವು ಪ್ರಸಾರ ಮಾಡಿದಂಥ ಗೀತೆಗಳು ತುಂಬ ಇಷ್ಟ ಆಯಿತು ನಮಗೆ ಅಂತ ಮಂಗಳಾ ಮೈಸೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಮಾವಟ್ಕರ್ ದಯಾನಂದ ಮಾವಟ್ಕರ್ ಅವರ ಸಂದೇಶ ಬಂದಿದೆ ಟಿ ಸಿ ಪಾಳ್ಯ ಬೆಂಗಳೂರಿನಿಂದ. ಪ್ರಕಾಶ ಜವಳಿ ಮೂಡಬಿದ್ರಿಯಿಂದ, ವಾಣಿಶ್ರೀ ಧಾರವಾಡದಿಂದ, ಪ್ರಭಾಕರ್ ವಿ ಉತ್ತರಹಳ್ಳಿಯಿಂದ, ಹಲಸೂರಿನಿಂದ ರಾಜೇಶ್ ರವರ ಸಂದೇಶ, ಸವಿತಾ ಸುಂಕದಕಟ್ಟೆಯಿಂದ, ಸಿಂಧನೂರಿನಿಂದ ಸುರೇಶ ಬಳೂಟಗಿ, ಇವರು ಗಾನ ಭಜನದ ಕಾರ್ಯಕ್ರಮದ ವಿಷಯವನ್ನು ಗೆಸ್ಟ್ ಮಾಡಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಮಂಜುನಾಥ್ ಕ್ಯಾತನಹಳ್ಳಿಯಿಂದ, ಬಾಲಕೃಷ್ಣ ಮುದುಕಣ್ಣ ಕಲಬುರಗಿಯಿಂದ, ನಮಸ್ತೆ ಮೇಡಮ್ ಆಮೇಲೆ ಮಾಡಿದ್ರಾಯ್ತು ನೋಡೋಣ ಅನ್ನುವ ಅಸಡ್ಡೆ ಭಾವನೆ ಇದು ಕಾರಣ ಅಲ್ವಾ ಮೇಡಮ್ ಮುಂದೂಡುವ ಪ್ರವೃತ್ತಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಸೋಮಾರಿತನ ಮಾಡಬಾರದು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಅಕ್ಕಲಕೋಟ ತಾಲೂಕಿನ ಮೈಂದರ್ಗಿಯ ಈರಣ್ಣ ಜಯೂರಾರವರು, ಶುಭ ಸಂಜೆ ನಮ್ಮ ಮೆಚ್ಚಿನ ಆಕಾಶವಾಣಿಗೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದ್ದಾರೆ. ನನಗೆ ಕಾರ್ ಡ್ರೈವಿಂಗ್ ಕಲಿಯಬೇಕು ಎಂಬ ಆಸೆ ಇದ್ದರೂ ಮುಂದೆ ಹೆಜ್ಜೆ ಹಾಕಿಲ್ಲ. ಈಗ 75 ವಯಸ್ಸಾಗಿದೆ, ನಾನು ಆಸಕ್ತಿಯಿಂದ ಕಲಿಯಬೇಕು ಅಂತ ಮನಸ್ಸು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರನ್ನಿಂಗ್ ವಿತ್ 059 28 ಇವರು. ಹಾಗೆ ಸಿದ್ದೇಶ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ರನ್ನಿಂಗ್ ವಿತ್ 08 85 ಇವರು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿಯ ಭೀಮನ ಪಾತ್ರದಲ್ಲಿ ನಟಿ ನಾಗರತ್ನಮಾರವರ ಧ್ವನಿ ಕೇಳಿ ಖುಷಿಯಾಯಿತು ಮೇಡಮ್ ಅಂತ ಹೆಬ್ಬಾಳದ ರಮೇಶ್ ರವರು ಹೇಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಹೇಳ್ತಾ ಇದ್ದಾರೆ, ನಮಸ್ಕಾರ ಗಾನಭಜನದ ವಿಷಯ ಹಾಗೂ ಹಾಡುಗಳು ಮಾಹಿತಿ ನನಗೆ ತುಂಬ ತುಂಬ ಇಷ್ಟ ಆಯಿತು ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬು ಹೃದಯದ ಧನ್ಯವಾದಗಳು ಅಂತ. ಬೀದರ್ನಿಂದ ಮೋಹನ್ ಹೆಚ್ ಹಡಪದ ಇವರು ಕೆಲಸ ಮುಂದೂಡೋದಕ್ಕೆ ಕಾರಣಗಳನ್ನ ಕೊಟ್ಟಿದ್ದಾರೆ. ಆಲಸ್ಯ, ಅನಾರೋಗ್ಯ, ಮೊಬೈಲ್ ಗೀಳು, ಸಹಾಯಕರು ಸರಿಯಾದ ಸಮಯಕ್ಕೆ ಸಿಗದಿರುವುದು, ವಾಹನ ಕೈ ಕೊಡುವುದು, ವಾತಾವರಣದಲ್ಲಿ ಬದಲಾವಣೆ ಅಷ್ಟೇನು ಮುಖ್ಯ ಅಲ್ಲ ಅಂತ ಅನಿಸುವುದು, ಈ ಎಲ್ಲ ಕಾರಣಗಳಿಗೆ ನಾವು ಕೆಲಸಗಳನ್ನ ಮುಂದೂಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು. ಆಲಸ್ಯದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಮೇಡಮ್ ಧನ್ಯವಾದಗಳು ಅಂತ ಉಷಾ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಅಥಣಿಯ ಚಂದ್ರಕಾಂತ್. ಹಾಗೆ ನಂಬರ್ ನಿಮಗೆ 04982 ಇವರ ಸಂದೇಶ ಬಂದಿದೆ. ಹಳೆಯ ಹಾಡುಗಳು ಮುಸ್ಸಂಜೆ ತುಂಬ ಸುಂದರವಾಗಿ ಮೂಡಿ ಬಂತು ಮೇಡಮ್ ಅಂತ. ವಿನೋದ ಬೆಳಗಾವಿಯಿಂದ, ಹೊಡೆನೂರು ಇಲ್ಲಿಂದ ಉಮೇಶ್ ಉಷಾ ಪರಮೇಶ್ವರ್ ಅವರ ಸಂದೇಶ ಬಂದಿದೆ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಹಾಗೆ ಗಾನಭಜನಾ ಕಾರ್ಯಕ್ರಮ ಮನಸೂರೆಗೊಂಡವು ಮೇಡಮ್ ಅಂತ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಸ್ನೇಹಿತರಿಗೂ ಪ್ರೀತಿಯ ಧನ್ಯವಾದಗಳು. ಈ ಮುಂದೂಡುವಂತಹ ಪ್ರವೃತ್ತಿ ಪ್ರೊಕ್ರಾಸ್ಟಿನೇಷನ್ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುವಂಥದ್ದೇ.
ಅದು ಸಣ್ಣ ಪುಟ್ಟ ವಿಷಯಗಳಲ್ಲಿ ಅಥವಾ ಕೆಲಸಗಳಲ್ಲಿ ಇದ್ದರೆ ಅಷ್ಟೇನೂ ಮ್ಯಾಟರ್ ಆಗೋದಿಲ್ಲ ಅಂತ ಹೇಳ್ಬೋದು. ಬಟ್ ಈ ಪ್ರೋಕ್ರಾಸ್ಟಿನೇಷನ್ ಅನ್ನೋ ಒಂದು ಹ್ಯಾಬಿಚುಯಲ್ ಬಿಹೇವಿಯರ್ ಇದೆಯಲ್ಲ, ಇದು ನಮ್ಮ ಲೈಫ್ನ ಬಹಳ ಮುಖ್ಯವಾದ ವಿಷಯಗಳಲ್ಲಿ ಮಾಡದೇ ಇರೋದು ನಮ್ಮ ಗ್ರೋತ್ಗೆ, ನಮ್ಮ ಬೆಳವಣಿಗೆಗೆ ಬಹಳ ಬೆನಿಫಿಷಿಯಲ್ ಅಂತ ಹೇಳ್ಬೋದು. ಯಾಕಂದರೆ ಬಹಳ ಮುಖ್ಯವಾದ ವಿಷಯಗಳು ನಮ್ಮ ಲೈಫ್ನಲ್ಲಿ ಅಂದರೆ ಅದು ನಮ್ಮ ಆರೋಗ್ಯ, ನಮ್ಮ ಮನೆಯವರ ಆರೋಗ್ಯ ಆಗಿರ್ಬೋದು,

ನಮ್ಮ ವೃತ್ತಿ ಜೀವನ, ನಮ್ಮ ಸಂಬಂಧಗಳು, ಈ ಎಲ್ಲ ಇಂಪಾರ್ಟೆಂಟ್ ವಿಷಯಗಳಲ್ಲಿ ನಾವು ಯಾವತ್ತಿಗೂ ಮುಂದೂಡುವಂತಹ ಪ್ರವೃತ್ತಿಯನ್ನು, ನಾಳೆ ನೋಡೋಣ, ನಾಳೆ ಮಾಡಿಸಿದ್ರಾಯ್ತು ಬಿಡು, ನಾಳೆ ಹೆಲ್ತ್ ಚೆಕಪ್ ಮಾಡಿಸೋಣ, ನಾಳೆ ಆ ಕೆಲಸವನ್ನು ಮಾಡೋಣ ಅಂತ ಮುಂದೂಡುವಂಥ ಪ್ರವೃತ್ತಿಯನ್ನು ಬಿಟ್ಟರೆ ತುಂಬಾ ಒಳ್ಳೆಯದು, ನಮ್ಮ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ ಈ ಮುಂದೂಡುವ ಪ್ರವೃತ್ತಿಯನ್ನು ಬಿಡುವುದು. ಹಾಗೆ ಈ ಮುಂದೂಡುವ ಪ್ರವೃತ್ತಿಯಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ನಾವು ಸಂಜೆಯಿಂದ ಗಾನ ಭಜನ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ಹಾಗೆ ನೀವು ಸಹ ಸಂದೇಶಗಳನ್ನ ಕಳಿಸೋ ಮೂಲಕ ಹಂಚಿಕೊಂಡಿದ್ದೀರಾ, ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಸೊ ಪ್ರೊಕ್ರಾಸ್ಟಿನೇಷನ್ ಅಂದರೆ ಮುಂದೂಡುವ ಪ್ರವೃತ್ತಿಯನ್ನು ನಮ್ಮ ಲೈಫ್ನಿಂದ ನಾವು ಡಿಲೀಟ್ ಮಾಡೋಣ, ಹಾಗೆ ಪಂಕ್ಚುಯಾಲಿಟಿಯನ್ನು ನಮ್ಮ ಲೈಫ್ಗೆ ಆ್ಯಡ್ ಮಾಡಿಕೊಳ್ಳೋಣ. ಇದಾಗಿತ್ತು ಇವತ್ತಿನ ಗಾನ ಭಜನ. ಮತ್ತಷ್ಟು ಸಂದೇಶಗಳು ಕಾರ್ಯಕ್ರಮದ ಕೊನೆಯಲ್ಲಿ. ತುಂಬಿತು ಮನವ, ತಂದಿತು ಸುಖವ ಅಂತ ಹೇಳ್ತಾ ಇದ್ದಾರೆ ಕಾರ್ಯಕ್ರಮದ ಕುರಿತಾಗಿ. ದೇವಿ ಶೆಟ್ಟಿ, ಶಿವಮೂರ್ತಪ್ಪ ದಾವಣಗೆರೆಯಿಂದ ಕಾರ್ಯಕ್ರಮ ಬಹಳ ಇಷ್ಟ ಆಯಿತು ಅಂತ ಇದ್ದಾರೆ. ಪ್ರೇಮಲತಾ ವಜ್ರಜ್ಯೋತಿ ಬಿದರಹಳ್ಳಿಯಿಂದ, ತುಂಬ ಒಳ್ಳೆಯ ನಿರೂಪಣೆಯೊಂದಿಗೆ ನೀವು ಸುಂದರ ಹಾಡುಗಳನ್ನ ಪ್ರಸಾರ ಮಾಡುತ್ತಿದ್ದೀರಿ, ನಮ್ಮ ಬೆಳಗಿನಿಂದ ಕೆಲಸದ ಆಯಾಸವೆಲ್ಲ ಮಾಯವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶುಭ ಸಂಜೆ ಮೇಡಮ್, ಇಂದಿನ ಕಾನ್ಸೆಪ್ಟ್ ನನಗೆ ಇಷ್ಟ ಆಯಿತು, ಮುಂದೂಡುವ ಪ್ರವೃತ್ತಿ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿತ್ತು, ಸಾಮಾನ್ಯವಾಗಿ ಎಲ್ಲರಿಗೂ ಇದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಎಂ ಶೋಭಾ ಹಾಸನದಿಂದ ಬಹಳ ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ ಸ್ನೇಹಿತರೆ.

ಸ್ನೇಹಿತರೆ, ಇವತ್ತಿನ ಗಾನ ಭಜನದಲ್ಲಿ ನಾವು ಮಾತಾಡಿದಂತಹ ವಿಷಯ ಮುಂದೂಡುವ ಪ್ರವೃತ್ತಿ, ಪ್ರೊಕ್ರಾಸ್ಟಿನೇಷನ್. ಈ ವಿಷಯದ ಬಗ್ಗೆ ಮಾಹಿತಿ, ಮಾತು ಹಾಗೂ ಪೆಪ್ಪಿ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು. ಗಾನ ಭಜನಾ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಖುಷಿ ಕೊಡ್ತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕುಸುಬೆ ಬೆಳೆಗೆ ಕ್ವಿಂಟಾಲ್ಗೆ 675 ರೂಪಾಯಿಗಳಷ್ಟು ಗರಿಷ್ಠ ಏರಿಕೆ ಬೆಂಬಲ ಬೆಲೆ ಘೋಷಣೆ ಮಾಡಲಾಗಿದೆ. ರೇಪ್ಸೀಡ್ ಮತ್ತು ಸಾಸಿವೆ ಬೆಳೆಗಳಿಗೆ ಕ್ವಿಂಟಾಲ್ಗೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 413 ರೂಪಾಯಿಗಳ ಏರಿಕೆಯನ್ನು ಘೋಷಣೆ ಮಾಡಲಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್, ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆಗಳು ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯೊಂದರಿಂದ 5 ಪಾಕಿಸ್ತಾನಿ ಪ್ರಜೆಗಳನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮರುಪರಿಶೀಲನಾ ಪ್ರಕ್ರಿಯೆಯಲ್ಲಿ ಸರ್ಕಾರ ಅರ್ಹ ಫಲಾನುಭವಿಗಳ ಮತದಾರರ ಗುರುತಿನ ಚೀಟಿಯನ್ನು ಪರಿಗಣಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡಿ ರಾಜಕಾರಣ ಮಾಡುವುದನ್ನು ಬಿಟ್ಟು ಯೋಜನೆ ಶೀಘ್ರ ಪೂರ್ಣಗೊಳಿಸಲು ಮತ್ತು ಕೇಂದ್ರದಿಂದ ಬರಬೇಕಾದಂತಹ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ರಘುಮೂರ್ತಿ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇಗುಲದ ಕಲ್ಯಾಣಿಗಳ ಸ್ವಚ್ಛತೆ ಮತ್ತು ಪಾಲ್ ದಿನ್ನೆ ಕೆರೆ ಅಭಿವೃದ್ಧಿಗೊಳಿಸಲಾಗಿದ್ದು ಕೆರೆಗಳ ಬಳಿ ನಾಮಫಲಕ ಅನಾವರಣ ಮತ್ತು ಕೆರೆ ಹಸ್ತಾಂತರ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿತ್ತು. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ ಭಾರತ ಇಂದು 4 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇದರೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 60 ಏರಿಕೆಯಾಗಿದ್ದು ಇದರಲ್ಲಿ

ಚಿನ್ನ, 21 ಬೆಳ್ಳಿ ಮತ್ತು 21 ಕಂಚಿನ ಪದಕಗಳು 29 ಕಂಚಿನ ಪದಕಗಳು ಸೇರಿವೆ. ಗುವಾಹಟಿಯ ಬರ್ಸಾಪರಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಏಕದಿನ ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 405 ರನ್ ಗಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ನಿಪ್ಟನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಸಮಯ ಆಗಿದೆ 8:03:14. ಬುಧವಾರದ ರಾತ್ರಿ ಈ ಸಮಯ ಯಾವ ಕಾರ್ಯಕ್ರಮ ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಕನ್ನಡದ ಭಾವಗೀತೆ, ಜಾನಪದ ಗೀತೆ, ಚಿತ್ರಗೀತೆಯ ಜೊತೆಗೆ ಹಿಂದಿ ಗಜಲ್ ಶೈಲಿಯ ಗೀತೆಗಳನ್ನ ಕೇಳುವಂತಹ ಮಧುರ ಆಲಾಪ ಕಾರ್ಯಕ್ರಮದ ಸಮಯ ಇದು. ನಿಮ್ಮೆಲ್ಲರಿಗೂ ಮಧುರ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಇವತ್ತಿನ ಮಧುರ ಆಲಾಪ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಹಿಂದಿ ಚಿತ್ರದ ಗೀತೆ ಇದು. ಸಾತ್ಯ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸಾಧನಾ ಸರ್ಗಮ್ ಮುರ್ತುಜಾ ಖದೀರ್ ಅವರ ಗಾಯನ, ಗುಲ್ಜಾರ್ ರವರ ರಚನೆ, ಎ ಆರ್ ರೆಹಮಾನ್ ರವರ ಸಂಗೀತ ಸಂಯೋಜನೆ.

ಕುಂತ್ರೆ ನಿಂತ್ರೆ ಅವನ ಧ್ಯಾನ ಅಂತ ಭಾವಗೀತೆಯನ್ನು ಕೇಳಿದ್ರಿ ಸರೋಜಿನಿರವರ ಗಾಯನದಲ್ಲಿ. ಈಗ ಒಂದು ಚಿತ್ರಗೀತೆಯನ್ನು ಕೇಳುವಂತಹ ಸಮಯ. ಗೋಕುಲ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ರವರ ಗಾಯನ, ಜಯಂತ್ ಕಾಯ್ಕಿಣಿರವರ ರಚನೆ, ಮನುಮೂರ್ತಿರವರ ಸಂಗೀತ ಸಂಯೋಜನೆ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಒಂದು ಜಾನಪದ ಗೀತೆಯನ್ನು ಕೇಳುವಂತಹ ಸಮಯ. ಚೆಲ್ಲಿದರು ಮಲ್ಲಿಗೆಯ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಅಪ್ಪಗೆರೆ ತಿಮ್ಮರಾಜು ಹಾಗೂ ತಂಡದವರು.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆ, ಭಾವಗೀತೆ, ಜನಪದ ಗೀತೆ ಹಾಗೂ ಹಿಂದಿ ಚಿತ್ರಗೀತೆ ಇದೆಲ್ಲದರ ಗುಚ್ಛವನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಈಗ ಒಂದು ಹಿಂದಿ ಚಿತ್ರಗೀತೆಯನ್ನು ಕೇಳುವಂತಹ ಸಮಯ. ರೆಹನಾ ಹೇ ತೆರೆ ದಿಲ್ ಮೇ ಚಿತ್ರದ ಗೀತೆ ಇದು. ಬಾಂಬೆ ಎಸ್ ಜಯಶ್ರೀರವರ ಗಾಯನ, ಸಮೀರ್ ರವರ ರಚನೆ, ಹ್ಯಾರಿಸ್ ಜಯರಾಜ್ರವರ ಸಂಗೀತ ಸಂಯೋಜನೆ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಈಗ ಭಾವಗೀತೆಯನ್ನು ಕೇಳುವಂತಹ ಸಮಯ. ಸಂಜೆಗೆನ್ನ ಪಯಣವೆಂದು ಇಳಿದಳೆನ್ನ ಸುಂದರಿ, ಈ ಗೀತೆಯನ್ನು ಹಾಡಿದ್ದಾರೆ ರಾಜ್ಕುಮಾರ್ ರವರು. ಗೀತೆಯ ರಚನೆ ಕೆ ಎಸ್ ನರಸಿಂಹಸ್ವಾಮಿ ರವರದ್ದು.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

102.9 ಎಫ್ಎಂ 102.9 ಎಫ್ಎಂನಲ್ಲಿ ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8:53. ಬುಧವಾರದ ವಿಶೇಷ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಜೊತೆಗೆ ಭಾವಗೀತೆಗಳು, ಜನಪದ ಗೀತೆಗಳು, ಎಲ್ಲ ಗೀತೆಗಳ ಗುಚ್ಛವನ್ನು ಕೇಳ್ತಾ ಸಾಕ್ತಾ ಇದ್ದೀವಿ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ. ಈಗ ಒಂದು ಕನ್ನಡ ಚಿತ್ರಗೀತೆಯನ್ನು ಕೇಳುವಂತಹ ಸಮಯ. ದೇವ್ರು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಶ್ರೇಯಾ ಘೋಷಾಲ್ ರವರ ಗಾಯನ, ಯೋಗರಾಜ್ ಭಟ್ ರವರ ರಚನೆ, ಸಾಧು ಕೋಕಿಲಾರವರ ಸಂಗೀತ ಸಂಯೋಜನೆ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನು ಕೇಳುವಂತಹ ಸಮಯ. ಬಿ ಕೆ ಸುಮಿತ್ರಾ ಹಾಗೂ ತಂಡದವರ ಗಾಯನದಲ್ಲಿ

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8:45. ಇದೊಂದು ಪ್ರಕಟಣೆ. ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂಬಿಎ ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರಬೇಕು. 35 ವರ್ಷದ ಒಳಗಿನವರಾಗಿರಬೇಕು. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ https://avedan.prasarabharti.prahbhar.org ನಲ್ಲಿ ಆನ್ಲೈನ್ ಮೂಲಕ 5 ಅಕ್ಟೋಬರ್ ಒಳಗೆ ಅರ್ಜಿ ಸಲ್ಲಿಸಬಹುದು.
1: ವಿವಿಧ ಭಾರತಿ 102.9 ಎಫ್ಎಂ.
0: ಬುಧವಾರದ ವಿಶೇಷ ಮಿಕ್ಸ್ಡ್ ಮೆಲಡೀಸ್ ಕೇಳ್ತಾ ಇದ್ದೀವಿ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ. ಈಗ ಒಂದು ಹಿಂದಿ ಚಿತ್ರಗೀತೆ ಮೂಡಿ ಬರ್ತಿದೆ. 1942 ಅ ಲವ್ ಸ್ಟೋರಿ ಸಿನಿಮಾದಿಂದ, ಕವಿತಾ ಕೃಷ್ಣಮೂರ್ತಿರವರ ಗಾಯನ, ಜಾವೇದ್ ಅಖ್ತರ್ರವರ ರಚನೆ, ಆರ್ ಡಿ ಬರ್ಮನ್ರವರ ಸಂಗೀತ ಸಂಯೋಜನೆ.

0: ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಬುಧವಾರದ ವಿಶೇಷ ಮಧುರ ಆಲಾಪ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಚಿತ್ರಗೀತೆಗಳು, ಭಾವಗೀತೆ, ಜನಪದ ಗೀತೆಗಳು ಎಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ತಾ ಸಂದೇಶಗಳನ್ನ ಕಳಿಸಿದ್ದೀರಾ, ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನೋಡ್ತೀನಿ. ಪ್ರೀತಿಯ ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ, ಹಾಗೆ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಿಮ್ಮ ಜ್ಯೋತಿಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮ. ಸಮಯ ಏನೇನು 9 ಗಂಟೆ ಆಗಲಿದೆ. 9 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಅದಾದ ನಂತರ 9:15ಕ್ಕೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ.
1: Good evening, this is Akashwani. I am Valsa Williams with the news at 9. The headlines. Centre approves hike in MSP for all Rabi crops for marketing season 2027-28. Clears 5,548 crore rupees procurement of major pulses and oil seeds at MSP in Uttar Pradesh, Karnataka and Telangana for current Kharif season. Prime Minister Narendra Modi says government is leaving no stone unturned to protect interests of farmers. Union Cabinet gives nod to Green Energy Corridor Phase 3 scheme to strengthen intrastate power transmission network, also approves intelligent traffic management system for Delhi. Prime Minister Modi and US President Donald Trump review bilateral cooperation in trade, defense, energy and critical technologies during their telephonic conversation. Gujarat ATS, Indian Coast Guard and Central Intelligence Agencies arrest 5 Pakistani nationals in a joint operation, seize 526 kilograms of drugs from Iranian boat. And in Asian Games, Indian archers and shooters strike gold. India's medal tally rises to 60, including 10 gold, 21 silver and 29 bronze. Women's hockey team storms into final. The Cabinet Committee on Economic Affairs, CCEA, today approved an increase in the minimum support prices, MSPs, for all mandated Rabi crops for the marketing season 2027-28. Briefing media in New Delhi after the Union Cabinet meeting, Information and Broadcasting Minister Ashwini Vaishnav said the decision has been taken to ensure remunerative prices for farmers for their produce. He said the highest absolute increase in MSP has been announced for safflower at 675 rupees per quintal, followed by rapeseed and mustard at 413 rupees per quintal. The minister said the MSP

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 9:15:30. ಇದು ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮ. ಹಿಂದಿ ಮೆಲೋಡೀಸ್ನಲ್ಲಿ ನಾವು ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತೀವಿ, ಆದರೆ ಇವತ್ತು ಫಾರ್ ಅ ಚೇಂಜ್ ಸ್ವಲ್ಪ ಫಾಸ್ಟ್ ಆಗಿರುವಂತಹ ಹಾಡುಗಳನ್ನ ಕೇಳೋಣ, ಡಾನ್ಸ್ ಬೀಟ್ಸ್ ಇರುವಂತಹ ಹಾಡುಗಳನ್ನ ಕೇಳೋಣ, ಓಕೆನಾ? ಕಾರ್ಯಕ್ರಮ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ನಮ್ಮ ಜೊತೆಯಾಗಿರಿ ಸ್ನೇಹಿತರೆ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091209484830910129. ಯಾಕಪ್ಪ ಇವತ್ತು ಫಾಸ್ಟ್ ಬೀಟ್ ಹಾಡುಗಳು, ಏನು ವಿಶೇಷ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಶೇಷ ಏನೂ ಇಲ್ಲ, ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಮಧುರವಾದ ಗೀತೆಗಳನ್ನ ಕೇಳಿದ್ದೀವಿ, ಹಿಂದಿ ಗೀತೆಗಳು. ಹಾಗಾಗಿ ಈಗ ನಾವು ಸ್ವಲ್ಪ ಫಾಸ್ಟ್ ಹಾಡುಗಳನ್ನ ಕೇಳೋಣ, ಹೆಜ್ಜೆ ಹಾಕುವಂಥ ಹಾಡುಗಳನ್ನ ಕೇಳೋಣ. ನೀವೆಲ್ಲರೂ ಊಟ ಮುಗಿಸಿರ್ಬೋದು ಅಥವಾ ಊಟ ಮಾಡ್ತಾ ಕೇಳಬಹುದು, ಏನೇ ಆದರೂ ಕೇಳ್ತಾ ಎಂಜಾಯ್ ಮಾಡಬಹುದು. ಈಗ ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲ ಗೀತೆಯನ್ನು ಕೇಳೋಣ. ಜಾಸ್ತಿ ತಡ ಮಾಡೋದು ಬೇಡ ಅಲ್ವಾ, ಈಗಾಗಲೇ ಕಾಯ್ತಾ ಇದ್ದೀವಿ ಅಂತ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ ಸ್ನೇಹಿತರು. ಇವತ್ತಿನ ಮೊದಲ ಗೀತೆ ಯಾವ ಚಿತ್ರದ್ದು ಅಂದರೆ, ದಿಲ್ ತೋ ಪಾಗಲ್ ಹೇ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ರವರ ಗಾಯನ, ಆನಂದ್ ಬಕ್ಷೀರವರ ರಚನೆ, ಉತ್ತಮ್ ಸಿಂಗ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಹಮ್ ದಿಲ್ ದೇ ಚುಕಿ ಸನಮ್ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಕೇಳಿ ಕೇಳ್ತಾ ಹೆಜ್ಜೆ ಹಾಕಿ ಹೆಜ್ಜೆ ಹಾಕ್ತಾ ಎಂಜಾಯ್ ಮಾಡಿ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಡ್ಯಾನ್ಸ್ ಬೀಟ್ಗಳನ್ನ ಕೇಳ್ತಾ ಇದ್ದೀವಿ. ಈಗಷ್ಟೇ ಪ್ರಸಾರವಾದಂತಹ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದ ಗೀತೆಯನ್ನ ಕೇಳಿ ಹಾಡು ಸೂಪರ್ ಮೇಡಮ್, ನಿಜವಾಗ್ಲೂ ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತಾ ಇದೆ ಅಂತ ಸಂದೇಶವನ್ನ ಸ್ನೇಹಿತರು ಕಳಿಸಿದ್ದಾರೆ. ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ಮಾಡಿಬಿಡ್ಬೇಕು, ಅನ್ನಿಸ್ತಾ ಇದೆ ಅಂತ ಸುಮ್ಮನೆ ಇರಬಾರ್ದು, ಒಂದೆರಡು ಸ್ಟೆಪ್ ಆದರೂ ಹಾಕ್ಬಿಡ್ಬೇಕು. ಈಗ ಮತ್ತೊಂದು ಗೀತೆ ಮುಡಿ ಬರ್ತಾ ಇದೆ, ಅಟ್ಲೀಸ್ಟ್ ಈ ಗೀತೆಗಾದರೂ ಹೆಜ್ಜೆ ಹಾಕುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ಕುಚ್ ಕುಚ್ ಓಹ್ತಾ ಹೇ ಚಿತ್ರದ ಗೀತೆ, ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ರವರ ಗಾಯನ, ಸಮೀರ್ ಅವರ ರಚನೆ, ಜತನ್ ಲಲಿತ್ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ದಿಲ್ ವಾಲೆ ದುಲ್ಹನಿಯ ಲೇ ಜಾಯೆಂಗೆ ಚಿತ್ರದಿಂದ ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಆನಂದ್ ಬಕ್ಷೀರ್ ಅವರ ರಚನೆ, ಜತಿನ್ ಲಲಿತ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಖಾಕಿ ಚಿತ್ರದ ಗೀತೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ರವರ ಗಾಯನ, ಸಮೀರ್ ರವರ ರಚನೆ, ರಾಮ್ ಸಂಪತ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಆದಷ್ಟು ಬೇಗನೆ ನೋಡ್ತೀನಿ. ಈಗ ಜನ್ನತ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಕೆ ಕೆ ರವರ ಗಾಯನ, ಸಯೀದ್ ಖಾದ್ರಿರವರ ರಚನೆ, ಪ್ರೀತಮ್ ಚಕ್ರಬೋರ್ತಿರವರ ಸಂಗೀತ.

ದೇವದಾಸ್ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಕವಿತಾ ಕೃಷ್ಣಮೂರ್ತಿ, ಶ್ರೇಯಾ ಘೋಷಾಲ್ ಹಾಗೂ ಕೆ ರವರ ಗಾಯನ, ನುಸ್ರತ್ ಬದರ್ ರವರ ರಚನೆ, ಇಸ್ಮಾಯಿಲ್ ದರ್ಬಾರ್ ರವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ಮಧುರ ಆಲಾಪ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶಗಳು ಬಂದಿವೆ. ಕುಂತ್ರೆ ನಿಂತ್ರೆ ಅವನ ಧ್ಯಾನ ಆಗಿದೆ, ಬಹಳ ದಿನ ಆಗಿತ್ತು ಕೇಳಿ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹರೀಶ್ ಮಲ್ಲೇಶ್ವರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ನಾ ಕೂಡ ಹೆಜ್ಜೆ ಹಾಕುವಂತೆ ಮಾಡ್ತಾ ಇದೆ ಗೆಜ್ಜೆಯ ಗೀತೆ ಅಂತ ಅನೂರ್ ಅವರ ಸಂದೇಶ ಬಂದಿದೆ. ಹಾಗೆ ಚಂದ್ರಕಾಂತ್ ತಂಬಟ್ ಅಥಣಿಯಿಂದ ಗೀತೆಗಳನ್ನು ಮೆಚ್ಚಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಶ್ರೀಧರ್ ಹೆಚ್ ದವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಹಿಂದಿ ಮೆಲೋಡೀಸ್ನಲ್ಲಿ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಪುಷ್ಪಾ ಶಾನುಭೋಗರ ಗದಗ್ನಿಂದ, 90s ಕಿಡ್ಸ್ ಫೇವ್ರೇಟ್ ಹಿಂದಿ ಹಾಡುಗಳನ್ನ ಪ್ಲೇ ಮಾಡ್ತಾ ಇದ್ದೀರಾ ಸೂಪರ್ ಮೇಡಮ್, ನಿಜವಾಗ್ಲೂ ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತಾ ಇದೆ ಅಂತ ಇದ್ದಾರೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ವಿವಿಧ ಭಾರತಿಯಲ್ಲಿ ಪ್ರಸಾರವಾಗ್ತಾ ಸುಮಧುರ ಹಿಂದಿ ಮೆಲೋಡಿ ಹಾಡುಗಳು ಮನಸ್ಸಿಗೆ ಅಪಾರ ಸಂತೋಷ ಮತ್ತು ನೆಮ್ಮದಿಯ ನೀಡುತ್ತವೆ. ತಂಪಾದ ಸಮಯದಲ್ಲಿ ಇಂತಹ ಮಧುರ ಗೀತೆಗಳನ್ನ ಆಲಿಸುತ್ತಿದ್ದರೆ ಮನಸ್ಸು ಉಲ್ಲಾಸದಿಂದ ತುಂಬಿ ದಿನದ ಆಯಾಸವೆಲ್ಲ ದೂರವಾಗುತ್ತದೆ. ಅತ್ಯುತ್ತಮ ಹಾಡುಗಳನ್ನ ಆಯ್ಕೆ ಮಾಡಿ ಶ್ರೋತೃಗಳಿಗೆ ಸಂಗೀತದ ಸೊಬಗನ್ನ ಉಳಿಬಡಿಸುತ್ತಿರುವ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆ ಕೇಳಿ ಸ್ವಲ್ಪ ಜಾಸ್ತಿನೇ ನಾನು ಡ್ಯಾನ್ಸ್ ಮಾಡಿದೆ, ನಿಜವಾಗಿಯೂ ಇದೇ ಮಾತನ್ನು ನೀವು ಹೇಳಿಬಿಟ್ರಿ ಮೇಡಮ್ ಅಂತ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು. ಲಡ್ಕಿ ಬಡಿ ಅಂಜಾನಿ ಹೇ ಒಂದಕ್ಕಿಂತ ಒಂದು ಸೂಪರ್ ಮೇಡಮ್, ನಿಮ್ಮ ನಿರೂಪಣೆ ಚೆನ್ನಾಗಿದೆ ಅಂತ ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ

ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ನಿಮಗೆ 55985 ಇವರ ಸಂದೇಶ ಬಂದಿದೆ. ಹಿಂದಿ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಪ್ರಸಾರ ಮಾಡ್ತಾ ಇರುವ ನಿಮಗೆ ಧನ್ಯವಾದಗಳು. ಡೋಲಾರೆ ಡೋಲಾರೆ ಗೀತೆ ಸೂಪರ್ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ಕೆಕೆ ಸಾಂಗ್ ಅಂತ ನಂಬರ್ ನಿಮಗೆ 2883 ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.

ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಮತ್ತಷ್ಟು ಸಂದೇಶಗಳು. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇವತ್ತು ಪ್ರಸಾರವಾದಂಥ ಎಲ್ಲ ಹಿಂದಿ ಗೀತೆಗಳು ಫಾಸ್ಟ್ ಬೀಟ್ ಹಾಡುಗಳಾಗಿತ್ತು, ಡ್ಯಾನ್ಸ್ ಬೀಟ್ ಹಾಡುಗಳು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟಪತಿ ಭವನದಲ್ಲಿ 2025 ಸಾಲಿನ ಭಾರತೀಯ ರಕ್ಷಣಾ ಎಸ್ಟೇಟ್ ಸೇವೆಯ ತರಬೇತಿ ನಿರತ ಅಧಿಕಾರಿಗಳ ಜೊತೆಗೆ ಸಂವಾದ ನಡೆಸಿದರು. ರಕ್ಷಣಾ ಆಸ್ತಿಗಳನ್ನು ಸಂರಕ್ಷಿಸುವುದರ ಜೊತೆಗೆ ನಾಗರಿಕ ಕೇಂದ್ರಿತ ಆಡಳಿತಕ್ಕೆ ಆದ್ಯತೆ ನೀಡಿ ಪ್ರಾಮಾಣಿಕತೆ, ದೃಢತೆ ಮತ್ತು ಹೊಣೆಗಾರಿಕೆಯ ಜೊತೆಗೆ ಸೇವೆ ಸಲ್ಲಿಸುವಂತೆ ಅವರು ತರಬೇತಿ ನಿರತ ಅಧಿಕಾರಿಗಳಿಗೆ ಕರೆ ನೀಡಿದರು. ನವದೆಹಲಿಯಲ್ಲಿ ರಾಷ್ಟೀಯ ಕ್ವಾಂಟಮ್ ಮಿಷನ್ನ ಪ್ರಗತಿ ಕ್ಯೂ ಫೌಂಡ್ರಿ ಕಾರ್ಯಕ್ರಮಗಳನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟನೆ ಮಾಡಿದರು. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಒದಗಿಸಲು ಸರ್ಕಾರ ಬದ್ದವಾಗಿದೆ. ಸೌಜನ್ಯ ಅವರ ಕುಟುಂಬದ ಅಥವಾ ಇತರರ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶ ಸರ್ಕಾರಕ್ಕಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. 2027-28 ಮಾರುಕಟ್ಟೆ ವರ್ಷಕ್ಕೆ ಹಿಂಗಾರು ಋತುವಿನ 6 ಪ್ರಮುಖ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಉತ್ತರ ಪ್ರದೇಶ, ಕರ್ನಾಟಕ, ತೆಲಂಗಾಣ ರಾಜ್ಯಗಳ ರೈತರಿಂದ ಬೇಳೆಕಾಳು, ಎಣ್ಣೆ ಬೀಜಗಳನ್ನು ಖರೀದಿ ಮಾಡಲಿದೆ. ಕರ್ನಾಟಕಕ್ಕೆ 1107 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ರಾಜ್ಯದ 8 ಸರ್ಕಾರಿ ಇಲಾಖೆಗಳಲ್ಲಿ ಸುಮಾರು 38,000 ಕೋಟಿ ರೂಪಾಯಿಗಳಷ್ಟು ಪಾವತಿ ಬಾಕಿ ಉಳಿದಿದೆ ಎಂದು ರಾಜ್ಯ ಗುತ್ತಿಗೆದಾರ ಸಂಘ ಆರೋಪ ಮಾಡಿದೆ. ನವೆಂಬರ್ ವೇಳೆಗೆ ಬಾಕಿ ಹಣ ಪಾವತಿ ಮಾಡದಿದ್ದರೆ ಕಮಿಷನ್ ರೂಪದಲ್ಲಿ ಪಡೆದ ಲಂಚಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಬಹಿರಂಗಪಡಿಸುವುದಾಗಿ ಎಚ್ಚರಿಕೆ ನೀಡಿದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಕಿತ್ತಡಿಹಳ್ಳಿ ಗ್ರಾಮದಿಂದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಭಾರತ್ ಜೋಡೋ 2.0 ಪಾದಯಾತ್ರೆಗೆ ಚಾಲನೆ ದೊರೆತಿದೆ. ಸುಮಾರು 9-10 ಕಿಲೋಮೀಟರ್ ದೂರದ ಭಾರತ್ ಜೋಡೋ 2.0 ಪಾದಯಾತ್ರೆಯು ಕೋಟೆ, ಹೊಸನಗರ ಕ್ರಾಸ್ ಮತ್ತು ನೆಲವೋಡ್ಲು ಮೂಲಕ ಸಾಗಿ ಶಿಕಾರಿಪುರದಲ್ಲಿ ಮುಕ್ತಾಯಗೊಳ್ಳಲಿದೆ. ಏಷ್ಯನ್ ಗೇಮ್ಸ್ 2026 ಪುರುಷರ 87 ಕೆಜಿ ಗ್ರೀಕೋ ರೋಮನ್ ಕುಸ್ತಿ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದ ಸುನಿಲ್ ಕುಮಾರ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 10:02:53. ಪ್ರೇಮ ಗೀತೆಗಳನ್ನ ಕೇಳ್ತಾ ಪ್ರೇಮದ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗುವಂತಹ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ನಿನಾದದಲ್ಲಿ ನಮ್ಮ ಮಾತು ನಿಮ್ಮ ಸಂದೇಶ ಎರಡು ಸಾಗೋದು ಪ್ರೇಮದ ಸುತ್ತ, ಯಾಕಂದ್ರೆ ಇದು ಪ್ರೀತಿಯ ಸಮಯ. ಈ ಪ್ರೀತಿಯ ಸಮಯದಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತು ಏನ್ ವಿಷಯ ಇರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಲಾಸ್ಟ್ ಟೈಮ್ ನಾವು ಪ್ರೇಮ ನಿನಾದದಲ್ಲಿ ಈ ವಿಷಯ ತಗೊಂಡಿದ್ವಿ, ನೀವೆಲ್ಲರೂ ನಿಮ್ಮ ಸಂದೇಶಗಳನ್ನ ಕಳಿಸಿದ್ರಿ, ವಿಷಯದ ಬಗ್ಗೆ ಮಾತಾಡಿದ್ರಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಒಂದು ಪ್ರೀತಿಯ ಟಾಸ್ಕ್ ಇರುತ್ತೆ. ನಿನ್ನೆ ತಾನೇ ವಿಶ್ವ ಹೃದಯ ದಿನ ಆಚರಿಸಿದ್ದೀವಿ. ಹೃದಯ ಪ್ರೇಮದ ಉಗಮಸ್ಥಾನ ವಾಸಸ್ಥಾನ ಎರಡೂ ಕೂಡ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಹೃದಯದಲ್ಲಿ ಹೇಳಲೇಬೇಕಾದಂಥ, ಹೇಳದೇ ಉಳಿದು ಹೋದಂಥ ಪ್ರೀತಿಯ ಮಾತುಗಳಿರುತ್ತವೆ. ಆ ಪ್ರೀತಿಯ ಮಾತುಗಳನ್ನ ನೀವು ಹಂಚಿಕೊಳ್ಳುವಂತಹ ಸಮಯ ಇದು. ನಿಮ್ಮ ಪ್ರೀತಿಯ ಹೃದಯಕ್ಕೆ ನಿಮ್ಮ ಹೃದಯದ ಪ್ರೀತಿಯ ಮಾತು ಏನು? ನಿಮ್ಮ ಪ್ರೀತಿಯ ಮಾತು ಕವಿತೆಯ ರೂಪದಲ್ಲಿದ್ದರೂ ಓಕೆ, ಬಟ್ ಆದಷ್ಟು ಯುನೀಕ್ ಆಗಿರುವಂಥ ಸಾಲುಗಳಾಗಿರಲಿ. ಯಾಕಂದರೆ ಆ ಪ್ರೀತಿಯ ಸಾಲುಗಳು ನಿಮ್ಮ ಸ್ಪೆಷಲ್ ಪರ್ಸನ್ನ ಹೃದಯಕ್ಕೆ ರೀಚ್ ಆಗಬೇಕಾಗಿರುವಂಥದ್ದು. ಹೃದಯಕ್ಕೆ ರೀಚ್ ಆಗಬೇಕಾಗಿರುವಂತಹ ನಿಮ್ಮ ಹೃದಯದ ಮಾತು, ನಿಮ್ಮ ಪ್ರೀತಿಯ ಹೃದಯಕ್ಕೆ ರೀಚ್ ಆಗಬೇಕಾಗಿರುವಂತಹ ನಿಮ್ಮ ಪ್ರೀತಿಯ ಮಾತು ಏನು? ನಮ್ಮ ವಾಟ್ಸಪ್ ಸಂಖ್ಯೆ 9483019102 9483091029. ನಿಮ್ಮ ಪ್ರೀತಿಯ ಹೃದಯಕ್ಕೆ ನಿಮ್ಮ ಹೃದಯದ ಪ್ರೀತಿಯ ಮಾತು ಏನು? ಇದು ಇವತ್ತಿನ ಪ್ರೇಮ ನಿನಾದದ ಟಾಸ್ಕ್ ನಿಮ್ಮೆಲ್ಲರಿಗಾಗಿ. ನಿಮ್ಮ ಪ್ರೀತಿಯ ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ಆದಷ್ಟು ಬೇಗ ತಲುಪಲಿ. ಈಗ ತಾರಕ್ ಚಿತ್ರದ ಗೀತೆ ಮುಡಿಬರ್ತಾ ಇದೆ, ಕೇಳ್ತಾ ಇರಿ. ಇದು ಪ್ರೇಮ ನಿನಾದ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಮೇಡಮ್. ಈಗಷ್ಟೇ ಟ್ಯೂನ್ ಮಾಡಿದ್ವಿ, ಮೊದಲ ಗೀತೆ ಇಷ್ಟ ಆಯಿತು, ವಿಷಯ ಏನು ಅಂತ ಮಾತ್ರ ಗೊತ್ತಾಗಲಿಲ್ಲ ಮೇಡಮ್, ಇನ್ನೊಂದ್ಸಲ ಹೇಳ್ತೀರಾ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಸ್ನೇಹಿತರು. ವಿಷಯ ಅಷ್ಟೇ, ತುಂಬ ಸಿಂಪಲ್. ನಿನ್ನೆ ತಾನೇ ನಾವು ವಿಶ್ವ ಹೃದಯ ದಿನವನ್ನು ಆಚರಿಸಿದ್ದೀವಿ. ಸೊ ಹೃದಯದಲ್ಲಿ ಹೇಳಲೇಬೇಕಾದಂಥ, ಹೇಳದೆ ಉಳಿದು ಹೋದಂಥ ಪ್ರೀತಿಯ ಮಾತುಗಳಿರುತ್ತವೆ. ಅಂತಹ ಪ್ರೀತಿಯ ಮಾತುಗಳನ್ನ ಹಂಚಿಕೊಳ್ಳುವಂತಹ ವೇದಿಕೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಮಗಾಗಿ ಸಿದ್ಧವಾಗಿದೆ. ಸೊ ಹಂಚಿಕೊಳ್ಳೋದಷ್ಟೇ ಬಾಕಿ ಇದೆ. ಸೊ ನಿಮ್ಮ ಪ್ರೀತಿಯ ಹೃದಯಕ್ಕೆ ನಿಮ್ಮ ಹೃದಯದ ಪ್ರೀತಿಯ ಮಾತು ಏನು, ಇದು ನಿಮ್ಮ ಪ್ರೀತಿಯ ಟಾಸ್ಕ್. ಗೊತ್ತಾಯ್ತಲ್ಲ ಟಾಸ್ಕ್ ಏನು ಅಂತ? ನಿಮ್ಮ ಪ್ರೀತಿಯ ಹೃದಯಕ್ಕೆ ನಿಮ್ಮ ಹೃದಯದ ಪ್ರೀತಿಯ ಮಾತು ಏನು ಅಂತ. ನಿಮ್ಮ ಪ್ರೀತಿಯ ಮಾತು ಆದಷ್ಟು ಯುನೀಕ್ ಆಗಿರಲಿ, ಯುನೀಕ್ ಆಗಿರುವಂತಹ ಸಾಲುಗಳಾಗಿರಲಿ, ಪೊಯೆಟಿಕ್ ಆಗಿದ್ರು ಸಹ ಓಕೆ. ಯಾಕಂದ್ರೆ ನೀವೆಲ್ಲರೂ ಕವಿಗಳು ಅಂತ ಗೊತ್ತು, ಪ್ರೀತಿ ಪ್ರೇಮದ ವಿಷಯ ಬಂದಾಗ ನೀವೆಲ್ಲರೂ ಕವಿಗಳಾಗ್ತೀರಾ ಅನ್ನೋದು ಗೊತ್ತಿದೆ. ನಿಮ್ಮ ಸಂದೇಶದಲ್ಲಿ ಈಗಾಗಲೇ ನಾವು ಬಹಳಷ್ಟು ಬಾರಿ ನೋಡಿದ್ದೀವಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಸೊ ಸಾಲುಗಳು ಯುನೀಕ್ ಆಗಿರಲಿ, ಆ ಪ್ರೀತಿಯ ಸಾಲುಗಳು ನಿಮ್ಮ ಸ್ಪೆಷಲ್ ಪರ್ಸನ್ನ ಹೃದಯಕ್ಕೆ ರೀಚ್ ಆಗಬೇಕಾಗಿರೋದು. ಹಾಗಾಗಿ ನಿಮ್ಮ ಹೃದಯದ ಮಾತು ಆದಷ್ಟು ಯುನೀಕ್ ಆಗಿರಲಿ, ಪೊಯೆಟಿಕ್ ಆಗಿರಲಿ. ನೋಡೋಣ ಏನೆಲ್ಲ ಸಂದೇಶಗಳು ಬರುತ್ತೆ, ನಿಮ್ಮ ಪ್ರೀತಿಯ ಹೃದಯಕ್ಕೆ ಏನೆಲ್ಲ ಪ್ರೀತಿಯ ಮಾತುಗಳನ್ನು ನೀವು ತಿಳಿಸ್ಬೇಕು ಅಂತಿದ್ದೀರಾ ಅನ್ನೋದನ್ನು ನೋಡೋದಕ್ಕೆ, ಓದೋದಕ್ಕೆ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ಈಗ ಮತ್ತೊಂದು ಗೀತೆಯ ಕಾಲಾವಕಾಶ. ಜೂಟ್ ಚಿತ್ರದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮೆಲ್ಲರಿಗೂ ಇವತ್ತು ಪ್ರೇಮ ನಿನಾದದಲ್ಲಿ ವಿಷಯವನ್ನು ಕೊಟ್ಟಿಲ್ಲ, ಅದರ ಬದಲಿಗೆ ಒಂದು ಟಾಸ್ಕ್, ಪ್ರೀತಿಯ ಟಾಸ್ಕನ್ನು ಕೊಟ್ಟಿದ್ದೀನಿ. ನಿಮ್ಮ ಪ್ರೀತಿಯ ಹೃದಯಕ್ಕೆ ನಿಮ್ಮ ಹೃದಯದ ಪ್ರೀತಿಯ ಮಾತು ಏನು ಅಂತ ತಿಳಿಸಿ ಅಂತ ಕೇಳಿದೆ. ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಮೇಡಮ್, ನಾವು ಬಹುತೇಕರು ಗೊತ್ತಿಲ್ಲದೆ ಪ್ರೇಮದ ಬಲೆಯಲ್ಲಿ ಬಿದ್ದು ಹೃದಯ ಮನಸ್ಸನ್ನು ಕೊಟ್ಟಿರುತ್ತೇವೆ. ನಾವು ಪ್ರೀತಿಸುವ ಪ್ರೇಮಿಗೆ ಮನದಲ್ಲಿರುವ ನೂರಾರು ಮಾತುಗಳನ್ನು ಹೇಳಲಾಗದೆ ಮನಸ್ಸಿನಲ್ಲಿ ಮಂಡಿಗೆ ತಿನ್ನುತ್ತಿರುತ್ತೇವೆ. ಕಾರಣ, ಪ್ರೇಮದ ಸುಳಿಯಲ್ಲಿ ಬಿದ್ದವರು ಎಂತಹ ಧೈರ್ಯವಂತನಾದರೂ ಸಹ ತನ್ನ ಮನದ ಪ್ರೇಮದ ಅನಿಸಿಕೆಗಳನ್ನು ನೇರವಾಗಿ ಹೇಳಲಾಗದೆ ಮನಸ್ಸಿನಲ್ಲಿ ತೊಳಲಾಡುವವರೇ ಹೆಚ್ಚು. ನೀ ನನ್ನವಳಾದರೆ ನನಗೆ ಸ್ವರ್ಗವೇ ಕೈಗೆ ಸಿಕ್ಕಂತೆ. ನೀ ಬಯಸಿದ್ದು ಕ್ಷಣಾರ್ಧದಲ್ಲಿ ನಿನಗೆ ತಂದು ಒಪ್ಪಿಸುವೆ. ಇಂತಹ ನೂರಾರು ಮನದಲ್ಲಿ ಅಡಗಿದ ಮಾತುಗಳನ್ನು ತನ್ನ ಹೃದಯ ಕೊಟ್ಟ ಪ್ರಿಯತಮಗೆ ಹೇಳುತ್ತಾನೆ ಮೇಡಮ್ ಅಂತ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್. ಹೃದಯ ಪ್ರೇಮದ ಉಗಮಸ್ಥಾನ, ಪ್ರೀತಿಯ ಹೃದಯಕ್ಕೆ ಪ್ರೀತಿಯ ಮಾತುಗಳೇ ಮಧುರ ವಚನ. ಮನಸ್ಸಿನ ಭಾವನೆಗಳಿಗೆ ಹೃದಯವೇ ಸಾಕ್ಷಿ. ಪ್ರೀತಿಯ ಮಾತುಗಳಲ್ಲಿ ಅಡಗಿದೆ ಆತ್ಮೀಯತೆಯ ರಹಸ್ಯ. ಒಂದು ಸಿಹಿ ಮಾತು ಮನಸ್ಸಿಗೆ ಸಂತಸ ನೀಡುತ್ತದೆ, ಒಂದು ನಗು ಸಾವಿರ ನೋವುಗಳನ್ನು ಮರೆಸುತ್ತದೆ. ಪ್ರೀತಿ ಇರುವ ಹೃದಯದಲ್ಲಿ ದ್ವೇಷಕ್ಕೆ ಜಾಗವಿಲ್ಲ, ನಂಬಿಕೆ ಇರುವ ಸಂಬಂಧದಲ್ಲಿ ದೂರಕ್ಕೂ ಅರ್ಥವಿಲ್ಲ. ಹೃದಯದಿಂದ ಬಂದ ಮಾತು ಹೃದಯವನ್ನೇ ತಲುಪುತ್ತದೆ. ಪ್ರೀತಿಯಿಂದ ತುಂಬಿದ ಹೃದಯ ಜೀವನವನ್ನೇ ಸುಂದರಗೊಳಿಸುತ್ತದೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನನ್ನ ಹೃದಯದಿಂದ ಹೃದಯಕ್ಕೆ ಕೊನೆಯವರೆಗೆ ಯಾವುದೇ ತೊಂದರೆ ಬರದೇ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಚಂದದ ಗೀತೆಗಳು ಮೂಡಿ ಬರ್ತಾ ಇದೆ ಪ್ರಸಾರ ಮಾಡುತ್ತಿರುವ ನಿಮಗೆ ಮತ್ತು ವಿವಿಧ ಭಾರತಿಗೆ ಧನ್ಯವಾದಗಳು. ವಿಷಯ ಚೆನ್ನಾಗಿದೆ ಅಂತ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸಬಹುದು ನಿಮ್ಮ ಪ್ರೀತಿಯ ಹೃದಯಕ್ಕೆ ನಿಮ್ಮ ಹೃದಯದ ಪ್ರೀತಿಯ ಮಾತು.

ಏನು ಅಂತ ನೀವು ಸಂದೇಶ ಕಳಿಸಬೇಕಾಗಿರುವಂತಹ ನಮ್ಮ ನಿಲಯದ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ 9483091019489408309102 ಈ ಸಂಖ್ಯೆಗೆ ನಿಮ್ಮ ಪ್ರೀತಿಯ ಮಾತುಗಳು ಬರಲಿ. ಈಗ ಲವ್ ಗುರು ಸಿನಿಮಾದ ಲವ್ಲಿ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಪ್ರೇಮ ನಿನಾದ.

ಪ್ರೀತಿಲೇ ಬಿದ್ದ ಮೇಲೆ ಯಾವುದು ಕನಸು ಯಾವುದು ನನಸು ಅನ್ನೋದು ಗೊತ್ತೇ ಆಗೋದಿಲ್ಲ ಅನ್ನೋ ಈ ಗೀತೆಯ ಸಾಲುಗಳು ನಿಜ ಅಲ್ವಾ? ಪ್ರೇಮಿಗಳಿಗೆ ಈ ಅನುಭವ ಆಗಿರುತ್ತೆ. ಇರಲಿ, ನಮ್ಮ ಟಾಸ್ಕ್ನ ಕಡೆಗೆ ಬರೋಣ. ಟಾಸ್ಕ್ನ ಬಗ್ಗೆ ಸ್ನೇಹಿತರು ಏನೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋಣ. ನಾನು ನನ್ನ ಹೃದಯಕ್ಕೆ ಮೌನವಾಗಿರು ಎಂದು ಹೇಳುತ್ತೇನೆ, ಏನಂತೀರಾ ಮೇಡಮ್ ಅಂತ ಚಿದಾನಂದ್ ಟಿ ಪಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಯಾಕೆ ಮೌನವಾಗಿರು ಅಂತ ಹೇಳ್ತೀರಾ? ನಿಮ್ಮ ಪ್ರೀತಿಯ ಹೃದಯಕ್ಕೆ ಹಾಗೆ ಹೇಳ್ತೀರಾ ಅಥವಾ ನಿಮ್ಮ ಹೃದಯಕ್ಕೆ ಹಾಗೆ ಹೇಳ್ಕೊಳ್ತೀರಾ ಅಂತ ನೀವು ಕ್ಲಿಯರ್ ಆಗಿ ಹೇಳಿಲ್ಲ. ಆದರೆ ಮೌನವಾಗಿದ್ದಂಥ ಹೃದಯದ ಮಾತನ್ನು ಕೇಳುವಂಥ ಸಮಯ ಅಂತ ಹೇಳಿದ್ದೀನಿ. ಆದರೂ ಸಹ ನೀವು ಮೌನವಾಗಿರು ಅಂತ ಹೇಳ್ತಾ ಇದ್ದೀರಾ, ಯಾಕೆ ಅಂತ ಗೊತ್ತಾಗಲಿಲ್ಲ. ಇರಲಿ, ನಿಮ್ಮ ಮುಂದಿನ ಸಂದೇಶದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರ ಒಂದು ಗಜಲ್ ಕವಿತೆ ಬಂದಿದೆ. ನೀ ಕಾಣದ ದಿನದಲ್ಲಿ ಒಡಲು ಪ್ರೀತಿ ಬತ್ತಿದೆ ಗೆಳತಿ, ಹೂ ನಗೆಯ ಚೆಲ್ಲಿ ಬಂದಾಗ ಹೃದಯ ಪ್ರೀತಿ ಉಕ್ಕಿತು ಗೆಳತಿ, ನೆರಳು ಹಿಂಬಾಲಿಸಿದರೂ ನೀ ತೋರದೇ ಹೋದ ನೆನಪುಗಳು, ತಳಕ್ಕು ಬೆಳಕಿನಲ್ಲಿ ನಿನ್ನನ ಕಾಣಬಯಸುವೇ ಗೆಳತಿ, ಹೃದಯದ ಗಾಯಕ್ಕೆ ನೀ ಹಚ್ಚಬೇಡ ಮುಲಾಮು, ಶಾಂತಪ್ರಿಯನ ಮನಸ್ಸಿನಲ್ಲಿ ನೀ ಬಂದು ಸೇರು ಗೆಳತಿ. ವಾವ್, ಬಹಳ ಚೆನ್ನಾಗಿದೆ ನಿಮ್ಮ ಗಜಲ್ ಕವಿತೆ. ಶಾಂತಪ್ರಿಯ ಅಂತ ನಿಮ್ಮನ್ನೇ ನೀವು ಹೇಳ್ಕೊಂಡಿದ್ದೀರಾ. ಓಕೆ, ನನ್ನ ಹೃದಯ ನಿನ್ನ ಹೃದಯಕ್ಕೆ ಹೇಳುವ ಪ್ರೇಮ ಸಂದೇಶ ಹಾಡಿನ ರೂಪದಲ್ಲಿ ಕಣ್ಣುಗಳನ್ನು ಸವರಿದ ಆ ಮಾತುಗಳು, ತುಟಿಗಳ ಚಲನೆಯಿಂದ ಹೊರಬಂದ ಆ ಸದ್ದೆ ಸಿಹಿಯಾದ ಮುತ್ತಾಗಿ ನಮ್ಮನ್ನು ಒಲಿಸಲಿ. ನೀನು ಕಣ್ಣಿಗೆ ಕಾಣದಷ್ಟು ದೂರದಲ್ಲಿದ್ದರೂ ನನ್ನ ಕೈಗಳು ನಿನ್ನನ್ನೇ ಹುಡುಕುತ್ತಾ ಚಾಚುತ್ತವೆ, ನನ್ನ ಈ ಮನಸ್ಸು ಸದಾ ನಿನ್ನನ್ನೇ ಬಯಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆ ಮಂಜುರಾಣಿ ಅಮೃತವರ್ಷಿಣಿ ಇವರ ಸಂದೇಶ ಬಂದಿದೆ ಮೈಸೂರಿನಿಂದ. ಪ್ರೀತಿಯಲ್ಲಿ ಒಬ್ಬರಿಗೊಬ್ಬರು ಕೊಟ್ಟು ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಹೃದಯಕ್ಕೆ ಏನು ಬೇಕೋ ಅದನ್ನು ಅರಿತು ಅದರಂತೆ ನಡೆದುಕೊಂಡಾಗ ಜೀವನ ಸಂಭ್ರಮ. ಹಾಗೆ ಪ್ರತಿ ಹೃದಯಗಳು ಪರಸ್ಪರ. ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ, ನೋಡುವ ಭಾಗ್ಯ ನನಗಿರಲಿ ಎಂಬ ಹೃದಯ ವೈಶಾಲ್ಯತೆ ಮೆರೆದರೆ ಅವರಿಗಿಂತ ಭಾಗ್ಯವಂತರು ಯಾರೂ ಇಲ್ಲ ಅಂತ ಇದ್ದೀರಾ. ಭಾಗ್ಯವಂತರು ಸಿನಿಮಾದ ಸೂಪರ್ಹಿಟ್ ಹಾಡನ್ನು ನೀವು ನೆನಪಿಸಿದ್ದೀರಾ ಸಾಲುಗಳಲ್ಲಿ. ಬಹಳ ಧನ್ಯವಾದ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು ನಿಮ್ಮ ಪ್ರೀತಿಯ ಹೃದಯಕ್ಕೆ ನಿಮ್ಮ ಹೃದಯದ ಪ್ರೀತಿಯ ಮಾತು ಏನು ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ, 9483910924830910029. ಈ ಸಂಖ್ಯೆಗೆ ನಿಮ್ಮ ಪ್ರೀತಿಯ ಮಾತುಗಳು ಆದಷ್ಟು ಬೇಗ ಬಂದು ತಲುಪಲಿ. ಈಗ ಪೃಥ್ವಿ ಸಿನಿಮಾದ ಸವಿಯಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಈಗ ಮಾತನಾಡದೆ ಏನನು ನೀನು ಕೂತಿರು ಕಣ್ಣಲ್ಲಿ ಅಂತ ಗೀತೆಯ ಸಾಲುಗಳು ಬಂತು ಕೊನೆಯದಾಗಿ. ಹಾಗೆ ಎಷ್ಟೋ ಪ್ರೇಮಿಗಳು ಕಣ್ಣಲ್ಲೇ ತಮ್ಮ ಪ್ರೇಮಿಗಳನ್ನ ಪ್ರೇಮಿಸ್ತಾ ಇರ್ತಾರೆ, ತಮ್ಮ ಪ್ರೀತಿಯ ಮಾತುಗಳನ್ನ ಕಣ್ಣಿನ ಮೂಲಕನೇ ವ್ಯಕ್ತಪಡಿಸ್ತಾ ಇರ್ತಾರೆ, ತಿಳಿಸೋದೇ ಇಲ್ಲ. ಹಾಗಾಗಿ ಇವತ್ತಿನ ಪ್ರೇಮ ನಿನಾದದಲ್ಲಿ ನಿಮ್ಮ ಪ್ರೀತಿಯ ಹೃದಯಕ್ಕೆ ನಿಮ್ಮ ಹೃದಯದ ಪ್ರೀತಿಯ ಮಾತು ಏನು ತಿಳಿಸಿ ಅಂತ ಕೇಳಿದ್ದೆ. ಮಂಡಿಕಲ್ ಕೃಪಾ ಉಮೇಶ್, ನಮಸ್ಕಾರ ಮೇಡಮ್. ಕಾರ್ಯಕ್ರಮ ಸೊಗಸಾಗಿ ಮುಡಿ ಬರ್ತಾ ಇದೆ. ನನ್ನದೆಯ ನೆಲದಲ್ಲಿ ನಿನ್ನ ನೆನಪಿನ ಬತ್ತೆ ಬೇರುಗಳ ಇಳಿಯುತ್ತದೆ, ಆಳ ಕವಿತೆ ಸಾಕ್ಷಿ ನುಡಿಯುತ್ತದೆ ಅಂತ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ MD ಕೃಷ್ಣ ಶ್ರೀರಾಮಪುರ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹೃದಯಕ್ಕೆ ನನ್ನ ಪ್ರೀತಿಯ ಸಂದೇಶವೆಂದರೆ ಯಾರಿಗೂ ನೋವಾಗದಂತೆ ಮಾತಾಡದಿರುವುದು, ಮೃದುತ್ವದಿಂದ ಎಲ್ಲರ ಪ್ರೀತಿ ಗಳಿಸುವುದೇ ನನ್ನ ಧ್ಯೇಯ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೃದಯಕ್ಕೆ ನೀವು ಈ ಮಾತನ್ನು ಹೇಳ್ತೀರಾ? ಆದರೆ ನಾನು ಕೇಳಿದ್ದು ನಿಮ್ಮ ಪ್ರೀತಿಯ ಹೃದಯಕ್ಕೆ ಏನನ್ನು ನೀವು ತಿಳಿಸ್ಬೇಕು ಅಂತಿದ್ದೀರಾ, ನಿಮ್ಮ ಹೃದಯ ತಿಳಿಸುವಂಥ ಆ ಪ್ರೀತಿಯ ಮಾತು ಏನು ಅಂತ. ಪ್ರಭಾಕರ್ ಹಲಗನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ನಾವು ಈಗ ಶಿಕಾಗೋ USAಯಲ್ಲಿದ್ದೇವೆ. ನಿಮ್ಮ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವು ಇಲ್ಲಿ ಈಗ ನೀವು ಪ್ರಸಾರಿಸುತ್ತಿರುವ ಪ್ರೀತಿಯ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ನಿಜಕ್ಕೂ ನಿಮ್ಮನ್ನು ನೋಡಿದಂತಹ ಅನುಭವ ಆಗ್ತಾ ಇದೆ. ಪ್ರೇಮದ ಲೋಕಕ್ಕೆ ಕರೆದೊಯ್ಯುತ್ತಿದೆ ನಿಮ್ಮ ಗೀತೆಗಳು, ಹೀಗೆ ಮುಂದುವರಿಯಲಿ ನಿಮ್ಮ ಪ್ರಸಾರವಾಣಿ ಅಂತ ಸಂದೇಶ ಕಳಿಸಿದ್ದಾರೆ. ಬಹಳ ಖುಷಿಯಾಯಿತು ನೀವು ಶಿಕಾಗೋದಿಂದ ಸಂದೇಶ ಕಳಿಸಿದ್ದೀರಾ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಅಂತ. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಪ್ರಭಾಕರ್ ಅವರೇ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಹೃದಯದ ಬಗ್ಗೆ ಒಳ್ಳೆ ಟಾಪಿಕ್ಕು, ನಾವು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಬೇರೆಯವರ ಅಭಿಪ್ರಾಯವನ್ನು ಕೇಳ್ತಾ ಇದ್ದೀವಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, NES ಬಡಾವಣೆ ಹೊಸದುರ್ಗದಿಂದ, ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ಹೇಳ್ತಾ ಇದ್ದಾರೆ. ಪ್ರೇಮ ನಿನಾದ ಕಾರ್ಯಕ್ರಮ ನಡೆಸಿಕೊಡ್ತಾ ಇರುವ ಮೇಡಮ್ ನಿಮಗೆ ನಮಸ್ಕಾರ. ಇಂದಿನ ವಿಷಯದ ಕುರಿತು ಹೇಳೋದಾದರೆ, ನಾನು ಯಾರಿಗೂ ಪ್ರೇಮಿಸಿರಲಿಲ್ಲ, ಅದು ಹೇಗೋ ಕಾಣೆ ಅವಳೇ ನನ್ನನ್ನು ಪ್ರೇಮಿಸಿದ್ದು. ಸ್ವಲ್ಪ ದಿನಗಳ ನಂತರ ಅವಳ ಚಲನವಲನ ಮುಖೇನ ನನ್ನ ಹೃದಯಕ್ಕೆ ಗೊತ್ತಾಗಿದ್ದು, ನನಗೂ ಒಬ್ಬಳು ಪ್ರೀತಿಸುವ ಜೀವವಿದೆ ಎಂದು ನಂತರದ ದಿನಗಳು ಸುಗಮವಾಗಿ ಪ್ರೀತಿಯಲ್ಲಿ ಮುಂದುವರೆದೆವು. ಪ್ರಸಾರದ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿದ್ದಾರೆ. ನಂಬರ್

ಮೌನವೇ ಒಮ್ಮೆ ಮಾತಾಡಮ್ಮ ಅಂತ ಪ್ರೇಮಿ ಈ ಗೀತೆಯಲ್ಲಿ ಹಾಡ್ತಾ ಇದ್ದೀನ ನೀವು ಕೇಳಿದ್ರಿ. ಅಂದರೆ ಹೃದಯ ತನ್ನ ಮಾತನ್ನು ಪ್ರೀತಿಸೋ ಹೃದಯಕ್ಕೆ ಹೇಳದೇ ಇದ್ದಾಗ ಮೌನ ಇಷ್ಟು ದಿನ ಅಂತ ನಾವು ಸಹಿಸ್ಕೊಳ್ಳೋದು, ಹಾಗಾಗಿ ಪ್ರೀತಿಯ ಮಾತನ್ನು ಹೇಳಿಬಿಡು ಅಂತ ಪ್ರೇಮಿ ಈ ಗೀತೆಯಲ್ಲಿ ಹಾಡ್ತಾ ಇದ್ದ. ಇರಲಿ, ಈಗ ನಮ್ಮ ಸಂದೇಶಗಳ ಕಡೆ ಗಮನ ಹರಿಸೋಣ. ನಮಸ್ಕಾರ ಮೇಡಮ್, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನೀವು ಹೊತ್ತು ತಂದು ನಮಗೆ ಕೊಟ್ಟಿರುವ ವಿಷಯ ಅರ್ಥಪೂರ್ಣವಾಗಿದೆ. ನಮ್ಮ ಹೃದಯಕ್ಕೆ ಪ್ರೀತಿಯ ಸಂದೇಶ ಹೇಳುವುದು ನಮ್ಮ ದೇಹದಲ್ಲಿ ಮುಷ್ಟಿಯಷ್ಟು ಇರುವಂತಹ ಹೃದಯಕ್ಕೆ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಪ್ರೀತಿ ಅಮರವಾದದ್ದು, ಶಾಶ್ವತವಾದದ್ದು. ಜೀವನದಲ್ಲಿ ಪ್ರೀತಿ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಬೊಗಸೆಯಷ್ಟು ಪ್ರೀತಿ ಕೊಟ್ಟರೆ ಆಗಸದಷ್ಟು ಪ್ರೀತಿ ಕೊಡುತ್ತದೆ ನಮ್ಮ ಹೃದಯ. ಅದಕ್ಕೆ ಸದಾ ಹಸಿರಾಗಿರು, ನನ್ನ ಉಸಿರಾಗಿರು ಎಂದು ಬೇಡಿಕೊಳ್ಳುತ್ತಾ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಷ್ಟು ಚಂದದ ವಿಷಯ ಕೊಟ್ಟ ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಪ್ರೇಮ ನಿನಾದ, ಪ್ರೀತಿಯ ಪ್ರಸಾದ, ರಾತ್ರಿಯ ಆಹ್ಲಾದ, ಕುಸುಮ ಮೇಡಮ್ರ ಸಂವಾದ, ವಾವ್ ಏನು ಅದ್ಭುತ ಪವಾಣ ಅಂತ ವಿನೋದ್ ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ. ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ರಿಕ್ವೆಸ್ಟ್ ಶೋ ಅಲ್ಲ, ಹಾಗಾಗಿ ಈಗ ಪ್ರಸಾರವಾಗ್ತಾ ಇರುವಂಥ ಪ್ರೇಮ ಗೀತೆಗಳನ್ನೇ ಕೇಳಿ ಎಂಜಾಯ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಓಕೆನಾ? ಈಗ ಮತ್ತಾರ ಸಂದೇಶ, ಇದು ಹಂಬಲ ಅನ್ನೋ ಒಂದು ಶೀರ್ಷಿಕೆ ಕೊಟ್ಟು ಒಂದಷ್ಟು ಸಾಲುಗಳನ್ನ ಬರೆದು ಕಳಿಸಿದ್ದಾರೆ. ಈ ತಿಳಿ ಸಂಜೆಯಲ್ಲಿ ತಣ್ಣನೆಯ ಗಾಳಿಯ ಸ್ಪರ್ಶದಲ್ಲಿ ಹಾತೊರೆಯುತ್ತಿದೆ ಮನ ನಿನ್ನ ಸವಿಮಾತಿಗಾಗಿ. ಒಮ್ಮೆ ಮಾತಾಡುವೋ ಗೆಳತಿ, ನನ್ನ ದಿನವಾಗುವುದು ಸಂಪೂರ್ಣವಾಗಿ ಅಂತ ಹೇಳ್ತಾ ಇದ್ರೆ ಚಂದು ಬೆಂಗಳೂರಿನಿಂದ. ಹಾಗೆ ನಂಬರ್ ನಿಮಗೆ 110280 ಇವರ ಸಂದೇಶ ಬಂದಿದೆ. ನಂಬರ್ ನಿಮಗೆ 110909 ಗೀತೆಯನ್ನ ಮೆಚ್ಚಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮೈಸೂರಿನಿಂದ ಕುಮಾರಸ್ವಾಮಿರವರ ಸಂದೇಶ ಬಂದಿದೆ. ಅವರ ಸಂದೇಶದಲ್ಲಿ ಹೃದಯದ ಪ್ರೀತಿಯ ಮಾತು ಏನಿದೆ ಅಂತ ನೋಡೋಣ ಕೆಂಡ ಸಂಪಿಗೆ ಚಿತ್ರದ ಈ ಸುಂದರ ಹಾಡಿನ ನಂತರ.

ಕೆಂಡ ಸಂಪಿಗೆ ಚಿತ್ರದ ಗೀತೆಯನ್ನು ಈಗಷ್ಟೇ ಕೇಳಿದ್ವಿ. ಇದರಲ್ಲಂತೂ ಜಯಂತ್ ಕಾಯ್ಕಿಣಿರವರು ಹೃದಯಕ್ಕೆ ಮೂರು ರೀತಿಯ ಡೆಫಿನಿಷನ್ಗಳನ್ನ ಕೊಟ್ಬಿಟ್ಟಿದ್ದಾರೆ. ಹೃದಯವು ಹೂವಿನ ಚಪ್ಪರ, ಅದರಲ್ಲಿ ನಿನ್ನದೇ ಅಬ್ಬರ ಅಂತಾರೆ. ಹೃದಯವು ಮಾಯದ ದರ್ಪಣ, ಅದರಲ್ಲಿ ನಿನ್ನದೇ ನರ್ತನ ಅಂತಾರೆ. ಹಾಗೆ ಹೃದಯವು ಮುತ್ತಿನ ಜೋಳಿಗೆ, ಅದರಲ್ಲಿ ನಿನ್ನದೇ ದೇಣಿಗೆ ಅಂತಾರೆ. ಎಷ್ಟು ಅರ್ಥಪೂರ್ಣವಾಗಿ ಪ್ರೇಮಿಯ ಮನಸ್ಸಲ್ಲಿರುವಂತಹ ಭಾವನೆಗಳನ್ನ ಹಾಡಿನ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಬಹಳ ಸುಂದರವಾದ ಗೀತೆ. ಗೀತೆಯ ಬಗ್ಗೆ ಮಾತಾಡ್ತಾ ಇದ್ರೆ ಸಮಯ ಕಳೆದು ಹೋಗಬಹುದು. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ ಇದು. ಹಾಗಾಗಿ ಸಂದೇಶಗಳನ್ನ ನೋಡೋಣ. ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ನಿಮಗೆ 3890. ಪ್ರಥಮ ನೋಟದಲ್ಲಿ ಮನ ಸೆಳೆದ ಹುಡುಗಿಯ ಪರಿಚಯವಾಯಿತು. ಪ್ರಥಮ ಸಲ ಆಕೆಯ ನೆನಪಿನಿಂದ ಬರೆದ ಸಾಲುಗಳು ಹೀಗಿವೆ. ಚಂದಿರನ ಸಹೋದರಿ ಇಂದಿರಾ, ನಿನ್ನ ನಗು ಎಷ್ಟು ಸುಂದರ, ನಿನ್ನ ಸಮಯ ಪಾಲನೆ ನೋಡಿ ನಾಚಿದನು ಆ ಚಂದಿರ. ಆಕೆ ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸಗಳನ್ನ ಮಾಡ್ತಿದ್ಲು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಕುಮಾರಸ್ವಾಮಿ ಅವರ ಸಂದೇಶ ಬಂದಿದೆ ಮೈಸೂರಿನಿಂದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಳ್ಳೆಯ ವಿಷಯವನ್ನು ಕೊಟ್ಟಿದ್ದೀರಾ ಮೇಡಮ್, ಒಳ್ಳೆ ಚಂದದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ. ಹೃದಯದ ಪ್ರೀತಿಯ ಹೃದಯಕ್ಕೆ ಹೃದಯ ಹೇಳುವಂತೆ ಮಾತು ಒಂದು ಹೃದಯಕ್ಕೆ, ಹೂವಿನಂತಹ ಹೃದಯಕ್ಕೆ ನೋವು ಎಷ್ಟಾಗುತ್ತೆ ಅಷ್ಟೇ ಮತ್ತೊಂದು ಹೃದಯಕ್ಕೆ ನೋವಾಗುತ್ತೆ. ಆದರೆ ಹೃದಯ ಹೂವಿನಂತಹ ಹೃದಯ ಬಾಡಿ ಹೋಗದ ಹಾಗೆ, ಆ ಹೃದಯಕ್ಕೆ ಗಾಯ ಆಗದ ಹಾಗೆ, ಮನಸ್ಸಿನ ಭಾವನೆಗಳು ಹೃದಯದಲ್ಲಿ ಕಳಿಸಿಕೊಂಡು ಹೋಗದ ಹಾಗೆ, ಕಲಿಸಿಕೊಂಡು ಹೋಗದ ಹಾಗೆ ನೋಡಿಕೊಳ್ಳುವುದೇ ನಮ್ಮ ಮನಸ್ಸಿನ ಪ್ರಯತ್ನ. ಪ್ರಯತ್ನ ಪಡ್ತಾ ಇರಬೇಕು ಮತ್ತು ಮನಸ್ಸು ಎಚ್ಚರಿಕೆಯಿಂದ, ಮನಸ್ಸನ್ನು ಒಬ್ಬರ ಮನಸ್ಸಿಂದ ಮತ್ತೊಬ್ಬರ ಮನಸ್ಸು ಹೇಗೆ ಹೃದಯಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಇವರು. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದಕ್ಕಿಂತ ಒಂದು ತುಂಬಾ ಮಧುರವಾಗಿವೆ ಅಂತ ಸುಮಾ ಸುಂಕದ ಕಟ್ಟೆಯಿಂದ ಮೆಸೇಜ್ ಮಾಡಿದ್ದಾರೆ. ನಮ್ಮೆಲ್ಲರ ಹೃದಯಕ್ಕೆ ಸನಿಹ ಇರುವ ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಅನುಷಾರ ಅವರು. ಬಹಳ ಧನ್ಯವಾದ. ಉಲ್ಲಾಸ್ ನಾದಿಯಾರ್ ಚನ್ನರಾಯಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ನಿಂಗೆ 8901 ಇವರ ಸಂದೇಶ ಬಂದಿದೆ. ಮತ್ತಷ್ಟು ಸಂದೇಶಗಳಿವೆ, ಆ ಎಲ್ಲ ಸಂದೇಶಗಳನ್ನ ನೋಡೋಣ. ಜಾಜಿ ಮಲ್ಲಿಗೆ ಚಿತ್ರದ ಈ ಹಾಡಿನ ನಂತರ

0: ಪ್ರೇಮ ನಿನಾದ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಮೇಡಮ್, ವಿಷಯ ಬಹಳ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ನಂಬರ್ ನಿಮಗೆ 4523 ಇವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಆದರೆ ನೀವು ನಿಮ್ಮ ಹೃದಯದ ಮಾತನ್ನು ತಿಳಿಸಿಲ್ಲ. ನಮ್ಮ ಹೃದಯದ ಮಾತು ನಮ್ಮ ಪ್ರೀತಿಯ ಹೃದಯಕ್ಕೆ ಆದಷ್ಟು ಬೇಗ ತಲುಪಲಿ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ 2381 ಇವರು ತಮ್ಮ ಹೆಸರನ್ನು ತಿಳಿಸಿಲ್ಲ. ಓಕೆ, ಹಾಗೆ ಗುಡ್ ನೈಟ್, ಎಲ್ಲ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು ಮೇಡಮ್ ಅಂತ ಲಕ್ಷ್ಮೀ ವೆಂಕಟೇಶ್ ಕುಟುಂಬದವರು APMC ಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಂಬರ್ನಿಗೆ 24271 ಇವರ ಸಂದೇಶ ಬಂದಿದೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಚಿದಾನಂದ್ TB ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿ ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ 16126 ಇವರ ಸಂದೇಶ ಬಂದಿದೆ. ಇವರು ಹೇಳ್ತಾ ಇದ್ದಾರೆ, ಮೇಡಮ್ ಕಾರ್ಯಕ್ರಮವನ್ನು ಸಂಜೆಯಿಂದ ಕೇಳ್ತಾ ಇದ್ದೀವಿ. ಓಲ್ಡ್ ಇಸ್ ಗೋಲ್ಡ್ನಲ್ಲಿ 70ರ ದಶಕದ ಹಾಡುಗಳನ್ನ ಪ್ಲೇ ಮಾಡಿದ್ರಿ, ಹಾಗೆ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಪೆಪ್ಪಿ ಹಾಡುಗಳನ್ನ ಕೇಳಿಸಿದ್ರಿ, ಭಾವಗೀತೆ ಜನಪದ ಗೀತೆ ಇದೆಲ್ಲವನ್ನ ಮಧುರ ಆಲಾಪದಲ್ಲಿ ಕೇಳಿಸಿದ್ರಿ, ಹಿಂದಿ ಮೆಲೋಡೀಸ್ನಲ್ಲಿ ಡಾನ್ಸ್ ಮಾಡುವಂಥ ಹಾಡುಗಳನ್ನ ಕೇಳಿಸಿದ್ರಿ, ಈಗ ಪ್ರೇಮ ಗೀತೆಗಳು. ನಿಮ್ಮ ಕಾರ್ಯಕ್ರಮದಲ್ಲಿ ಗೀತೆಗಳ ಆಯ್ಕೆ ಬಹಳ ಚೆನ್ನಾಗಿರುತ್ತೆ, ವೆರೈಟಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ನೀವು ನಿಮ್ಮ ಹೆಸರನ್ನು ತಿಳಿಸಿದ್ರೆ ಚೆನ್ನಾಗಿತ್ತು, ಮುಂದಿನ ಸಂದೇಶದಲ್ಲಿ ತಿಳಿಸುವಂತಹ ಪ್ರಯತ್ನ ಮಾಡಿ. ಈಗ ಮತ್ತೊಂದು ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಮುರಳಿ ಮೀಟ್ಸ್ ಮೀರಾ ಚಿತ್ರದಿಂದ.
1: I want to express my love to you.

ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ. ಪ್ರೀತಿಯ ಟಾಸ್ಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳನ್ನ ನೋಡಿ ನನಗಂತೂ ಬಹಳ ಖುಷಿಯಾಯಿತು. ನಿಮ್ಮೆಲ್ಲರ ಪ್ರೀತಿಯ ಸ್ಪಂದನೆ ನೋಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ನಿಮ್ಮೆಲ್ಲರ ಸಂದೇಶಗಳಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಪ್ರೇಮ ನಿನಾದ ಕಾರ್ಯಕ್ರಮ ಕೇಳಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಪ್ರೇಮ ನಿನಾದದಲ್ಲಿ ನಿಮ್ಮ ಜ್ಯೋತಿಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವ್ಯಾಪಾರ, ರಕ್ಷಣಾ, ಇಂಧನ, ನಿರ್ಣಾಯಕ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರ ಪರಿಶೀಲನೆ ನಡೆಸಿದರು. ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯಲು ಉಭಯ ನಾಯಕರು ನಿರಂತರವಾಗಿ ನಿಕಟ ಸಂಪರ್ಕದಲ್ಲಿರಲು ಒಪ್ಪಿಕೊಂಡಿದ್ದಾರೆ. ಹಿಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಕೈಗೊಂಡಿರುವ ನಿರ್ಧಾರದಿಂದ ರೈತರಿಗೆ ಪ್ರಯೋಜನ ಆಗಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಜನರಿಗೆ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಶಕ್ತಿ ತುಂಬುವ ಮೂಲಕ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಸಂಕಲ್ಪ ತೊಟ್ಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ, ಹನೂರು ಕ್ಷೇತ್ರಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಬರಗಾಲಕ್ಕೆ ಸಂಬಂಧಪಟ್ಟಂತೆ ರೈತರಿಗಾಗಿ ತಾವು ಇಟ್ಟ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೇವಲ 2,500 ರೂಪಾಯಿ ನೀಡಲು ನಿರ್ಧಾರ ತೆಗೆದುಕೊಂಡಿದೆ. ಕೇಂದ್ರಕ್ಕೆ ನಿಯೋಗ ಹೋಗಲು ಬದಲು ಜನತಾ ನ್ಯಾಯಾಲಯಕ್ಕೆ ಹೋಗುವುದಾಗಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿಗೆ ತರಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ ಪಡಿಸಿದ್ದಾರೆ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿಯಂತ್ರಣ, ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಮತ್ತು ಸಂಚಾರಿ ನಿಯಮಗಳ ಉಲ್ಲಂಘನೆಗೆ ಪರಿಣಾಮಕಾರಿಯಾಗಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿಂದು ಗೃಹ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳ ಜಂಟಿ ವಿಮರ್ಶಾ ಸಭೆ ಜರುಗಿತು. ಮಂಗಳೂರಿನ ಎಂಆರ್ಪಿಎಲ್ನ ಕೋಕರ್ ಹೈಡ್ರೋ ಟ್ರೀಟಿಂಗ್ ಘಟಕದಲ್ಲಿ ಸಂಭವಿಸಿದಂತಹ ಸ್ಫೋಟದಲ್ಲಿ ಓರ್ವ ಮೃತಪಟ್ಟಿದ್ದು 8 ಮಂದಿಗೆ ಗಾಯ ಸಂಭವಿಸಿದೆ. ಗಾಯಗೊಂಡವರ ಪೈಕಿ ಓರ್ವನಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಸದ್ಯ ಬೆಂಕಿ ಹತೋಟಿಗೆ ಬಂದಿದೆ ಎಂದು ಎಂಆರ್ಪಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಗುವಾಹಟಿಯ ಬರ್ಸಾಪರ ಕ್ರೀಡಾಂಗಣದಲ್ಲಿ ವೆಸ್ಟ್ಇಂಡೀಸ್ ವಿರುದ್ಧ ಇಂದು ನಡೆದ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ತಂಡವು 8 ವಿಕೆಟ್ಗಳಿಂದ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಈ ಮೂಲಕ 2-0 ಅಂತರದಲ್ಲಿ ಭಾರತ ಮುನ್ನಡೆಯಲಿದೆ. ನಾಯಕ ಶುಭ್ಮನ್ ಗಿಲ್ ರೋಚಕ ದ್ವಿಶತಕ ಸಿಡಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಸ್ಟುಡಿಯೋ. ಸಮಯ ಸರಿಯಾಗಿ 11:03:18. ಸ್ನೇಹಿತರೆ, ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:04. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.

ಪ್ರೀತಿಯ ಕೇಳುಗರೇ ನಮಸ್ಕಾರ. ಭಾರತ ರತ್ನರು ಮಾಲಿಕೆಯ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ 1991 ಮರಣೋತ್ತರವಾಗಿ ಭಾರತರತ್ನ ಪ್ರಶಸ್ತಿಗೆ ಭಾಜನರಾದ ಭಾರತದ ಸುಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪರಿಚಯ ಮಾಡಿಕೊಳ್ಳುತ್ತೀರಿ.

ಗುಜರಾತ್ನ ಬಾರ್ಡೋಲಿ 137 ಹಳ್ಳಿಗಳನ್ನೊಳಗೊಂಡ ತಾಲೂಕು. ಬಹಳಷ್ಟು ಭೂಭಾಗ ಬರಡುನೆಲ. ಎಲ್ಲೋ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಹತ್ತಿ, ಭತ್ತ, ಬೇಳೆಕಾಳು ಬೆಳೆಯಲಾಗ್ತಾ ಇತ್ತು. 1928 ಜನವರಿಯಲ್ಲಿ ಬ್ರಿಟಿಷ್ ಸರ್ಕಾರ ಆ ತಾಲೂಕಿನ ಭೂಖಂದಾಯವನ್ನು 22% ಹೆಚ್ಚಿಸಿತು. ಬಡಜನರು, ರೈತರು ಸರ್ಕಾರಕ್ಕೆ ಅನೇಕ ಬಾರಿ ಮನವಿಗಳನ್ನು ಸಲ್ಲಿಸಿದ್ರೂ ಪ್ರಯೋಜನವೇನೂ ಆಗಿರಲಿಲ್ಲ. ಇಂತಹ ಸಂಕಷ್ಟದ ಸಮಯದಲ್ಲಿ ಆ ಜನರಿಗೆ ನೆರವಾದವರೇ ವಲ್ಲಭಭಾಯ್ ಪಟೇಲ್. ಅವರು ರೈತರ ಗುಂಪಿನ ನೇತೃತ್ವ ವಹಿಸಿ ಸರ್ಕಾರದ ನೀತಿಯ ವಿರುದ್ಧ ಹೋರಾಟ ನಡೆಸಿ ಸರ್ವಶಕ್ತವಾದ ಬ್ರಿಟಿಷ್ ಸರ್ಕಾರವನ್ನೇ ಮಣಿಸಿದ್ರು. ಈ ಹೋರಾಟದಿಂದ ಬಾರ್ಡೋಲಿಯ ಜನ ಅವರಿಗೆ ಸರ್ದಾರ್ ಎಂಬ ಬಿರುದನ್ನು ಇತ್ತು ಕೊಂಡಾಡಿದ್ರು.